ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಆಶ್ವಯುಜ ಮಾಸದ 14ನೇ ದಿನ, ಅಂದರೆ 2026ನೇ ಇಸ್ವಿ, ಅಕ್ಟೋಬರ್ ತಿಂಗಳ 6ನೇ ತಾರೀಕು ಮಂಗಳವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58:39. ಪ್ರೀತಿಯ ಶ್ರೋತೃಬಂಧುಗಳೆಲ್ಲ, ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯವಾದ ಸ್ವಾಗತ, ಶುಭೋದಯ ಹಾಗೂ ನಮಸ್ಕಾರ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇಂದು ವಿಶಾಖಪಟ್ಟಣದ ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ನಲ್ಲಿ ನೌಕಾಪಡೆಯ ಫ್ಲೀಟ್ ಸಪೋರ್ಟ್ ಶಿಪ್ 1 ಜಲಾವತರಣ ಹಾಗೂ ಫ್ಲೀಟ್ ಸಪೋರ್ಟ್ ಶಿಪ್ 5 ಕೀಲ್ ಅಳವಳಿಕೆಗೆ ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ ನವೀಕರಿಸಲಾದ ಸ್ಲೀಪ್ವೇ 4 ಮತ್ತು 300 ಟನ್ ಸಾಮರ್ಥ್ಯದ ಗೋಲಿಯತ್ ಕ್ರೇನ್ ಅನ್ನು ಉದ್ಘಾಟಿಸಲಿದ್ದಾರೆ. ಭಾರತ ಮತ್ತು ಸ್ವಿಟ್ಜರ್ಲ್ಯಾಂಡ್ ನಿನ್ನೆ ಸಾರಿಗೆ ತಂತ್ರಜ್ಞಾನ, ಸಂಚಾರ ವ್ಯವಸ್ಥೆಗಳು ಹಾಗೂ ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಸಹಕಾರ ಮತ್ತು ಉತ್ತೇಜನಕ್ಕೆ ಸಂಬಂಧಿಸಿದ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿವೆ. ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸ್ವಿಟ್ಜರ್ಲ್ಯಾಂಡ್ ಅಧ್ಯಕ್ಷ ಗೀ ಪಾರ್ಮೆಲೆನ್ ಅವರ ದ್ವಿಪಕ್ಷೀಯ ಮಾತುಕತೆ ಬಳಿಕ ಈ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಮತದಾರರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆ ಸಂದರ್ಭದಲ್ಲಿ ಚುನಾವಣಾ ಆಯೋಗದಲ್ಲಿ ಏಕಪಕ್ಷೀಯ ನಿರ್ಧಾರ ಕೈಗೊಂಡಿರುವ ಆರೋಪ

ಆರೋಪಕ್ಕೆ ಸಂಬಂಧಿಸಿದಂತೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಅಮಾನತ್ತಿಗೆ ಮಧ್ಯಂತರ ಆದೇಶ ನೀಡಲು ಸುಪ್ರೀಂಕೋರ್ಟ್ ನಿರಾಕರಿಸಿದೆ. ರಾಜ್ಯದ ಕ್ರೀಡಾಪಟುಗಳಿಗೆ ನೀಡಲಾಗುತ್ತಿರುವ ಬಹುಮಾನ ಮೊತ್ತವನ್ನು ಪರಿಶೀಲಿಸಲಾಗುತ್ತಿದ್ದು ಈಗಾಗಲೇ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗಿದೆ ಎಂದು ಕ್ರೀಡಾ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಅರ್ಹರನ್ನು ಮತ್ತೊಮ್ಮೆ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಲಾಗುವುದು. ರಾಜ್ಯಾದ್ಯಂತ ಈ ಕುರಿತು ವಿಶೇಷ ಅಭಿಯಾನ ನಡೆಸಲಾಗುವುದು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಇದೇ 27ರಂದು ಅಂತಿಮ ಕರಡು ಮತದಾರರ ಪಟ್ಟಿ ಬಿಡುಗಡೆ ಮಾಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಕೊಂಕಣ ರೈಲ್ವೆ ಮಾರ್ಗದಲ್ಲಿ ಹಳಿ ನಿರ್ವಹಣೆ ಕಾಮಗಾರಿಗಳನ್ನು ಕೈಗೊಳ್ಳುತ್ತಿರುವುದರಿಂದ ಈ ಭಾಗದಲ್ಲಿ ಕೆಲವು ರೈಲು ಸೇವೆಗಳಲ್ಲಿ ಬದಲಾವಣೆ ಮಾಡಲಾಗಿದೆ. ಇದೇ 8 ಮತ್ತು 15ರಂದು ಮಂಗಳೂರು ಸೆಂಟ್ರಲ್ನಿಂದ ಹೊರಡುವ ರೈಲು ಮಂಗಳೂರು ಸೆಂಟ್ರಲ್ ಮಡ್ಗಾಂವ್ ಜಂಕ್ಷನ್ ಪ್ಯಾಸೆಂಜರ್ ರೈಲಿನ ಸಂಚಾರವನ್ನು ಕಾರವಾರದಲ್ಲಿ ಕೊನೆಗೊಳಿಸಲಾಗುತ್ತದೆ. ನವ ಚಂಡೀಗಢದಲ್ಲಿ ಶನಿವಾರ ನಡೆದ ಭಾರತ ವೆಸ್ಟ್ ಇಂಡೀಸ್ ನಡುವಿನ 3ನೇ ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ನಿಧಾನಗತಿಯ ಓವರ್ ರೇಟ್ ಕಾಯ್ದುಕೊಂಡಿದ್ದಕ್ಕಾಗಿ ಉಭಯ ತಂಡಗಳಿಗೆ ದಂಡ ವಿಧಿಸಲಾಗಿದೆ. ಭಾರತೀಯ ಚುನಾವಣಾ ಆಯೋಗವು ಸೆಪ್ಟೆಂಬರ್ 26ರಂದು ಹೊರಡಿಸಿದ್ದ ಪತ್ರಿಕಾ ಪ್ರಕಟಣೆಯನ್ನ ಹಿಂಪಡೆದಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಸುದ್ದಿ ಸಂಪೂರ್ಣ ಸುಳ್ಳು ಎಂದು ಪಿಐಬಿಯ ಸತ್ಯಶೋಧನಾ ಘಟಕ ತಿಳಿಸಿದೆ. ಆಯೋಗದ ಪ್ರಕಟಣೆಯು ಈಗಲೂ ಅಧಿಕೃತವಾಗಿ ಲಭ್ಯವಿದ್ದು ಅದನ್ನು ತೆಗೆದುಹಾಕಿಲ್ಲ. ಸಾರ್ವಜನಿಕರು ಇಂತಹ ದೃಢೀಕರಿಸದ ವದಂತಿಗಳನ್ನು ಹಂಚಿಕೊಳ್ಳದೆ ಅಧಿಕೃತ ಮೂಲಗಳಿಂದ ಮಾಹಿತಿಯನ್ನು ಖಚಿತಪಡಿಸಿಕೊಳ್ಳಲು ಸೂಚಿಸಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಬೆಳಗ್ಗೆ 7 ಗಂಟೆಗೆ.

ಕಾರ್ಯಕ್ರಮ ವಿವರಣೆಯ ನಂತರ ಕಾರ್ಯಕ್ರಮ ನಾದೋಪಾಸನೆ ಭಕ್ತಿಗೀತೆಗಳ ಸಮರ್ಪಣೆ. 7:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಮೊದಲಿಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ನಂತರ ಭಾವಗೀತೆಗಳೊಂದಿಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಮುಂದುವರೆದ ಭಾಗ. ಎಂಟು ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಮುಂದುವರಿಯುವುದು ಚಿತ್ರಗೀತೆಗಳೊಂದಿಗೆ. 9:00 ಇಂದಿನ ವಿಶೇಷ ಕಾರ್ಯಕ್ರಮ. 10:02 ಹಳೆಯ ಮಧುರವಾದ ಚಿತ್ರಗೀತೆಗಳನ್ನು ಕೇಳುವ ಸಮಯ ಓಲ್ಡ್ ಈಸ್ ಗೋಲ್ಡ್. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಸಾಂಗ್ಸ್. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು ಕೇಳುಗರ ಕೋರಿಕೆಯ ಚಿತ್ರಗೀತೆಗಳ ಪ್ರಸಾರ. 1:02 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 1:20 ಇವತ್ತಿನ ಗೇಮ್ ಶೋನಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತೆ. 2:15 ಸ್ಪಂದನ, ಮಿಂಚಂಚೆ, ವಾಟ್ಸಪ್ ಮತ್ತು ಪತ್ರಗಳನ್ನು ಆಧರಿಸಿದ ಕೇಳುಗರ ಅನಿಸಿಕೆ ಅಭಿಪ್ರಾಯಗಳನ್ನು ಕುರಿತಾದ ಕಾರ್ಯಕ್ರಮ ಸ್ಪಂದನ. 2:40 ಚಿತ್ರನಾನ, ಒಂದೇ ಚಿತ್ರದ ಗೀತೆಗಳನ್ನು ಕೇಳುವ ಸಮಯ. 3:00-4:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಹಿಂದಿ ಕಾರ್ಯಕ್ರಮಗಳ ಪ್ರಸಾರ. 4:00 ನಮ್ಮ ನಿಲಯದಿಂದ ಪರಿಮಳ ಕಾರ್ಯಕ್ರಮ ಮುಡಿವರಲಿದೆ. 5:02 ಕಾರ್ಯಕ್ರಮ ವಿವರಣೆ. ನಂತರ 5:05 ಹಳೆಯ ಮಧುರವಾದ ಚಿತ್ರಗೀತೆಗಳನ್ನು ಕೇಳುವ ಸಮಯ ಓಲ್ಡ್ ಈಸ್ ಗೋಲ್ಡ್. 6:02 ಗಾನ ಭಜಾನ ಸೇಫ್ ರೈನಲ್ಲಿ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:02 ಗಾನ ಭಜನ ಕಾರ್ಯಕ್ರಮ ಸೇಫ್ ರೈನಲ್ಲಿ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್

ಸಾಧರ್, ನಿರ್ಮಾಣ ಎಂ ಶಿವರಾಮ್. 7:45 ಗಾನ ಭಜನಾ ಕಾರ್ಯಕ್ರಮದ ಮುಂದುವರೆದ ಭಾಗ. 8:02 ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡು ಕೇಳಿ. 9:15 ಹಿಂದಿ ಮೆಲೋಡಿಸ್ ಮೂಡಿ ಬರಲಿದೆ ನಮ್ಮ ನಿಲಯದಿಂದ. 10:02 ಪ್ರಣಯ ಗೀತೆಗಳ ಗುಚ್ಛ, ಪ್ರೇಮ ನಿನಾದ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮೂಡಿ ಬರಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ನಾಡಿನ ಮಧುರ ಮಿಡಿತ.

ಮಂಗಳವಾರದ ಶುಭ ಮುಂಜಾನೆಯಲ್ಲಿ ನಾವಿದ್ದೇವೆ. ಶ್ರೋತೃಬಂಧುಗಳಿಗೆಲ್ಲ ಇವತ್ತಿನ ನಾದೋಪಾಸನೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಒಂದಿಷ್ಟು ಭಕ್ತಿಗೀತೆಗಳು, ಭಕ್ತಿಯ ವಿಚಾರಗಳು, ಆಧ್ಯಾತ್ಮಿಕ ವಿಚಾರಗಳೊಂದಿಗೆ ಒಂದು ಗಂಟೆಯ ಅವಧಿ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ವಿನಾಯಕನನ್ನು ನೆನೆಯುತ್ತ ಸಾಗುವ ರಾಮದಾಸರ ರಚನೆ ಇದು. ಅಂಬಯ್ಯನುಲಿಯವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ

ಮಂಗಳವಾರದ ಶುಭ ಮುಂಜಾನೆಯಲ್ಲಿ ಭಕ್ತಿಗೀತೆಗಳೊಂದಿಗೆ ಸಾಗ್ತಾ ಇದ್ದೀವಿ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ 102.9 FM. ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ಸಾಶಿ ಮರಳಯ್ಯ ಅವರ ರಚನೆಯ ಭಕ್ತಿಗೀತೆಯನ್ನು ಕೇಳಿದ್ರಿ. ಬಸವಣ್ಣನವರ ಈ ಒಂದು ವಚನ ಬಸವರಾಜ ರಾಜಗುರು ಅವರ ಧ್ವನಿಯಲ್ಲಿ.

ಬಸವರಾಜ ರಾಜಗುರು ಅವರ ಧ್ವನಿಯಲ್ಲಿ ಬಸವಣ್ಣನವರ ರಚನೆಯನ್ನು ಕೇಳಿದಿರಿ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಒಂದಿಷ್ಟು ಆಧ್ಯಾತ್ಮಿಕ ವಿಚಾರಗಳತ್ತ ನೋಡುವ ಸಮಯ ಅನ್ನೋದಾದರೆ, ಸನಾತನ ಸಂಸ್ಕೃತಿಯಲ್ಲಿ ಪುರಾಣಗಳು, ವೇದಗಳು ಚಿಂತನೆಗೆ, ಜ್ಞಾನಾರ್ಜನೆಗೆ, ಆಧ್ಯಾತ್ಮಿಕ ಜ್ಞಾನ ವೃದ್ಧಿಗೆ ಮಹತ್ತರವಾದ ಜ್ಞಾನ ಭಂಡಾರ. ವೇದಗಳ ಪ್ರಕಾರ ನೋಡೋದಾದರೆ ಇಡೀ ಬ್ರಹ್ಮಾಂಡವನ್ನು 14 ಲೋಕಗಳಾಗಿ ವಿಂಗಡಣೆ ಮಾಡ್ತಾರೆ. ಭೂಮಿಯನ್ನು

ಇಟ್ಟುಕೊಂಡು ಊರ್ಧ್ವ ಲೋಕಗಳು ಅಂದರೆ ಮೇಲಿರ್ತಕ್ಕಂತಹ ಲೋಕಗಳು ಏಳು, ಇನ್ನು ಏಳು ಲೋಕಗಳು ಭೂಮಿಯ ಕೆಳಗಡೆ ಇರ್ತಕ್ಕಂಥದ್ದು, ಎರಡು ಭಾಗಗಳಿಗಾಗಿ ವಿಂಗಡಣೆ ಮಾಡ್ತಾರೆ 14 ಲೋಕಗಳಾಗಿ. ಈ ಏಳು ಲೋಕಗಳು, ಮೇಲಿನ ಏಳು ಲೋಕಗಳು ಏನು, ಭೂಮಿಯ ಕೆಳಗಿನ ಲೋಕಗಳ ವೈಶಿಷ್ಟ್ಯತೆ ಏನು ಅಂತ ನೋಡೋದಾದರೆ, ಊರ್ಧ್ವ ಲೋಕಗಳು ಮೇಲಿನ ಲೋಕಗಳು, ಆಧ್ಯಾತ್ಮಿಕ ಪ್ರಗತಿ ಪುಣ್ಯ ಮತ್ತು ದೇವತೆಗಳ ವಾಸಸ್ಥಾನ. ಭೂಲೋಕದಿಂದ ಆರಂಭವಾಗಿ ಮೇಲಕ್ಕೆ ಹೋದಂತೆ ಇವುಗಳ ಪವಿತ್ರತೆ ಹೆಚ್ಚಾಗ್ತಾ ಹೋಗುತ್ತೆ ಅಂಥೇಳಿ ವೇದಗಳು ಹೇಳುತ್ತೆ. ಭೂಲೋಕ, ನಾವು ವಾಸಿಸ್ತಕ್ಕಂಥ ಈ ಪ್ರಕೃತಿ, ಮನುಷ್ಯನ ಪ್ರಪಂಚ ಮತ್ತು ನಮ್ಮ ಕರ್ಮಗಳನ್ನು ಮಾಡೋದಕ್ಕೆ ಆಧ್ಯಾತ್ಮಿಕ ಮುಕ್ತಿಯನ್ನು ಪಡೆಯೋದಕ್ಕೆ ಪ್ರಮುಖವಾದ ಲೋಕ ಭೂಲೋಕ. ಭೂಮಿ ಮತ್ತು ಸೂರ್ಯನ ನಡುವಿನ ವಾಯುಮಂಡಲದ ಪ್ರದೇಶ ನಮ್ಮನ್ನು ನಾವು ಭುವರ್ಲೋಕ ಅಂಥೇಳಿ ಕರೀತಾರೆ. ಇಲ್ಲಿ ಸಿದ್ಧರು, ಗಂಧರ್ವರು ಮತ್ತು ದೈವಿಕ ಜೀವಿಗಳ ವಾಸಸ್ಥಾನ ಭುವರ್ಲೋಕ. ಇನ್ನೂ ಸ್ವಲ್ಪ ಮೇಲಕ್ಕೆ ಹೋದರೆ ಸ್ವರ್ಗಲೋಕ, ಇಂದ್ರ ದೇವನ ಆಳ್ವಿಕೆಗೆ ಒಳಪಟ್ಟಂತಹ ಸ್ವರ್ಗ. ಇಲ್ಲಿ ದೇವತೆಗಳು ವಾಸ ಮಾಡ್ತಾರೆ, ಪುಣ್ಯ ಮಾಡಿದ ಜೀವಗಳು ಇಲ್ಲಿ ಸುಖವನ್ನು ಅನುಭವಿಸುತ್ತೆ ಅಂಥೇಳಿ ಹೇಳ್ತಾರೆ. ಇನ್ನೂ ಮೇಲಕ್ಕೆ ಹೋದರೆ ಮಹರ್ಲೋಕ, ಸ್ವರ್ಗಕ್ಕಿಂತ ಮೇಲಿರ್ತಕ್ಕಂಥ ಲೋಕ ಮಹರ್ಲೋಕ. ಇಲ್ಲಿ ದೀರ್ಘಾಯುಷಿಗಳಾದ ಮಹರ್ಷಿಗಳಿರ್ತಾರೆ, ಭೃಗು ಋಷಿಗಳಿರ್ಬೋದು, ಪ್ರಜಾಪತಿಗಳು ಇಲ್ಲಿ ವಾಸ ಮಾಡ್ತಾರೆ ಅಂಥೇಳಿ ನಂಬಿದ್ದೇವೆ. ಇನ್ನೂ ಮೇಲಕ್ಕೆ ಹೋದರೆ ಜನಲೋಕ, ಬ್ರಹ್ಮದೇವನ ಮಾನಸ ಪುತ್ರರಾದಂತಹ ಸನಕ, ಸನಂದನ ಮುಂತಾದ ಯೋಗಿಗಳು, ಸಪ್ತರ್ಷಿಗಳು ವಾಸ ಮಾಡತಕ್ಕಂತಹ ತಾಣ, ಪವಿತ್ರ ತಾಣ ಅಂತ ಹೇಳಿದ್ರೆ ಅದು ಜನಲೋಕ. ಇನ್ನೂ ಮೇಲಕ್ಕೆ ಹೋದರೆ ತಪಲೋಕ, ತಪಸ್ವಿಗಳು, ಜ್ಞಾನನಿಷ್ಠರು ವಾಸಿಸ್ತಕ್ಕಂಥ ಲೋಕ. ಇಲ್ಲಿನ ಜೀವಿಗಳು ಕೇವಲ ತಪಸ್ಸಿನ ಶಕ್ತಿಯಿಂದನೇ ಬದುಕಿರ್ತಾರೆ. ಇನ್ನು ಏಳನೇ ಲೋಕ, ಊರ್ಧ್ವದಲ್ಲಿ ಇರ್ತಕ್ಕಂತಹ ಏಳನೇ ಲೋಕ ಅಂತ ಹೇಳಿದ್ರೆ ಅದು ಬ್ರಹ್ಮಲೋಕ, ಸತ್ಯಲೋಕ ಅಂತ ಕೂಡ ಕರೀತಾರೆ. 14 ಲೋಕಗಳಲ್ಲಿ ಅತ್ಯುತ್ತಮವಾದ ಪವಿತ್ರವಾದ ಲೋಕ ಇದು. ಸೃಷ್ಟಿಕರ್ತನಾದ ಬ್ರಹ್ಮದೇವ ಇಲ್ಲಿ ವಾಸ ಮಾಡ್ತಾ ಇರ್ತಾನೆ ಅಂತ ಹೇಳ್ತಾರೆ. ಇಲ್ಲಿಗೆ ತಲುಪಿದ ಜೀವಿಗಳಿಗೆ ಮರುಜನ್ಮ ಇರೋದಿಲ್ಲ ಅಂಥೇಳಿ ಹೇಳ್ತಾರೆ. ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ, ಇದು ಭೂಮಿಯ ಮೇಲೆ ಇರ್ತಕ್ಕಂತಹ ಏಳು ಲೋಕಗಳು.

ಏಳು ಊರ್ಧ್ವ ಲೋಕಗಳ ಕಿರುಪರಿಚಯವನ್ನು ಮಾಡಿಕೊಂಡ್ವಿ. ಭೂಲೋಕ, ನಂತರ ಭುವರ್ಲೋಕ, ಅದಾದ ನಂತರ ಸ್ವರ್ಗಲೋಕ, ಅದನಂತರ ಮಹರ್ಲೋಕ, ತದನಂತರ ಜನಲೋಕ, ಅದಾದ ಮೇಲೆ ತಪಃಲೋಕ, ಏಳನೇ ಲೋಕ ಸತ್ಯಲೋಕ, ಬ್ರಹ್ಮಲೋಕ. ಇನ್ನು ಅಧೋಲೋಕಗಳು ಯಾವ್ಯಾವುದು ಅಂಥೇಳಿ ಪರಿಚಯವನ್ನು ಮಾಡಿಕೊಳ್ಳೋದಾದರೆ, ಭೂಮಿಯ ಕೆಳಗಡೆ ಇರ್ತಕ್ಕಂತಹ ಲೋಕಗಳು ಯಾವುದಪ್ಪ ಅಂತ ಹೇಳಿದ್ರೆ, ಎಂಟನೆಯದು ಅತಳಲೋಕ. ಇಲ್ಲಿ ಮಾಯಾಸುರನ ಮಗನಾದ ಬಲ ಅಂತಕ್ಕಂತಹ ರಾಕ್ಷಸ ಇದನ್ನು ಆಳ್ತಾನೆ ಅಂಥೇಳಿ, ಸುಂದರ ಮತ್ತು ವೈಭೋಗದ ಲೋಕ ಅತಳಲೋಕ. ಅದಾದ ನಂತರ ಒಂಬತ್ತನೆಯ ಲೋಕ

ಕೆಳಭಾಗಕ್ಕೆ ಹೋದರೆ ಭೂಮಿ ಏಳನೇದು, ನಂತರ ಅತಳ ಲೋಕ, ನಂತರ ಒಂಬತ್ತನೆಯ ಲೋಕ ವಿತಳ ಲೋಕ. ಇಲ್ಲಿ ಭಗವಾನ್ ಪರಶಿವ ಹಾಟಕೇಶ್ವರ ರೂಪದಲ್ಲಿ ತನ್ನ ಪ್ರಮಥಗಣಗಳೊಂದಿಗೆ ಇಲ್ಲಿ ವಾಸ ಮಾಡ್ತಾನೆ. ಇಲ್ಲಿ ಹಾಟಕಿ ಅಂತಕ್ಕಂತಹ ನದಿ ಇದೆ, ಚಿನ್ನದ ನಿಕ್ಷೇಪಗಳಿಗೆ ಇದು ಪ್ರಸಿದ್ಧಿಯಾಗಿದೆ ಅಂತೇಳಿ ಹೇಳ್ತಾರೆ ವಿತಳ ಲೋಕವನ್ನು. ಹತ್ತನೆಯ ಲೋಕ ಸುತಳ ಲೋಕ, ವಿಷ್ಣುವಿನ ಪರಮ ಭಕ್ತನಾದಂತಹ ಬಲಿ ಮಹಾರಾಜ ಆಳ್ತಕ್ಕಂತಹ ಲೋಕ. ವಿಷ್ಣು ಸ್ವತಃ ವಾಮನ ರೂಪದಲ್ಲಿ ಬಂದು ಬಲಿಗೆ ಈ ಲೋಕವನ್ನು ಕರುಣಿಸಿ ಅದರ ದ್ವಾರಪಾಲಕನಾಗಿ ನಿಂತಿದ್ದಾನೆ ಅಂತೇಳಿ ಹೇಳ್ತಾರೆ ಸುತಳ ಲೋಕವನ್ನು. ಹತ್ತನೆಯ ಲೋಕ ಸುತಳ ಲೋಕವಾದರೆ ಹನ್ನೊಂದನೆಯ ಲೋಕ ತಲಾತಳ ಲೋಕ ಅಂಥೇಳಿ ಅಸುರ ಶಿಲ್ಪಿ ವಾಸ್ತುಶಿಲ್ಪಿ ಅಂತಕ್ಕಂತಹ ಹೆಸರಾಗಿರ್ತಕ್ಕಂತಹ ಮಯಾಸುರನ ಆಳ್ವಿಕೆಗೆ ಒಳಪಟ್ಟ ಲೋಕ ಇದು. ಅದ್ಭುತ ಮಾಯಾನಗರಿಗಳಿಂದ ಕೂಡಿರ್ತಕ್ಕಂತಹ ಲೋಕ ತಲಾತಳ ಲೋಕ. ಹನ್ನೆರಡನೆಯ ಲೋಕ ಮಹಾತಳ ಲೋಕ. ಮಹಾತಳ ಲೋಕದ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ ಸಾವಿರ ಹೆಡೆಗಳುಳ್ಳತಕ್ಕಂತಹ ದೈತ್ಯ ಸರ್ಪಗಳ ವಾಸಸ್ಥಾನ ಇದು. ಕಶ್ಯಪ ಮುನಿಯ ಕ್ರೋಧದಿಂದ ಜನಿಸಿದ ತಕ್ಷಕ ಮತ್ತು ಕಾಳಿಯ ಮುಂತಾದ ನಾಗಗಳು ಇಲ್ಲಿ ವಾಸ ಮಾಡ್ತಾ ಇದೆ ಅಂತೇಳಿ ಹೇಳ್ತಾರೆ. ಕಶ್ಯಪ ಮುನಿಯ ಕ್ರೋಧದಿಂದ ಜನಿಸಿದ್ದಕ್ಕಂತಹ ತಕ್ಷಕ ಮತ್ತು ಕಾಳಿ ಮುಂತಾದ ನಾಗಗಳು ಈ ಲೋಕದಲ್ಲಿ ಮಹಾತಳ ಲೋಕದಲ್ಲಿ ವಾಸ ಮಾಡ್ತಾ ಇದೆ. ಅದು ಹನ್ನೆರಡನೆಯ ಲೋಕ. ಹದಿಮೂರನೇ ಲೋಕ ಯಾವುದಪ್ಪ ಅಂತ ಹೇಳಿದ್ರೆ ಇದು ರಸಾತಳ ಲೋಕ. ಇಲ್ಲಿ ದೇವತೆಗಳ ಶತ್ರುಗಳಾದಂತಹ ಪಣಿ ದೈತ್ಯರು ನಿವಾತಕ ವಚರಂದ ಬಲಿಷ್ಠ ರಾಕ್ಷಸರು ಈ ಒಂದು ರಸಾತಳ ಲೋಕದಲ್ಲಿ ವಾಸ ಮಾಡ್ತಾರೆ. ಇವರು ಸದಾ ದೇವತೆಗಳೊಂದಿಗೆ ವೈರತ್ವವನ್ನೇ ಹೊಂದಿರ್ತಾರೆ ಅಂತಕ್ಕಂಥದ್ದು. ಇನ್ನು ಹದಿನಾಲ್ಕನೇ ಲೋಕ ಯಾವುದು ಅಂತ ಹೇಳಿದ್ರೆ ಪಾತಾಳ ಲೋಕ. ಹದಿನಾಲ್ಕು ಲೋಕಗಳಲ್ಲಿ ಅತ್ಯಂತ ಕೊನೆಯ ಮತ್ತು ತಳಭಾಗದಲ್ಲಿರ್ತಕ್ಕಂತಹ ಲೋಕ ನಾಗಲೋಕ ಅಂಥೇಳೇ ಕರೆಯಲ್ಪಡ್ತಕ್ಕಂತಹ ಇದನ್ನು ಸರ್ಪರಾಜನಾಗಿರ್ತಕ್ಕಂತಹ ವಾಸುಕಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು. ಇನ್ನು ಅಧೋಲೋಕಗಳು ಯಾವ್ಯಾವುದು ಅಂತೇಳಿ ಹೇಳಿದ್ದು ಅತಳ ಲೋಕ, ವಿತಳ ಲೋಕ, ಹತ್ತನೆಯ ಲೋಕ ಸುತಳ ಲೋಕ, ಹನ್ನೊಂದನೆಯ ಲೋಕ ತಳಾತಳ ಲೋಕ, ಹನ್ನೆರಡನೆಯ ಲೋಕ ಮಹಾತಳ ಲೋಕ, ಹದಿಮೂರನೇ ಲೋಕ ರಸಾತಳ ಲೋಕ, ಹದಿನಾಲ್ಕನೆಯ ಲೋಕ ಪಾತಾಳ ಲೋಕ.

ಭಕ್ತಿಗೀತೆಗಳೊಂದಿಗೆ ಆಧ್ಯಾತ್ಮಿಕ ವಿಚಾರಗಳೊಂದಿಗೆ ಒಂದು ಗಂಟೆಯ ಅವಧಿ ನಾದೋಪಾಸನೆ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ನಾವಿದ್ದೇವೆ. ಹದಿನಾಲ್ಕು ಲೋಕಗಳ ಕಿರುಪರಿಚಯವನ್ನು ಮಾಡಿಕೊಂಡ್ವಿ. ಭೂಮಿಯ ಮೇಲೆ ಇರ್ತಕ್ಕಂತಹ ಲೋಕಗಳು ಏಳು: ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ. ಭೂಮಿಯ ಕೆಳಗಡೆ ಇರ್ತಕ್ಕಂಥದ್ದು ಅತಳಲೋಕ, ವಿತಳಲೋಕ, ಸುತಳಲೋಕ, ತಲಾತಳಲೋಕ, ಮಹಾತಳಲೋಕ, ರಸಾತಳಲೋಕ, ಪಾತಾಳಲೋಕ ಅಂತೇಳಿ. ಯೋಗಶಾಸ್ತ್ರದಲ್ಲಿ ಮಾನವನ ದೇಹಕ್ಕೂ ಈ ಹದಿನಾಲ್ಕು ಲೋಕಗಳಿಗೂ ನಂಟಿದೆ ಅಂತೇಳಿ ಹೇಳ್ತಾರೆ. ಮಾನವನ ದೇಹದಲ್ಲಿ, ಮನುಷ್ಯನ ದೇಹದಲ್ಲಿ ಅಡಗಿದೆ ಈ ಹದಿನಾಲ್ಕು ಲೋಕಗಳು. ಮಾನವನ ಪಾದದಿಂದ ಸೊಂಟದ ಭಾಗ ಏಳು ಅಧೋಲೋಕಗಳನ್ನು ಪ್ರತಿನಿಧಿಸಿದರೆ, ಹೃದಯದಿಂದ ತಲೆಯ ನಂತರದ ಭಾಗ ಅದರ ಆಚೆಗಿನ ನೋಡುವನ್ನು ಏಳು ಲೋಕಗಳು ಪ್ರತಿನಿಧಿಸುತ್ತೆ. ಯೋಗಶಾಸ್ತ್ರದ ಪ್ರಕಾರ ಸಪ್ತ ಚಕ್ರಗಳಿಗೆ ಮತ್ತು ಮಾನಸಿಕ ಸ್ಥಿತಿಗಳಿಗೆ ಹೋಲುತ್ತೆ. ಕೆಳಗಿನ ಲೋಕಗಳು ಮನುಷ್ಯನ ಅಹಂಕಾರ, ಕ್ರೋಧ, ತಾಮಸಿಕ ಗುಣ, ಲೌಕಿಕ ವ್ಯಾಮೋಹವನ್ನು ಪ್ರತಿನಿಧಿಸಿದರೆ, ಮೇಲಿನ ಲೋಕಗಳು ಆಧ್ಯಾತ್ಮಿಕ ಜಾಗೃತಿ, ಶಾಂತಿ, ಶುದ್ಧ ಚೇತನ ಜೀವನವನ್ನು ಪ್ರತಿಬಿಂಬಿಸುತ್ತೆ. ಮನುಷ್ಯ ತನ್ನ ಆಧ್ಯಾತ್ಮಿಕ ಸಾಧನೆಯ ಮೂಲಕ ತನ್ನ ಪ್ರಜ್ಞೆಯನ್ನು ಜಾಗೃತೀಕರಿಸಿಕೊಂಡು ತನ್ನೊಳಗೇ ಆ ದಿವ್ಯ ಲೋಕಗಳ ಅನುಭೂತಿಯನ್ನು ಪಡೆಯಬಹುದು ಅಂಥೇಳಿ ಯೋಗಶಾಸ್ತ್ರ ಹೇಳುತ್ತೆ. ಮನುಷ್ಯನ ಚಿಂತನೆಯ ಮೂಲಕ ಅವನು ಆ ಲೋಕಗಳ ಅನುಭೂತಿಯನ್ನು ಅನುಭವಿಸ್ತಾನೆ ಅಂಥೇಳಿ. ಉತ್ತಮವಾದ ಚಿಂತನೆ ಉತ್ತಮವಾದ ಅನುಭೂತಿಯನ್ನು ಕೊಡುತ್ತೆ. ಉತ್ತಮ ಜೀವನ ಶೈಲಿ ಉತ್ತಮ ಚಿಂತನೆಗೆ ನಾಂದಿಯಾಗತ್ತೆ. ಉತ್ತಮ ಚಿಂತನೆ ಉತ್ತಮ ಲೋಕದ ಅನುಭೂತಿಯ ಪ್ರಜ್ಞೆಯನ್ನು ಮನುಷ್ಯನಿಗೆ ಕೊಡುತ್ತೆ ಅಂಥೇಳಿ ಯೋಗಶಾಸ್ತ್ರ ಹೇಳುತ್ತೆ.

0: ಲಿಂಗಂ.
1: ಕೇಳುವರೆ, ನಿಮ್ಮ ಭಕ್ತಿಪೂರ್ವಕ ಪ್ರಾರ್ಥನೆಗೆ ಗಾನ ಕುಸುಮಾಂಜಲಿ. ನಿಮ್ಮ ನೆಚ್ಚಿನ ವಿವಿಧ ಭಾರತಿಯಲ್ಲಿ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯವರೆಗೆ ನಾದೋಪಾಸನೆ, ಕನ್ನಡ ಚಲನಚಿತ್ರ ಭಕ್ತಿ ಗೀತೆಗಳ ಪ್ರಸಾರ. ತಪ್ಪದೇ ಕೇಳಿ ವಿವಿಧ ಭಾರತಿ 102

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ ನಾಟಕ ರೂಪಕ ಧ್ವನಿ ಪಾಡ್ಕಾಸ್ಟ್ ರಸಪ್ರಶ್ನೆ ಹಾಗೂ ಕಥೆಗಾರಿಕೆ ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಹಿಮಾಚಲ ಪ್ರದೇಶಕ್ಕೆ ಭೇಟಿ ನೀಡಲಿದ್ದಾರೆ. ಬಿಲಾಸಪುರದ ಏಮ್ಸ್ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿರುವ ರಾಷ್ಟಪತಿಯವರು ತರಬೇತಿ ವೈದ್ಯರಿಗೆ ಪದವಿಗಳನ್ನು ಪ್ರದಾನ ಮಾಡಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟೀಯ ಸಂಸ್ಕೃತ ವಿಶ್ವವಿದ್ಯಾಲಯದ 2ನೇ ಘಟಿಕೋತ್ಸವದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಬಳಸುತ್ತಿರುವ ಫಾರ್ಮ್ 6ನಲ್ಲಿ ಯಾವುದೇ ಬದಲಾವಣೆಗೆ ಸುಪ್ರೀಂಕೋರ್ಟ್ ಅನುಮೋದನೆ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠವು ಫಾರ್ಮ್ 6ನಲ್ಲಿ ಬದಲಾವಣೆಗಳನ್ನು ಯಾರು ಮಾಡಿದ್ದಾರೆ ಎಂಬುದನ್ನು ತಿಳಿಯಲು ಸಂಬಂಧಿತ ದಾಖಲೆಗಳನ್ನು ಸಲ್ಲಿಸುವಂತೆ ಸೂಚಿಸಿದ್ದಾರೆ. ಭಾರತೀಯ ಚುನಾವಣಾ ಆಯೋಗ ಸೆಪ್ಟೆಂಬರ್ 26ರಂದು ಹೊರಡಿಸಿದ್ದ ಪತ್ರಿಕಾ ಪ್ರಕಟಣೆಯನ್ನು ಹಿಂಪಡೆದಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿ ಸಂಪೂರ್ಣ ಸುಳ್ಳು ಎಂದು ಪಿಐಬಿಯ ಸತ್ಯಶೋಧನಾ ಘಟಕ ತಿಳಿಸಿದೆ. ಆಯೋಗದ ಪ್ರಕಟಣೆಯು ಈಗಲೂ ಅಧಿಕೃತವಾಗಿ ಲಭ್ಯವಿದ್ದು ಅದನ್ನು ತೆಗೆದುಹಾಕಲಾಗಿಲ್ಲ. ಸಾರ್ವಜನಿಕರು ಇಂತಹ ದೃಢೀಕರಿಸದ ವದಂತಿಗಳನ್ನು ಹಂಚಿಕೊಳ್ಳದೆ ಅಧಿಕೃತ ಮೂಲಗಳಿಂದ ಮಾಹಿತಿಯನ್ನು ಖಚಿತಪಡಿಸಿಕೊಳ್ಳಲು ಸೂಚಿಸಲಾಗಿದೆ. ಉತ್ತರ ಪ್ರದೇಶದಲ್ಲಿ ನಡೆಯಲಿರುವ ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ 8 ಅಭ್ಯರ್ಥಿಗಳ ಹೆಸರನ್ನು ಘೋಷಿಸಿದೆ. ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿ ಈ ಹೆಸರುಗಳಿಗೆ ಅನುಮೋದನೆ ನೀಡಿದೆ. ನಾಮಪತ್ರ ಸಲ್ಲಿಸಲು ಇಂದು ಕೊನೆಯ ದಿನವಾಗಿದೆ. ಉತ್ತರ ಪ್ರದೇಶದ 10, ಉತ್ತರಾಖಂಡದ 1 ರಾಜ್ಯಸಭಾ ಸ್ಥಾನ ಹಾಗೂ ಪಶ್ಚಿಮ ಬಂಗಾಳದ 1 ಸ್ಥಾನಕ್ಕೆ ನಡೆಯಲಿರುವ ಉಪಚುನಾವಣೆಗೆ ಇದೇ ತಿಂಗಳ 16ರಂದು ಮತದಾನ ನಡೆಯಲಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾ 2026ರ ಅಂಗವಾಗಿ ಮೈಸೂರಿನಲ್ಲಿ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡದ ವೈಮಾನಿಕ ಪ್ರದರ್ಶನ ನಡೆಸಲು ಕೇಂದ್ರ ಸರ್ಕಾರ ಹಸಿರು ನಿಶಾನೆ ತೋರಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿಗೆ ಸ್ಪಂದಿಸಿರುವ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೂರ್ಯಕಿರಣ್ ತಂಡದ ಪ್ರದರ್ಶನಕ್ಕೆ ಅನುಮತಿ ನೀಡಿದ್ದಾರೆ. ನೇಕಾರರ ಸೀರೆಗೆ ಬಳಸುವ ಕಚ್ಚಾ ರೇಷ್ಮೆ ಸೇರಿದಂತೆ ಇತರೆ ನೂಲುಗಳ ಕಚ್ಚಾ ಸಾಮಗ್ರಿಗಳ ಬೆಲೆಗಳು ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿ ಕಚ್ಚಾ ಸಾಮಗ್ರಿಗಳ ಬೆಲೆ ನಿಯಂತ್ರಿಸಬೇಕು.

ಎಂದು ದೊಡ್ಡಬಳ್ಳಾಪುರದಲ್ಲಿ ನೇಕಾರ ಹೋರಾಟ ಸಮಿತಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.
0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ಬರ ನಿರ್ವಹಣೆಗೆ ಸರ್ಕಾರದೊಂದಿಗೆ ಸಾರ್ವಜನಿಕರ ಸಹಕಾರವೂ ಅಷ್ಟೇ ಮುಖ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ರಾಜ್ಯದಲ್ಲಿ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಇಲ್ಲ, ಸಚಿವ ಕೆಜೆ ಜಾರ್ಜ್. ರಾಜ್ಯದಾದ್ಯಂತ 1,250 ಕೆಪಿಎಸ್ ಶಾಲೆಗಳನ್ನು ಆರಂಭಿಸಲು ಉದ್ದೇಶ, ಸಚಿವ ಮಧು ಬಂಗಾರಪ್ಪ. ಎಐ ತಂತ್ರಜ್ಞಾನದ ಮೂಲಕ ಯಕ್ಷಗಾನ ಕಲೆಗೆ ಜಾಗತಿಕ ಮನ್ನಣೆ ನೀಡಲು ಸರ್ಕಾರದ ನಿರ್ಧಾರ. ಕ್ರೀಡಾ ಸಾಧಕರಿಗೆ ಸರ್ಕಾರಿ ಉದ್ಯೋಗದಲ್ಲಿ 2% ಮೀಸಲಾತಿ, ರಾಜ್ಯ ಸರ್ಕಾರದ ಆದೇಶ. ವಾರ್ತೆಗಳ ವಿವರ: ಬರ ನಿರ್ವಹಣೆ ಕೇವಲ ಸರ್ಕಾರದ ಜವಾಬ್ದಾರಿ ಮಾತ್ರವಲ್ಲ, ಸಾರ್ವಜನಿಕರ ಸಹಕಾರವೂ ಅಷ್ಟೇ ಮುಖ್ಯ ಎಂದು ಕಂದಾಯ ಖಾತೆ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಹಿಂದೆಂದೂ ಕಾಣದಂತಹ ತೀವ್ರ ಬರ ಪರಿಸ್ಥಿತಿ ಎದುರಾಗಿದೆ. ಇದನ್ನು ಸರ್ಕಾರ, ಪ್ರತಿಪಕ್ಷ ಮತ್ತು ಸಾರ್ವಜನಿಕರು ಒಟ್ಟಾಗಿ ಎದುರಿಸಬೇಕಾಗಿದೆ ಎಂದರು. ರಾಜ್ಯದ ಜನರು ನೀರನ್ನು ಅತ್ಯಂತ ಮಿತವಾಗಿ ಬಳಸಬೇಕು, ವಾಹನಗಳನ್ನು ತೊಳೆಯಲು ಅನಗತ್ಯವಾಗಿ ಹೆಚ್ಚಿನ ನೀರು ಬಳಸಲು ಸಾಧ್ಯವಾದಷ್ಟು ಕಡಿವಾಣ ಹಾಕಬೇಕು, ಮನೆಯ ದಿನನಿತ್ಯದ ಬಳಕೆಯಲ್ಲಿಯೂ ನೀರನ್ನು ಉಳಿತಾಯ ಮಾಡುವ ಮೂಲಕ ಜನರು ಸರ್ಕಾರದೊಂದಿಗೆ ಸಹಕರಿಸಬೇಕು ಎಂದು ಹೇಳಿದರು. ಮತದಾರರ ಪಟ್ಟಿಗೆ ಸಂಬಂಧಿಸಿದ ಅರ್ಜಿ ನಮೂನೆ 7 ದುರುಪಯೋಗದ ಕುರಿತು ಚುನಾವಣಾ ಆಯೋಗಕ್ಕೆ ಸಾಕ್ಷ್ಯ ಸಹಿತ ದೂರು ನೀಡಲಾಗಿದೆ. ಪ್ರಕರಣದಲ್ಲಿ ಗುರುತಿಸಲಾಗಿರುವ ವ್ಯಕ್ತಿಗಳ ವಿರುದ್ದ ಎಫ್ಐಆರ್ ದಾಖಲಿಸಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಒತ್ತಾಯಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಒಂದೇ ಸಮುದಾಯದವರನ್ನು ಗುರುತಿಸಿಕೊಂಡು ಅರ್ಜಿಗಳನ್ನು ಎಲ್ಲಿಯೂ ಮುದ್ರಿಸಿ ತರಲಾಗುತ್ತಿದೆ. ಅವರ ಹೆಸರು ಹಾಗೂ ಮತದಾರರ ಗುರುತಿನ ಚೀಟಿ ವಿವರಗಳನ್ನು ಮುದ್ರಿತ ಅರ್ಜಿಗಳಲ್ಲಿ ನಮೂದಿಸಿ ಸಲ್ಲಿಸಲಾಗುತ್ತಿದೆ. ಅವರ ಮಾಹಿತಿ ಯಾರಿಂದ ದೊರೆಯಿತು ಮತ್ತು ಎಲ್ಲಿಂದ ಲಭ್ಯವಾಯಿತು ಎಂಬುದನ್ನು ಪರಿಶೀಲಿಸಬೇಕಿದೆ. ಇಂತಹ ಕ್ರಮ ಕಾನೂನಿಗೆ ವಿರುದ್ಧವಾಗಿದೆ ಎಂದು ಹೇಳಿದರು. ಕರ್ನಾಟಕದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಕರಡು ಮತದಾರರ ಪಟ್ಟಿಯಿಂದ ಹೆಸರು ಕೈಬಿಟ್ಟಿರುವ ಅರ್ಹ ಮತದಾರರಿಗೆ ಮತ್ತೊಮ್ಮೆ ಅವಕಾಶ ಕಲ್ಪಿಸುವ ಕ್ರಮಕ್ಕೆ ಚುನಾವಣಾ ಆಯೋಗ ಮುಂದಾಗಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಗೈರು ಹಾಜರಿ, ಸ್ಥಳಾಂತರ, ಮೃತಪಟ್ಟವರು, ದ್ವಂದ್ವ ನೋಂದಣಿ ಸೇರಿದಂತೆ ವಿವಿಧ ಕಾರಣಗಳಡಿ ಹಲವು ಮತದಾರರ ಹೆಸರುಗಳನ್ನು ಕರಡು ಪಟ್ಟಿಯಿಂದ ಹೊರಗಿಡಲಾಗಿದೆ. ಇಂತಹ ಸಂದರ್ಭಗಳಲ್ಲಿ ನಿಜವಾದ ಅರ್ಹ ಮತದಾರರು ತಮ್ಮ ಹೆಸರು ಮತ್ತೆ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗುವಂತೆ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಚುನಾವಣಾ ಆಯೋಗದ ಪ್ರಕಾರ ಕರಡು ಪಟ್ಟಿಯಲ್ಲಿ ಹೆಸರು ಇಲ್ಲದ ಅರ್ಹರು ಫಾರ್ಮ್ 6 ತುಂಬುವ ಮೂಲಕ ನೋಂದಣಿಗೆ ಅರ್ಜಿ

0: ಸಬಹುದಾಗಿದೆ. ಈಗಾಗಲೇ ಕರಡು ಪಟ್ಟಿಯಲ್ಲಿ ಹೆಸರು ಹೊಂದಿರುವ ಮತದಾರರು ಹೆಸರು, ವಿಳಾಸ ಸೇರಿದಂತೆ ವಿವರಗಳಲ್ಲಿ ತಿದ್ದುಪಡಿ ಅಗತ್ಯವಿದ್ದರೆ ಫಾರ್ಮ್ 8 ಸಲ್ಲಿಸಬಹುದು. ರಾಜ್ಯದಲ್ಲಿ ಯಾವುದೇ ರೀತಿಯ ಲೋಡ್ ಶೆಡ್ಡಿಂಗ್ ಇಲ್ಲ. ಕಳೆದ 2 ದಿನಗಳ ಹಿಂದೆ ಸಂಜೆ ವೇಳೆ ಮಾತ್ರ ವಿದ್ಯುತ್ ಸಮಸ್ಯೆ ಉಂಟಾಗಿತ್ತು. ಅದನ್ನು ಹೊರತುಪಡಿಸಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆ ಇಲ್ಲ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟಪಡಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿದ್ಯುತ್ತಿನ ಅಭಾವವಿಲ್ಲ, ಈ ಬಾರಿ ಮಳೆ ಇಲ್ಲದೆ ಎಲ್ಲೆಡೆ ಸಮಸ್ಯೆ ಉಂಟಾಗುತ್ತಿದೆ. ಈ ಪರಿಸ್ಥಿತಿಗೆ ಸುಮಾರು 8 ತಿಂಗಳಿಂದಲೇ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಮುಂದಿನ ಬೇಸಿಗೆ ಸಮಯದಲ್ಲಿ ಕೂಡ ವಿದ್ಯುತ್ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದ್ದು ಆ ಪರಿಸ್ಥಿತಿ ನಿಭಾಯಿಸಲು ಈಗಿನಿಂದಲೇ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ರಾಜ್ಯದಾದ್ಯಂತ 1,250 ಕೆಪಿಎಸ್ ಶಾಲೆಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದ್ದು, ಇದೇ ಡಿಸೆಂಬರ್ ಮಾಸಾಂತ್ಯದೊಳಗಾಗಿ ಉದ್ಘಾಟಿಸುವಂತೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವರಾದ ಮಧು ಬಂಗಾರಪ್ಪ ಹೇಳಿದ್ದಾರೆ. ಸಾಗರದಲ್ಲಿ ಏರ್ಪಡಿಸಲಾಗಿದ್ದ ತಾಲೂಕು ಮಟ್ಟದ ಪ್ರಜಾಸೇವಾ ಆಂದೋಲನ ಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಈ ಯೋಜನೆಗಾಗಿ ಸುಮಾರು 4,300 ಕೋಟಿಗಳನ್ನು ವೆಚ್ಚ ಮಾಡಲಾಗುತ್ತಿದೆ. ಒಂದೇ ಶಾಲೆಯ ಆವರಣದಲ್ಲಿ 1ರಿಂದ ಪದವಿ ಪೂರ್ವ ಶಿಕ್ಷಣದವರೆಗೆ ಎಲ್ಲರಿಗೂ ಉಚಿತವಾಗಿ ಶಿಕ್ಷಣ ದೊರೆಯಲಿದೆ. ಅಲ್ಲದೆ ಮೂಲ ಸೌಲಭ್ಯಗಳ ಜೊತೆಗೆ ಅಗತ್ಯವಿರುವ ಎಲ್ಲಾ ರೀತಿಯ ಶಿಕ್ಷಕರನ್ನು ಕೂಡ ನೇಮಕ ಮಾಡಲಾಗುತ್ತಿದೆ. ಶಾಲೆಗೆ ಬರುವ ಮಕ್ಕಳ ಅನುಕೂಲಕ್ಕಾಗಿ ಉಚಿತ ಬಸ್ ಸಂಪರ್ಕ ಸೌಲಭ್ಯ ಕಲ್ಪಿಸಲಾಗುತ್ತದೆ ಎಂದು ನುಡಿದರು. ವಿಶ್ವ ಸೆರೆಬ್ರಲ್ ಪಾಲ್ಸಿ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 6ರಂದು ಆಚರಿಸಲಾಗುತ್ತದೆ. ಸೆರೆಬ್ರಲ್ ಪಾಲ್ಸಿ ಅಂದರೆ ಮಿದುಳಿನ ಪಾರ್ಶ್ವವಾಯು ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಈ ಸಮಸ್ಯೆಯೊಂದಿಗೆ ಬಾಳುತ್ತಿರುವ ವ್ಯಕ್ತಿಗಳ ಹಕ್ಕುಗಳು ಹಾಗೂ ಸಮಾಜದಲ್ಲಿ ಅವರ ಸೇರ್ಪಡೆಗಾಗಿ ಧ್ವನಿ ಎತ್ತುವುದು ಈ ದಿನದ ಉದ್ದೇಶ. ವಿಶ್ವಾದ್ಯಂತ ಕೋಟ್ಯಂತರ ಜನರು ಈ ಸ್ಥಿತಿಯೊಂದಿಗೆ ಜೀವನ ನಡೆಸುತ್ತಿದ್ದಾರೆ. ಇವರಿಗೆ ಅಗತ್ಯವಿರುವ ಸೌಲಭ್ಯಗಳು, ತಂತ್ರಜ್ಞಾನ ಹಾಗೂ ಸಮಾನ ಅವಕಾಶಗಳನ್ನು ಕಲ್ಪಿಸುವ ಮೂಲಕ ಅವರ ಜೀವನವನ್ನು ಸುಧಾರಿಸುವುದು ಈ ದಿನದ ಮುಖ್ಯ ಗುರಿಯಾಗಿದೆ. ಯುನಿಕ್ ಆ್ಯಂಡ್ ಯುನೈಟೆಡ್, ಅನನ್ಯ ಮತ್ತು ಏಕೀಕೃತ ಎಂಬುದು ಈ ವರ್ಷದ ಧ್ಯೇಯವಾಕ್ಯವಾಗಿದೆ. ಈ ಕುರಿತು ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಧಾರವಾಡದ ನರ ಹಾಗೂ ಮನೋರೋಗ ತಜ್ಞರಾದ ಡಾಕ್ಟರ್ ರಾಘವೇಂದ್ರ ಪಾಟೀಲ್.
1: ಸೆರೆಬ್ರಲ್ ಪಾಲ್ಸಿ ಎನ್ನುವುದು ಮಗುವಿನ ಚಲನೆ, ಸ್ನಾಯುಗಳ ನಿಯಮ ಮತ್ತು ನಡೆಯುವ ಭಂಗಿಯ ಮೇಲೆ ಪರಿಣಾಮ ಬೀರುವ ಒಂದು ನರವೈಜ್ಞಾನಿಕ ಸ್ಥಿತಿಯಾಗಿದೆ. ಈ ಸೆರೆಬ್ರಲ್ ಪಾಲ್ಸಿಯ ಪ್ರಮುಖ ಲಕ್ಷಣಗಳು ಎಂದರೆ ಸ್ನಾಯುಗಳ ಬಿಗಿತ ಅಥವಾ ಸೆಳೆತ, ಸ್ನಾಯುಗಳಲ್ಲಿ ಸಮನ್ವಯತೆಯನ್ನು ಕಳೆದುಕೊಳ್ಳುವುದು, ನಡೆಯುವಾಗ ಅಥವಾ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ತೊಂದರೆ ಉಂಟಾಗುವುದು, ದೈನಂದಿನ ಚಟುವಟಿಕೆಗಳಲ್ಲಿ ವ್ಯತ್ಯಾಸಗಳನ್ನು ಕಾಣುವುದು. ಸೆರೆಬ್ರಲ್ ಪಾಲ್ಸಿ ಜೀವಿತಾವಧಿಯ ಸ್ಥಿತಿಯಾಗಿರುತ್ತದೆ. ಇದು ಅಭಿವೃದ್ಧಿ ಹೊಂದುತ್ತಿರುವ ಮೆದುಳಿಗೆ ಹಾನಿಯಾಗಿರಬಹುದು. ಜನನದ ಮೊದಲು ಅಥವಾ ಜನನದ ಸಮಯದಲ್ಲಿ ಅಥವಾ ಜನನದ ಸ್ವಲ್ಪ ಸಮಯದ ನಂತರ ಸಂಭವಿಸಬಹುದು. ನಮ್ಮ ದೇಶದಲ್ಲಿ 3-4 ಮಕ್ಕಳಿಗೆ ಸೆರೆಬ್ರಲ್ ಪಾಲ್ಸಿ ಎಂಬ ತೊಂದರೆ ಉಂಟಾಗುತ್ತದೆ.
0: ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕರಾವಳಿ ಕರ್ನಾಟಕದ ಸಾಂಪ್ರದಾಯಿಕ ಕಲೆಯಾದ ಯಕ್ಷಗಾನವನ್ನು ಆಧುನಿಕ ತಂತ್ರಜ್ಞಾನ ಹಾಗೂ ಕೃತಕ ಬುದ್ಧಿಮತ್ತೆ ಯುಗಕ್ಕೆ ಪರಿಚಯಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಯಕ್ಷಗಾನ ವಿದ್ಯುನ್ಮಾನ ದಾಖಲೆಗಳ ಸಂಗ್ರಹಾಲಯ ಸ್ಥಾಪನೆಗೆ ಸರ್ಕಾರ 9.5 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆ ತಿಳಿಸಿದ್ದಾರೆ. ಈ ಯೋಜನೆ ಕುರಿತು ನಡೆದ ಇಲಾಖಾಧಿಕಾರಿಗಳ ಸಭೆಯ ಬಳಿಕ ಮಾತನಾಡಿದ ಅವರು, ಯಕ್ಷಗಾನದ ಸಮಗ್ರ ದಾಖಲೀಕರಣ, ಸಂರಕ್ಷಣೆ ಹಾಗೂ ಮುಂದಿನ ತಲೆಮಾರಿಗೆ ಕಲೆಯನ್ನು ತಲುಪಿಸುವ ಉದ್ದೇಶದಿಂದ ಮಂಗಳೂರಿನಲ್ಲಿ ಡಿಜಿಟಲ್ ಆರ್ಕೈವ್ಸ್ ಸ್ಥಾಪಿಸುವ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಈ ಪ್ರಸ್ತಾವನೆಗೆ ಸರ್ಕಾರ ಅನುಮೋದನೆ ನೀಡಿದ್ದು, ಯೋಜನೆಯ ಅನುಷ್ಠಾನದ ಜವಾಬ್ದಾರಿಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಧೀನದ ಪತ್ರಾಗಾರ ಇಲಾಖೆಗೆ ವಹಿಸಲಾಗಿದೆ ಎಂದರು. ರಾಜ್ಯದ ಕ್ರೀಡಾ ಸಾಧಕರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಶೇಕಡ 2% ಮೀಸಲಾತಿ ಕಲ್ಪಿಸುವ ಮಹತ್ವದ ಆದೇಶವನ್ನು ಕರ್ನಾಟಕ ಸರ್ಕಾರ ಪ್ರಕಟಿಸಿದೆ. ಅರಣ್ಯ ಹಾಗೂ ಪೊಲೀಸ್ ಇಲಾಖೆಗಳ ನೇಮಕಾತಿಯಲ್ಲಿ ಕ್ರೀಡಾಪಟುಗಳಿಗೆ ಶೇಕಡ 3% ಮೀಸಲಾತಿ

0: ನೇಮಕಾತಿ ನೀಡಲು ಸಹ ಆದೇಶಿಸಲಾಗಿದೆ. ರಾಜ್ಯ ನಾಗರಿಕ ಸೇವೆಗಳಲ್ಲಿನ ನೇರ ನೇಮಕಾತಿಯಲ್ಲಿ ಕ್ರೀಡಾ ಸಾಧಕರಿಗೆ ಶೇಕಡ 2ರಷ್ಟು ಹುದ್ದೆಗಳನ್ನು ಮೀಸಲಿಡುವ ಕರ್ನಾಟಕ ನಾಗರಿಕ ಸೇವಾ ನೇಮಕಾತಿ ನಿಯಮಗಳು 2026ಕ್ಕೆ ಸಚಿವ ಸಂಪುಟ ಈ ಹಿಂದೆ ಅನುಮೋದನೆ ನೀಡಿತ್ತು. ಇದೀಗ ಸರ್ಕಾರ ಅಧಿಕೃತವಾಗಿ ಮೀಸಲಾತಿ ಆದೇಶ ಹೊರಡಿಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಧ್ಯೇಯದೊಂದಿಗೆ ಜನಜಾಗೃತಿ ಅಭಿಯಾನ ನಡೆಯುತ್ತಿದೆ. ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಯೋತ್ಪಾದನೆಯ ವಿರುದ್ದ ಒಂದು ಹೊಸ ಹೆಜ್ಜೆ ಕುರಿತ ವರದಿ ಇಲ್ಲಿದೆ. 2008ರ ನವೆಂಬರ್ 26ರಂದು ಪಾಕಿಸ್ತಾನದ ಬಂದೂಕುಧಾರಿಗಳು ಮುಂಬೈಯನ್ನು 4 ದಿನಗಳ ಕಾಲ ವಶಪಡಿಸಿಕೊಂಡಾಗ ಭಾರತದ ಉತ್ತರ ಕೇವಲ ಕಾಗದ ಪತ್ರಗಳಾಗಿತ್ತು. ಬಳಿಕವೂ ಭಾರತದ ಮೇಲಿನ ದಾಳಿ ಮುಂದುವರಿಯುತ್ತಲೇ ಇತ್ತು. ಆದರೆ ಕ್ಷಮೆಯಾಚಿಸುವ ಈ ಪದ್ಧತಿ 2016ರ ಸೆಪ್ಟೆಂಬರ್ನಲ್ಲಿ ಕೊನೆಗೊಂಡಿತ್ತು. ಭಾರತೀಯ ರಕ್ಷಣಾ ಪಡೆಗಳು ನಿಯಂತ್ರಣ ರೇಖೆಯನ್ನು ದಾಟಿ ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸಿದವು. 2019ರ ಫೆಬ್ರವರಿಯಲ್ಲಿ ಮಿರಾಜ್ ಯುದ್ಧ ವಿಮಾನಗಳು ಪಾಕಿಸ್ತಾನದೊಳಗಿನ ಬಾಲ್ಕೋಟ್ ಭಯೋತ್ಪಾದಕ ಶಿಬಿರದ ಮೇಲೆ ದಾಳಿ ನಡೆಸಿದವು. ಇದು 1971ರ ಬಳಿಕ ಅಂತಾರಾಷ್ಟ್ರೀಯ ಗಡಿಯಲ್ಲಿ ಭಾರತ ನಡೆಸಿದ ಮೊದಲ ವಾಯುದಾಳಿಯಾಗಿತ್ತು. ಇದಾದ ಬಳಿಕ ಪಹಲ್ಗಾಮ್ ದಾಳಿ ಪ್ರತೀಕಾರವಾಗಿ 2025ರ ಮೇ ತಿಂಗಳಿನಲ್ಲಿ ಆಪರೇಷನ್ ಸಿಂಧೂರ ಮೂಲಕ ಭಾರತದ ಸೇನೆ ಕೆಲವೇ ಗಂಟೆಗಳಲ್ಲಿ 9 ಭಯೋತ್ಪಾದಕ ನೆಲೆಗಳನ್ನು ಹೊಡೆದುರುಳಿಸುವ ಮೂಲಕ ಸೇಡು ತೀರಿಸಿಕೊಂಡಿತು. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ದಾಖಲೆಗಳಿಂದ ಪ್ರಮಾಣಗಳಿಗೆ ಹೋಗಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಜನರ ಸಮಸ್ಯೆಗಳಿಗೆ ಸ್ಥಳೀಯ ಮಟ್ಟದಲ್ಲಿಯೇ ಪರಿಹಾರ ಒದಗಿಸುವ ಉದ್ದೇಶದಿಂದ ಪ್ರಜಾಸೇವಾ ಆಂದೋಲನ ನಡೆಸಲಾಗುತ್ತಿದೆ. ಜನರ ಅಹವಾಲುಗಳಿಗೆ ಸ್ಪಂದಿಸುವಲ್ಲಿ ಯಾವುದೇ ವಿಳಂಬವಾಗದಂತೆ ಅಧಿಕಾರಿಗಳು ತ್ವರಿತವಾಗಿ ಕ್ರಮ ವಹಿಸಬೇಕು ಎಂದು ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ನಿರ್ವಹಣೆಗೆ ಸರ್ಕಾರದೊಂದಿಗೆ ಸಾರ್ವಜನಿಕರ ಸಹಕಾರವೂ ಅಷ್ಟೇ ಮುಖ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ರಾಜ್ಯದಲ್ಲಿ ವಿದ್ಯುತ್ ಲೋಡ್ ಶೆಡ್ಡಿಂಗ್ ಇಲ್ಲ, ಸಚಿವ ಕೆಜೆ ಜಾರ್ಜ್. ರಾಜ್ಯದಾದ್ಯಂತ 1250 ಕೆಪಿಎ ಶಾಲೆಗಳ ಉದ್ದೇಶಕ್ಕೆ ಆರಂಭ, ಸಚಿವ ಮಧು ಬಂಗಾರಪ್ಪ. ಎಐ ತಂತ್ರಜ್ಞಾನ ಮೂಲಕ ಯಕ್ಷಗಾನ ಕಲೆಗೆ ಜಾಗತಿಕ ಮನ್ನಣೆ ನೀಡಲು ಸರ್ಕಾರದ ನಿರ್ಧಾರ. ಕ್ರೀಡಾ ಸಾಧಕರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಶೇಕಡ 2ರಷ್ಟು ಮೀಸಲಾತಿ, ರಾಜ್ಯ ಸರ್ಕಾರದ ಆದೇಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30ಕ್ಕೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55ಕ್ಕೆ, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45ಕ್ಕೆ ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ ನಿಮ್ಮೊಂದಿಗಿದ್ದೇನೆ ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ಇವತ್ತಿನಲ್ಲಿ ಈ ಹೊತ್ತಿನಲ್ಲಿ ಕಾರ್ಯಕ್ರಮದಲ್ಲಿ ಆರಂಭಕ್ಕೆ ಮೂಡಿ ಬರುತ್ತೆ ಕನ್ನಡ ರತ್ನ ಭಂಡಾರ.

0: ಆಕಾಶವಾಣಿ
1: ಆಯಿಸು ಕನ್ನಡ ಡಿಂ ಡಿಮ್ಮವ ಓ ಕರ್ನಾಟಕ ಹೃದಯ ಶಿವ
2: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಧ್ವನಿ ಯಾರದು? ಇವತ್ತಿನ ಧ್ವನಿ ವೀಣೆಯಂತಹುದು. ಕರುನಾಡ ವೀಣಾ ವಾದಕರನ್ನ ಹೆಸರಿಸಿ ಅಂದ್ರೆ ಡಾಕ್ಟರ್ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಹೆಸರು ಬಂದೇ ಬರುತ್ತೆ. 1943 ಗಾಯನ ಸಮಾಜದಲ್ಲಿ ಮೊದಲ ಕಚೇರಿಯನ್ನ ಕೊಟ್ಟವರು. ಆಕಾಶವಾಣಿಯಲ್ಲಿ ನಿರ್ಮಾಪಕರಾಗಿ ಕಾರ್ಯನಿರ್ವಹಿಸಿದವರು. ಸಂಗೀತ ಸಂಯೋಜಕರಾಗಿ, ಕಲಾವಿದರಾಗಿ ಕರ್ನಾಟಕದ ಹಾಗೆ ಭಾರತೀಯ ಸಂಗೀತಕ್ಕೆ ಅವರ ಕೊಡುಗೆ ಮಹತ್ವದ್ದು. ಅವರು ತಮ್ಮ ಕಲಾ

0: ಜೀವನದ ಕುರಿತು ಮಾತಾಡಿದ್ದಾರೆ.
1: ತ್ಯಾಗರಾಜರದು ಕೆಲವು ದೀಕ್ಷಿತ್ರ ಕೀರ್ತನೆಗಳು ಸ್ವಲ್ಪ ಸುಲಭವಾಗಿ ಒಂದು ಕೇಳ್ಮೆ ಮೇಲೆ ಹಾಡುವಂತ ರಚನೆಗಳು ಇದೆ, ಅದನ್ನ ಹುಡುಕಿ ತೆಗಿಬೇಕು. ಅದನ್ನ ಹೇಳ್ಕೊಡೋದ್ರಿಂದ ಮನಸ್ಸಿಗೆ ರಂಜನೆಯಾಗಿ ತಾನಾಗಿ ಹಾಡ್ಕೊಳಕ್ ಆಗುತ್ತೆ. ನಮ್ಮ ತ್ಯಾಗರಾಜರ ಮಿಂಚುವಾರ್ಯವರ ಇದೆಲ್ಲ ಗಮಕನೇ ಇಲ್ಲದೆ ಸುಲಭವಾಗಿ ಹೇಳ್ಕೊಟ್ರೆ ಹಾಡ್ಬೋದು ಎಲ್ಲರೂ ಯಾರು ಬೇಕಾದ್ರೂ. ಅದರಿಂದ ಸ್ವಲ್ಪ ಸಂಗೀತದಲ್ಲಿ ಅಭಿರುಚಿ ಹುಟ್ಟಿ ನಾನು ಕಲಿಬಹುದು ಅನ್ನೋ ಒಂದು ಒಂದು ಅವ್ರಿಗೆ ಆತ್ಮವಿಶ್ವಾಸ ಬರುತ್ತೆ. ಆಮೇಲೆ ಅದು ಬಂದ ಮೇಲೆ ಸ್ವಲ್ಪ ಅದಕ್ಕೆ ಒಂದು ವೈಜ್ಞಾನಿಕವಾಗಿ ಅದನ್ನು ಹೇಳಿಕೊಟ್ರೆ ಅವರಿಗೆ ಮನಸ್ಸಿಗೆ ಅದನ್ನು ಸ್ವಲ್ಪ ತಾಳ್ಮೆಯಿಂದ ಕಲಿತಾರೆ ಅಂತ ಕಾಣುತ್ತೆ. ಈ ದೀಕ್ಷಿತ್ರ ಕೀರ್ತನೆ ಬುದ್ಧಿ ಕುಶಲತೆ ಜಾಸ್ತಿ. ದೊಡ್ಡ ವಿದ್ವಾಂಸರು ಹಾಡೋ ಕಷ್ಟವಾದ ಕೀರ್ತನೆಗಳು ಇದೆ, ಕಲಿಯೋರು ಸುಲಭವಾಗಿ ಹಾಡುವಂಥ ಕೀರ್ತನೆಗಳು ಇದೆ. ಒಟ್ಟಿನಲ್ಲಿ ಅದು ಹೃದಯ ಪ್ರಾಧಾನ್ಯತೆ ಜಾಸ್ತಿ. ಸಂಗೀತದಲ್ಲಿ ಸ್ವಲ್ಪ ಒಳ್ಳೆ ಪರಿಣತನಾಗಿದ್ರೇನೆ ಆ ರಾಗದ ಅವರ ಗಮಕಗಳು ಅವರ ರಾಗಭಾವ ಆ ಸಾಹಿತ್ಯ ಉಚ್ಚಾರಣೆ ಇದೆಲ್ಲ ಹಾಡ್ಬೋದು. ಭಾರತೀಯ ಸಂಗೀತ ಅಂದ್ರೆ ಹಿಂದೂಸ್ತಾನಿ ಸಂಗೀತನೇ ಅಂತ ಅವ್ರಿಗೆ ತಿಳ್ಕೊಂಡಿರೋದು ಅಂತ ಅದು ಸ್ವಲ್ಪ ಮಟ್ಟಿಗೆ ಆಗಿದೆ. ಕಾರಣ ಕರ್ನಾಟಕ ಸಂಗೀತ ಪ್ರಪಂಚದಿಂದ ಹೆಚ್ಚು ಹೆಚ್ಚಾಗಿ ಹೋಗೋದಕ್ಕೆ ಅವಕಾಶ ಇಲ್ಲದೆ ಇದ್ರಿಂದ ಹಾಗಾಯ್ತು ಅಂತ ಕಾಣುತ್ತೆ. ಈಚೀಚೆಗೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ಸಂಗೀತ ವಿದ್ವಾಂಸರು ಹೋಗ್ತಾ ಇದ್ದಾರೆ. ಅಲ್ಲಿ ಬಂದು ಕೇಳೋರು ಭಾರತೀಯರೇ ಜಾಸ್ತಿ. ಕೆಲವು ಯೂನಿವರ್ಸಿಟಿಗಳಲ್ಲಿ ಕೆಲವು ದೊಡ್ಡ ಪಟ್ಟಣಗಳಲ್ಲಿ ಪಾಶ್ಚಾತ್ಯರು ಬಂದು ಕೇಳ್ತಾರೆ.
2: ಕರ್ನಾಟಕ ಸಂಗೀತದ ಬಗ್ಗೆ ಅಲ್ಲಿನ ಜನಕ್ಕೆ ಆಸಕ್ತಿ ಅಭಿರುಚಿ ಅಷ್ಟಕ್ಕಷ್ಟೇ. ಸಂಗೀತ ಸಭೆಗಳಿಗೆ ಬರೋರೆಲ್ಲ ನಮ್ಮ ಭಾರತೀಯರೇ ಹೊರತು ವಿದೇಶಿಯರು ಬಹಳ ಅಪರೂಪ. ಭಾರತೀಯ ಸಂಗೀತ ಅಂತಂದ್ರೆ ಅವರ ಕಣ್ಮುಂದೆ ನಿಲ್ಲೋದು ಪಂಡಿತ್ ರವಿಶಂಕರ್ ಅವರ ಸಿತಾರವಾದನ ಮಾತ್ರ ಅಂತ ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ. ನೀವು ಹೊರದೇಶಗಳಲ್ಲಿ ಸಂಚಾರ ಮಾಡಿ ಬಂದಿದ್ದೀರಿ, ನಿಮ್ಮ ಅನುಭವದಲ್ಲಿ ಏನ್ ಕಂಡು ಬಂದಿತ್ತು ಅಂತ ಕೇಳ್ಬೋದೇ?
1: ಅದು ಸ್ವಲ್ಪ ಮಟ್ಟಿಗೆ ನೀವು ಹೇಳಿದ್ರಲ್ಲ, ಭಾರತೀಯ ಸಂಗೀತ ಅಂದ್ರೆ ಹಿಂದೂಸ್ತಾನಿ ಸಂಗೀತನೇ ಅಂತ ಅವ್ರಿಗೆ ತಿಳ್ಕೊಂಡಿರೋದು ಅಂತ ಅದು ಸ್ವಲ್ಪ ಮಟ್ಟಿಗೆ ಆಗಿದೆ. ಕಾರಣ ಕರ್ನಾಟಕ ಸಂಗೀತ ಪ್ರಪಂಚದಿಂದ ಹೆಚ್ಚು ಹೆಚ್ಚಾಗಿ ಹೋಗೋದಕ್ಕೆ ಅವಕಾಶ ಇಲ್ಲದೆ ಇದ್ರಿಂದ ಹಾಗಾಯ್ತು ಅಂತ ಕಾಣುತ್ತೆ. ಈಚೀಚೆಗೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ಸಂಗೀತ ವಿದ್ವಾಂಸರು ಹೋಗ್ತಾ ಇದ್ದಾರೆ. ಅಲ್ಲಿ ನನ್ನ ಅನುಭವದಲ್ಲಿ ಅಲ್ಲಿ ಬಂದು ಕೇಳೋರು ಭಾರತೀಯರೇ ಜಾಸ್ತಿ. ಕೆಲವು ಯೂನಿವರ್ಸಿಟಿಗಳಲ್ಲಿ ಕೆಲವು ದೊಡ್ಡ ಪಟ್ಟಣಗಳಲ್ಲಿ ಪಾಶ್ಚಾತ್ಯರು ಬಂದು ಕೇಳ್ತಾರೆ. ನಮ್ಮ ಭಾರತೀಯರು ಕೇಳೋದ್ರಲ್ಲಿ ಏನ್ ವಿಶೇಷ ಇಲ್ಲಿ ಹೇಗೆ ಕೇಳ್ತಾರೋ ಅಲ್ಲಿ ಅಲ್ಲಿ ಸ್ವಲ್ಪ ಅಲ್ಲಿ ಕುತೂಹಲ ಜಾಸ್ತಿ. ಯಾಕೆಂದ್ರೆ ಇಷ್ಟು ಅಪರೂಪ ಅಷ್ಟೇ, ಅದರಲ್ಲಿ ನಮ್ಗೇನು ಒಂದು ಒಂದು ಅನುಭವ ಉಂಟಾಗುವುದಿಲ್ಲ, ಚೆನ್ನಾಗಿ ಕೇಳ್ತಾರೆ. ಇವ ಅಮೇರಿಕನ್ಸ್ ಅಲ್ಲಿ ಜನಗಳು ಅಲ್ಲಿ ಜನಗಳು ಬಂದು ಕೇಳ್ತಾರಲ್ಲ, ಅವ್ರಿಗೆ ವಾದ್ಯ ಸಂಗೀತದಲ್ಲಿ ಬಹಳ ಕುತೂಹಲ ಜಾಸ್ತಿ. ವೀಣೆ, ಮೃದಂಗ ಇತ್ಯಾದಿ, ನಾಗಸ್ವರ, ಘಟ ಇದರಲ್ಲೆಲ್ಲ ನಮ್ಮ ಭಾರತೀಯ ದೇಶದ ವಾದ್ಯಗಳನ್ನ ಕಂಡ್ರೆ ಅವ್ರಿಗೆ ಕುತೂಹಲ ಜಾಸ್ತಿ.
0: ರತ್ನಭಂಡಾರದ ಇವತ್ತಿನ ಧ್ವನಿ ಶ್ರೇಷ್ಠ ವೀಣಾ ವಿದ್ವಾಂಸರಾದ ಡಾಕ್ಟರ್ ದೊರೆಸ್ವಾಮಿ ಅಯ್ಯಂಗಾರ್ ಅವರದು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಭಾವಗೀತೆಗಳೊಂದಿಗೆ ಸಾಗುವ ಈ ಸಮಯದಲ್ಲಿ ವರ್ಷಾ ಬಿ ಸುರೇಶ್ ಅವರ ಧ್ವನಿಯಲ್ಲಿ ಮೂಡಿ ಬರುತ್ತೆ ಒಂದು ಭಾವಗೀತೆ. ಪ್ರೊಫೆಸರ್ ಎಸ್ ವಿ ಪರಮೇಶ್ವರ ಭಟ್ ಅವರ ರಚನೆ ಇದು.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ತಮಿಳುನಾಡು, ಪುದುಚೇರಿ, ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು, ಅಸ್ಸಾಂನ 1 ಲೋಕಸಭಾ ಕ್ಷೇತ್ರಕ್ಕೆ ಇಂದು ಉಪಚುನಾವಣೆ, ಮತದಾನ ಪ್ರಗತಿಯಲ್ಲಿ. ಕಾರ್ಲ್ ಡಿಸೆರೊತ್, ಪೀಟರ್ ಹೆಗ್ಮನ್, ಜಾರ್ಜ್ ನಾಗೆಲ್ಗೆ ಒಲಿದ 2026 ವೈದ್ಯಕೀಯ ನೊಬೆಲ್ ಪ್ರಶಸ್ತಿ. ಅಂತಾರಾಷ್ಟೀಯ ಖಗೋಳ ಮತ್ತು ಖಗೋಳ ಭೌತಶಾಸ್ತ್ರ ಒಲಿಂಪಿಯಾಡ್, ಭಾರತಕ್ಕೆ 4 ಚಿನ್ನ, 1 ಬೆಳ್ಳಿ ಪದಕ. ಜಪಾನ್ ಓಪನ್ ಟೆನ್ನಿಸ್ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ಇಂದು ಕಾರ್ಲೋಸ್ ಅಲ್ಕ್ರಾಜ್, ಜಿರಿಲ್ ಹೇಕಾ ಮುಖಾಮುಖಿ. ವಾರ್ತೆಗಳ ವಿವರ: ತಮಿಳುನಾಡು, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರಕ್ಕೆ ಇಂದು ಉಪಚುನಾವಣೆ ನಡೆಯುತ್ತಿದೆ. ತಮಿಳುನಾಡಿನ ಮಧುರಾಂತಕಂ ಮತ್ತು ಧಾರಾಪುರಂ, ಪುದುಚೇರಿಯ ತಟ್ಟಂಚಾವಡಿ ಹಾಗೂ ಪಶ್ಚಿಮ ಬಂಗಾಳದ ರೆಜಿನಗರ ಮತ್ತು ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ ನಾಗಾಂ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಪ್ರಗತಿಯಲ್ಲಿದೆ. ಮತ ಎಣಿಕೆ ಕಾರ್ಯ ಶುಕ್ರವಾರ ನಡೆಯಲಿದೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದಿನಿಂದ 3 ದಿನಗಳ ಕಾಲ ಹಿಮಾಚಲ ಪ್ರದೇಶಕ್ಕೆ ಭೇಟಿ ನೀಡಲಿದ್ದಾರೆ. ಬಿಲಾಸಪುರದ ಏಮ್ಸ್ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿರುವ ಅವರು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಿದ್ದಾರೆ. ಘಟಿಕೋತ್ಸವದ ಬಳಿಕ ರಾಷ್ಟಪತಿಯವರು ಮನಾಲಿಗೆ ತೆರಳಿ ಅಲ್ಲಿಯೇ ರಾತ್ರಿ ವಾಸ್ತವ್ಯ ಹೂಡಲಿದ್ದಾರೆ. ನಾಳೆ ಹಿಡಿಂಬಾ ದೇವಾಲಯ ಮತ್ತು ಅಟಲ್ ಸುರಂಗ ರೋಹ್ಟಾಂಗ್ಗೆ ಭೇಟಿ ನೀಡುವ ನಿರೀಕ್ಷೆ ಇದೆ. ರಾಷ್ಟಪತಿಯವರು ನಾಳಿದ್ದು ನವದೆಹಲಿಗೆ ಮರಳಲಿದ್ದಾರೆ. ನವದೆಹಲಿಯಲ್ಲಿ ಇಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟೀಯ ಸಂಸ್ಕೃತ ವಿಶ್ವವಿದ್ಯಾಲಯದ 2ನೇ ಘಟಿಕೋತ್ಸವದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಅತ್ಯುತ್ತಮ ಶೈಕ್ಷಣಿಕ ಸಾಧನೆ ಮಾಡಿದ 3 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಪರಾಷ್ಟಪತಿಯವರು ಶಂಕರ್ ದಯಾಳ್ ಶರ್ಮಾ ಸ್ಮಾರಕ ಪದಕಗಳನ್ನು ಪ್ರದಾನ ಮಾಡಲಿದ್ದಾರೆ. ಕಾರ್ಯಕ್ರಮದಲ್ಲಿ 240 ವಿದ್ಯಾರ್ಥಿಗಳಿಗೆ ಪಿಎಚ್ಡಿ ಪದವಿಗಳನ್ನು ಹಾಗೂ 2024-25 ಮತ್ತು 26ನೇ ಸಾಲಿನ 60 ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಲಾಗುವುದು ಎಂದು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಮುರಳಿ ಮನೋಹರ್ ಪಾಠಕ್ ಮಾಹಿತಿ ನೀಡಿದ್ದಾರೆ. ಮೆದುಳಿನ ಅಧ್ಯಯನ ಕುರಿತಾದ ಸಂಶೋಧನೆಗಳಿಗಾಗಿ ಅಮೆರಿಕದ ಕಾರ್ಲ್ ಡಿಸೆರೊತ್, ಜರ್ಮನ್ನ ಪೀಟರ್ ಹೆಗ್ಮನ್ ಮತ್ತು ಜಾರ್ಜ್ ನಾಗೆಲ್ ಅವರು ಪ್ರತಿಷ್ಠಿತ 2026 ವೈದ್ಯಕೀಯ ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬೆಳಕಿನ ಮೂಲಕ

0: ನಿಯಂತ್ರಿಸಬಹುದಾದ ಅಯಾನ್ ಚಾನೆಲ್ಗಳು ಮತ್ತು ಮೆದುಳಿನ ಅಧ್ಯಯನದಲ್ಲಿ ಮಹತ್ವದ ಬದಲಾವಣೆ ತಂದ ಆಪ್ಟೋಜೆನೆಟಿಕ್ಸ್ ತಂತ್ರದ ಕುರಿತ ಸಂಶೋಧನೆಗಾಗಿ ಈ ಗೌರವ ಸಂದಿದೆ. ಆಪ್ಟೋಜೆನೆಟಿಕ್ಸ್ ಮೂಲಕ ಜೀವಂತ ಮೆದುಳಿನಲ್ಲಿರುವ ನಿರ್ದಿಷ್ಟ ನರಕೋಶಗಳ ಚಟುವಟಿಕೆಯನ್ನು ಬೆಳಕಿನ ಮೂಲಕ ನಿಯಂತ್ರಿಸಲು ಸಾಧ್ಯವಾಗಿದ್ದು, ಮೆದುಳಿನ ನೆನಪು, ಭಾವನೆ ಮತ್ತು ನಡವಳಿಕೆಗಳ ಅಧ್ಯಯನಕ್ಕೆ ಹೊಸ ದಾರಿ ತೆರೆದಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಶಾಖಪಟ್ಟಣದ ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್ನಲ್ಲಿ ನೌಕಾಪಡೆಯ ಫ್ಲೀಟ್ ಸಪೋರ್ಟ್ ಶಿಪ್ ಒಂದು ಉದ್ಘಾಟನೆ ಹಾಗೂ ಫ್ಲೀಟ್ ಸಪೋರ್ಟ್ ಶಿಪ್ 5 ಕೀಲ್ ಅಳವಳಿಕೆಗೆ ಇಂದು ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ ಅವರು ನವೀಕರಿಸಲಾದ ಸ್ಲೀಪ್ವೇ 4 ಮತ್ತು 300 ಟನ್ ಸಾಮರ್ಥ್ಯದ ಗೊಲಿಯತ್ ಕ್ರೇನ್ ಲೋಕಾರ್ಪಣೆಗೊಳಿಸಲಿದ್ದಾರೆ. ಭಾರತೀಯ ನೌಕಾಪಡೆಗಾಗಿ ನಿರ್ಮಿಸಲಾಗುತ್ತಿರುವ 5 ಫ್ಲೀಟ್ ಸಪೋರ್ಟ್ ಶಿಪ್ಗಳಲ್ಲಿ ಮೊದಲನೆಯದಾದ ಎಫ್ಎಸ್ಎಸ್ 1 ಮುಂದಿನ 18 ತಿಂಗಳಲ್ಲೇ ಬಂಗಾಳ ಕೊಲ್ಲಿಯಲ್ಲಿ ನಿಯೋಜನೆಗೊಳ್ಳಲಿದೆ. 43,500 ಟನ್ ತೂಕದ ಈ ಹಡಗುಗಳು ಸಮುದ್ರದಲ್ಲಿರುವ ಯುದ್ದ ನೌಕೆಗಳಿಗೆ ಅಗತ್ಯ ಸಾಮಗ್ರಿ ಪೂರೈಸುವ ಮೂಲಕ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ನೌಕಾಪಡೆಯ ಕಾರ್ಯಾಚರಣೆ ಸಾಮರ್ಥ್ಯ ಹೆಚ್ಚಿಸಲಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸ್ತ್ರದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತ ಒಂದು ವರದಿ ಇಲ್ಲಿದೆ. 370ನೇ ವಿಧಿಯು 70 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. ಯಾವುದೇ ಸರ್ಕಾರವು ಆ ವಿಷಯದ ಗೋಜಿಗೆ ಹೋಗಲಿಲ್ಲ. ಅದಕ್ಕೆ ಕಾರಣ ಅವರು ಆ ವಿಧಿಯ ಪರವಾಗಿದ್ದರು ಎಂದಲ್ಲ, ಬದಲಿಗೆ ಅದನ್ನು ರದ್ದುಗೊಳಿಸುವುದರಿಂದ ಉಂಟಾಗಬಹುದಾದ ಪರಿಣಾಮಗಳ ಬಗ್ಗೆ ಅವರಿಗಿದ್ದ ಭಯವೇ ಕಾರಣವಾಗಿತ್ತು. 2016 ಕಾಶ್ಮೀರ ಕಣಿವೆಯಲ್ಲಿ ಸುದೀರ್ಘ 51 ದಿನಗಳ ಕಾಲ ಕರ್ಫ್ಯೂ ಜಾರಿಯಲ್ಲಿತ್ತು. ಕೇವಲ ಒಬ್ಬ ವ್ಯಕ್ತಿಯ ಹತ್ಯೆಯ ಕಾರಣದಿಂದಾಗಿ ಅಲ್ಲಿನ ಶಾಲೆಗಳು 8 ತಿಂಗಳ ಕಾಲ ಮುಚ್ಚಲ್ಪಟ್ಟಿದ್ದವು. ಎಲ್ಲರೂ ಗೊಂದಲ ಅಥವಾ ಅಶಾಂತಿ ಉಂಟಾಗಬಹುದೆಂದು ನಿರೀಕ್ಷಿಸಿದ್ದರು. ಯಾವುದೇ ಹಿಂಸಾಚಾರವನ್ನು ನಿಯಂತ್ರಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಲವಾದ ಯೋಜನೆಯನ್ನು ಸಿದ್ದಪಡಿಸಿತ್ತು. ಘೋಷಣೆ ಮತ್ತು ಅದರ ಅನುಷ್ಠಾನದ ನಡುವೆ ಯಾವುದೇ ಅಂತರವಿರದಂತೆ ಒಂದೇ ದಿನದಲ್ಲಿ ರಾಷ್ಟಪತಿಗಳ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ಕಾಯ್ದೆಯನ್ನು ಮಂಡಿಸಲಾಯಿತು. ಆ ಬೇಸಿಗೆಯು ಶಾಂತಿಯುತವಾಗಿ ಕಳೆಯಿತು. 370ನೇ ವಿಧಿಯು ಯಾವಾಗಲೂ ಒಂದು ತಾತ್ಕಾಲಿಕ ನಿಬಂಧನೆಯಾಗಿಯೇ ಇತ್ತು ಎಂದು ಅಭಿಪ್ರಾಯಪಟ್ಟ ಸುಪ್ರೀಂ ಕೋರ್ಟ್ 2023 ಡಿಸೆಂಬರ್ನಲ್ಲಿ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಎತ್ತಿಹಿಡಿಯಿತು. ನಂತರ 2024 ವಿಧಾನಸಭೆ ಚುನಾವಣೆಗಳು ನಡೆದವು. ಇವು ಒಂದು ದಶಕದ ಅವಧಿಯಲ್ಲಿ ನಡೆದ ಮೊದಲ ಚುನಾವಣೆಗಳಾಗಿದ್ದವು. 1949 ಈ ವಿಧಿಯನ್ನು ತಾತ್ಕಾಲಿಕ ಎಂದು ಕರೆಯಲಾಗಿತ್ತು. ಆದರೆ ಅದನ್ನು ಆ ರೀತಿಯಾಗಿ ಪರಿಗಣಿಸಲು 70 ವರ್ಷಗಳೇ ಬೇಕಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಯೆಟ್ನಾಂನ ಹನೋಯಿಯಲ್ಲಿ ನಡೆದ 19ನೇ ಅಂತಾರಾಷ್ಟೀಯ ಖಗೋಳ ಮತ್ತು ಖಗೋಳ ಭೌತಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಭಾರತ 4 ಚಿನ್ನ ಹಾಗೂ 1 ಬೆಳ್ಳಿ ಪದಕ ಗೆದ್ದಿದೆ. ಸೆಪ್ಟೆಂಬರ್ 25 ಅಕ್ಟೋಬರ್ 5 ನಡೆದ ಈ ಸ್ಪರ್ಧೆಯಲ್ಲಿ ಭಾರತದ ರಾಷ್ಟೀಯ ತಂಡದ ಎಲ್ಲ 5 ಸದಸ್ಯರು ಪದಕ ಗಳಿಸಿದ್ದಾರೆ. ಹೈದರಾಬಾದ್ನ ಪ್ರಾಂಜಲ್ ದೀಕ್ಷಿತ್, ದೆಹಲಿಯ ಸುಮಂತ್ ಗುಪ್ತಾ, ಗುರುಗ್ರಾಮದ ಅಕ್ಷತ್ ಶ್ರೀವಾಸ್ತವ ಮತ್ತು ಫರೀದಾಬಾದ್ನ ಅರ್ನವ್ ಸೆಹರಾವತ್ ಚಿನ್ನದ ಪದಕ ಗೆದ್ದಿದ್ದಾರೆ. ವಡೋದರಾದ ಹರ್ಷಿಲ್ ಅಮಿತ್ ಕುಮಾರ್ ಪಟೇಲ್ ಬೆಳ್ಳಿ ಪದಕ ಗಳಿಸಿದ್ದಾರೆ. ಪದಕ ಪಟ್ಟಿಯಲ್ಲಿ ಭಾರತ ವಿಯೆಟ್ನಾಂನೊಂದಿಗೆ ಜಂಟಿಯಾಗಿ 3ನೇ ಸ್ಥಾನ ಪಡೆದಿದೆ. ತಲಾ 5 ಚಿನ್ನದ ಪದಕ ಗೆದ್ದ ಇರಾನ್ ಮತ್ತು ದಕ್ಷಿಣ ಕೊರಿಯಾ ಮೊದಲ ಸ್ಥಾನದಲ್ಲಿವೆ. 64 ದೇಶಗಳ 307 ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಈವರೆಗಿನ ಅತಿ ಹೆಚ್ಚು ಭಾಗವಹಿಸುವಿಕೆಯಲ್ಲಿ ಒಲಿಂಪಿಯಾಡ್ ಇದಾಗಿದೆ. ವಿಶ್ವ ವೇದಿಕೆಯಲ್ಲಿ ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಕಳವಳಗಳನ್ನು ಭಾರತ ಪ್ರತಿಪಾದಿಸಬೇಕೆಂದು ಜಾಗತಿಕ ದಕ್ಷಿಣ ನಿರೀಕ್ಷಿಸುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ 5ನೇ ಕೌಟಿಲ್ಯ ಆರ್ಥಿಕ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಆಹಾರ, ಇಂಧನ, ರಸಗೊಬ್ಬರ, ಹಣಕಾಸು ಸೇರಿದಂತೆ ಜಾಗತಿಕ

ದಕ್ಷಿಣ ರಾಷ್ಟ್ರಗಳ ಪ್ರಮುಖ ಕಳವಳಗಳನ್ನು ಭಾರತ ವಿಶ್ವವೇದಿಕೆಯಲ್ಲಿ ಅನಾವರಣಗೊಳಿಸುತ್ತದೆ ಎಂದರು. ಅಸ್ಸಾಂನ ದಿಬ್ರುಗಢದಿಂದ ಬಾಂಗ್ಲಾದೇಶಕ್ಕೆ ಮೆಥನಾಲ್ ಸಾಗಿಸುವ ಮೊದಲ ಅಂತಾರಾಷ್ಟ್ರೀಯ ಸರಕು ಹಡಗಿಗೆ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ನಿನ್ನೆ ಚಾಲನೆ ನೀಡಿದರು. ಇದರೊಂದಿಗೆ ಸುಮಾರು 80 ವರ್ಷಗಳ ಬಳಿಕ ಬ್ರಹ್ಮಪುತ್ರ ನದಿ ಜಾಗತಿಕ ವ್ಯಾಪಾರ ಮಾರ್ಗವಾಗಿ ಪುನಶ್ಚೇತನಗೊಂಡಿದೆ. ದಿಬ್ರುಗಢದ ಬೋಗಿಬೇಲ್ ಟರ್ಮಿನಲ್ನಿಂದ ಬಾಂಗ್ಲಾದೇಶದ ಢಾಕಾದ ಪಾಂಗಾ ಬಂದರಿಗೆ ಮೆಥನಾಲ್ ಸಾಗಿಸಲಾಗುತ್ತಿದೆ. ಟೋಕಿಯೋದಲ್ಲಿ ಇಂದು ನಡೆಯಲಿರುವ ಜಪಾನ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ವಿಶ್ವದ 3ನೇ ಶ್ರೇಯಾಂಕದ ಆಟಗಾರ ಕಾರ್ಲೋಸ್ ಅಲ್ಕರಾಜ್ 19ನೇ ಶ್ರೇಯಾಂಕದ ಜಿರಿ ಲೆಹೆಕಾ ಅವರನ್ನು ಎದುರಿಸಲಿದ್ದಾರೆ. ಪುರುಷರ ಡಬಲ್ಸ್ ವಿಭಾಗದ ಫೈನಲ್ನಲ್ಲಿ ಅಮೆರಿಕದ ಆಸ್ಟಿನ್ ಕಜ್ರಿಚೆಕ್ ಮತ್ತು ಕ್ರೊಯೇಷ್ಯಾದ ನಿಕೋಲಾ ಮೆಕ್ಟಿಕ್ ಜೋಡಿ ಫ್ರಾನ್ಸ್ನ ಥಿಯೋ ಅರಿಬಾಗೆ ಮತ್ತು ಆಲ್ಬನೋ ಒಲಿವೆಟ್ಟಿ ಜೋಡಿಯನ್ನು ಎದುರಿಸಲಿದೆ. ಲಕ್ನೋದ ಭಾರತರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕಾನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಅಂತಾರಾಷ್ಟೀಯ ಸರಣಿಯ ಮೊದಲ ಪಂದ್ಯ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡು, ಪುದುಚೇರಿ, ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು, ಅಸ್ಸಾಂನ 1 ಲೋಕಸಭಾ ಕ್ಷೇತ್ರಕ್ಕೆ ಇಂದು ಉಪಚುನಾವಣೆ ಮತದಾನ ಪ್ರಗತಿಯಲ್ಲಿ. ಕಾರ್ಲ್ ಡೆಸೋರೊತ್, ಪೀಟರ್ ಹೆಗ್ಮನ್, ಜಾರ್ಜ್ ನಾಗೆಲ್ಗೆ ಒಲಿದ 2026ರ ವೈದ್ಯಕೀಯ ನೊಬೆಲ್ ಪ್ರಶಸ್ತಿ. ಅಂತಾರಾಷ್ಟೀಯ ಖಗೋಳ ಮತ್ತು ಖಗೋಳ ಭೌತಶಾಸ್ತ್ರ ಒಲಿಂಪಿಯಾಡ್, ಭಾರತಕ್ಕೆ 4 ಚಿನ್ನ, 1 ಬೆಳ್ಳಿ ಪದಕ. ಜಪಾನ್ ಓಪನ್ ಟೆನಿಸ್ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ಇಂದು ಕಾರ್ಲೋಸ್ ಅಲ್ಕರಾಜ್ ಜಿರಿ ಲೆಹೆಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: 90.9 FM. ಅಫ್ ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ, ಇದ್ರ ಎಲ್ಲಾ ಗುಣ.

0: ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM
1: 7:45 ಭಾವಗೀತೆಗಳೊಂದಿಗೆ ಸಾಗ್ತಾ ಇದ್ದೀವಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ 102.9 FM. ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ಗೋಪಾಲಕೃಷ್ಣ ಅಡಿಗರ ರಚನೆಯ ಈ ಒಂದು ಸುಂದರ ಭಾವಗೀತೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ತಮಿಳುನಾಡು, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರಕ್ಕೆ ಇಂದು ಉಪಚುನಾವಣೆ ನಡೆಯುತ್ತಿದೆ. ತಮಿಳುನಾಡಿನ ಮಧುರಾಂತಕಂ ಮತ್ತು ಧಾರಾಪುರಂ, ಪುದುಚೇರಿಯ ತಟ್ಟಂ ಚಾವಡಿ ಹಾಗೂ ಪಶ್ಚಿಮ ಬಂಗಾಳದ ರೆಜಿನಗರ ಮತ್ತು ನಂದಿಗ್ರಾಮ ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ ನಾಗಾಂ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಪ್ರಗತಿಯಲ್ಲಿದೆ. ಮೆದುಳಿನ ಅಧ್ಯಯನ ಕುರಿತಾದ ಸಂಶೋಧನೆಗಳಿಗಾಗಿ ಅಮೆರಿಕದ ಕಾರ್ಲ್ ಡಿಸೆರೋತ್, ಜರ್ಮನ್ನ ಪೀಟರ್ ಹೆಗೆಮನ್ ಮತ್ತು ಜಾರ್ಜ್ ನಾಗೆಲ್ ಅವರು ಪ್ರತಿಷ್ಠಿತ 2026 ವೈದ್ಯಕೀಯ ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅಸ್ಸಾಂನ ದಿಬ್ರುಗಢದಿಂದ ಬಾಂಗ್ಲಾದೇಶಕ್ಕೆ ಮೆಥನಾಲ್ ಸಾಗಿಸುವ ಮೊದಲ ಅಂತಾರಾಷ್ಟೀಯ ಸರಕು ಹಡಗಿಗೆ ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ಚಾಲನೆ ನೀಡಿದ್ದಾರೆ. ಅಮೆರಿಕ ಭಾರತದ ಪ್ರಮುಖ ಕಾರ್ಯತಂತ್ರ ಪಾಲುದಾರ, ಅತಿದೊಡ್ಡ ಆರ್ಥಿಕ ಮತ್ತು ವ್ಯಾಪಾರ ಪಾಲುದಾರ ಹಾಗೂ ಪ್ರಮುಖ ರಕ್ಷಣಾ ಪಾಲುದಾರ ರಾಷ್ಟವಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ರಾಜ್ಯದಲ್ಲಿ ತೀವ್ರ ಬರ ಪರಿಸ್ಥಿತಿ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ರೈತರ ಹಿತಾಸಕ್ತಿಯನ್ನು ಪರಿಗಣಿಸಿ ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯ ಮೋಜಣಿ ವ್ಯವಸ್ಥೆಯಡಿ ಸಾರ್ವಜನಿಕರಿಂದ ಸ್ವೀಕರಿಸಲಾಗುವ ವಿವಿಧ ಅರ್ಜಿಗಳ ಪರಿಷ್ಕೃತ ಶುಲ್ಕವನ್ನು ತಾತ್ಕಾಲಿಕವಾಗಿ ತಡೆಹಿಡಿಯುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಇದೇ 29ರಂದು ಹಾಸನಾಂಬ ದೇವಿಯ ದರ್ಶನ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಕ್ರೀಡೋತ್ಸವ, ಜಾನುವಾರು ಉತ್ಸವ, ಯುವಜನೋತ್ಸವ, ಎತ್ತಿನಗಾಡಿ ಓಟದ ಸಾಹಸ ಸ್ಪರ್ಧೆ, ಬೃಹತ್ ರಂಗೋಲಿ ಸ್ಪರ್ಧೆ ಮತ್ತು ಜಾನಪದ ಉತ್ಸವಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ತಿಳಿಸಿದ್ದಾರೆ. ವಿಯೆಟ್ನಾಂನ ಹನೋಯಿಯಲ್ಲಿ ನಡೆದ 19ನೇ ಅಂತಾರಾಷ್ಟೀಯ ಖಗೋಳ ಮತ್ತು ಖಗೋಳ ಭೌತಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಭಾರತ 4 ಚಿನ್ನ ಹಾಗೂ 1 ಬೆಳ್ಳಿ ಪದಕ ಗೆದ್ದಿದೆ. ಸೆಪ್ಟೆಂಬರ್ 25ರಿಂದ ಅಕ್ಟೋಬರ್ 5ರವರೆಗೆ ನಡೆದ ಈ ಸ್ಪರ್ಧೆಯಲ್ಲಿ ಭಾರತದ ರಾಷ್ಟೀಯ ತಂಡದ ಎಲ್ಲಾ 5 ಸದಸ್ಯರು ಪದಕ ಗಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮೊಂದಿಗೆ ಯಾರ್ಯಾರಿದ್ದಾರೆ, ಏನೇನು ಸಂದೇಶವನ್ನು ಕಳಿಸಿದ್ದಾರೆ ಅಂತ ಹೇಳಿ ಒಮ್ಮೆ ನೋಡಿ ಬರುವ ಶ್ರೋತೃಗಳ ಸಂದೇಶದತ್ತ ಗಮನವನ್ನು ಹರಿಸೋದಾದೆ. ಪ್ರಪ್ರಥಮವಾಗಿ ಸಂದೇಶ ಮೂಡಿ ಬಂತು

ಕೌಸಲ್ಯ ಬನಶಂಕರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್, ವಿವಿಧ ಭಾರತಿಯ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ, ಧನ್ಯವಾದಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಗಣೇಶ್ ನಗರದ ಬೀದರ್ ಗಣೇಶ್ ನಗರದ ಮುದ್ದ ಮಹೇಶ್ ಅವರ ಸಂದೇಶ ನಮ್ಮತ್ತ ಬಂದಿದೆ. ಗುಡ್ ಮಾರ್ನಿಂಗ್ ಅಂತ ಹೇಳಿ ಸುಜಾತ ಅವರ, ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ ಅವರು ಹೇಳ್ತಾ ಇದ್ದಾರೆ. ಬೆಳಗಿನ ವಂದನೆಗಳು ಸರ್, ನಾದೋಪಾಸನೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ, ತುಂಬ ಖುಷಿಯಾಯಿತು ಅಂಥೇಳಿ ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ ಹೇಳ್ತಾರೆ. ಭಾಗ್ಯಲಕ್ಷ್ಮಿ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್ ವಿವಿಧ ಭಾರತಿಗೆ ಅಂತ ರೂಪ ಹೇಳ್ತಾ ಇದ್ದಾರೆ. ಹನುಮಂತಪ್ಪ ಹುಲ್ಗಮ್ಮನವರ ರಕ್ಷೆ ಪಾರ್ಕ್ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ದನಿಯವರು ಹೇಳ್ತಾರೆ, ಭಕ್ತಿಯ ನಾದದಲ್ಲಿ ಮೂಡಿಬಂದ ಜಯಮಂಗಳಂ ನಿತ್ಯ ಶುಭಮಂಗಳಂ ಅಂತಕ್ಕಂಥ ಡಾಕ್ಟರ್ ರಾಜ್ ಅವರು ಹಾಡಿದ ಭಕ್ತಿಗೀತೆ ಸುಶ್ರಾವ್ಯವಾಗಿತ್ತು. ಈ ಹಾಡು ಕೇಳಿದಾಗ ಮನಸ್ಸಿನ ಭಕ್ತಿ ಭಾವ ತುಂಬಿ ಬಂತು, ಧನ್ಯವಾದಗಳು ಅಂತೇಳಿ ಹೇಳ್ತಾರೆ. ಪ್ರಶಾಂತ್ ಸಿಂಹ ಆರ್ಯ ಧೀಮಂತ ಮಯೂರ್ ನಗರ ತುಮಕೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ಇಷ್ಟವಾಯಿತಂತೆ. ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯ ಅಂಕುಶ್ ದೀಪ ಮಹಾದೇವ ಗುಮ್ಮಟಿ ಮತ್ತು ಮನೆಯವರ ಸಂದೇಶ, ಟಿ ಆರ್ ಮಿಲ್ನಿಂದ ಗಣೇಶನ್ ಸಂದೇಶವನ್ನು ಕಳಿಸಿದ್ದಾರೆ. ಹದಿನಾಲ್ಕು ಲೋಕಗಳ ಕತೆ ತುಂಬ ಚೆನ್ನಾಗಿ ಮೂಡಿಬಂತು ಅಂಥೇಳಿ ಇವರ ಸಂಖ್ಯೆ 828 ಕೊನೆಗೊಳ್ಳುತ್ತೆ. ನಿಮ್ಮ ಹೆಸರು ಮತ್ತು ಊರಿನ ಜೊತೆಗೆ ನಿಮ್ಮ ಸಂದೇಶ ಮೂಡಿಬರಲಿ. ಚಲಬೇಕು ಶರಣಂಗಿ ಅಂತಕ್ಕಂಥ ಒಂದು ವಚನ, ಬಸವಣ್ಣನವರ ವಚನ, ತುಂಬ ಇಷ್ಟ ಆಯಿತು ಸರ್ ಅಂಥೇಳಿ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಹೇಳ್ತಾರೆ. ಇಂಡಿ ತಾಲೂಕು ಹಿಂಗಣಿಯ ಚಿದಾನಂದ ಕಲ್ಯಾಣಿ ಪತ್ತಾರವರು ಕೂಡ ನಾದೋಪಾಸನೆ ಕಾರ್ಯಕ್ರಮ ಮಾತು ಮಾಹಿತಿ ತುಂಬ ಇಷ್ಟ ಆಯಿತು, ಆಧ್ಯಾತ್ಮಿಕ ಮಾಹಿತಿಯಂತೂ ತುಂಬ ಖುಷಿ ಕೊಡ್ತು ಅಂತ ಹೇಳ್ತಾರೆ. ನಾಗರಾಜ್ ಕೊಡಕಲ್ ಗಂಗಾವತಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ವಿಶ್ರಾಂತಿ ಪಡೆದ ದೇಹ ಹಾಗೂ ಮನಸ್ಸಿಗೆ ನಾದೋಪಾಸನೆಯ ಮಾಹಿತಿ ತುಂಬ ಖುಷಿ ಕೊಡುತ್ತೆ, ಧನ್ಯವಾದ ಅಂತ ಹೇಳ್ತಾರೆ. ಸೂಪರ್ ಪ್ರೋಗ್ರಾಮ್ ಸರ್ ಅಂಥೇಳಿ ಮಂಜುನಾಥ ಕೊಂಡಿಕೊಪ್ಪದಿಂದ ಸಹ ಹೇಳ್ತಾರೆ. 14 ಲೋಕಗಳ ಕುರಿತಾದ ಕಿರು ಮಾಹಿತಿ ತುಂಬ ಇಷ್ಟ ಆಯಿತು ಅಂಥೇಳಿ ಮೀರಾ ಸುಭಾಷ್ ಕುಲಕರ್ಣಿ ಕೆಂಗೇರಿಯಿಂದ ಹೇಳ್ತಾರೆ. ಚಂದುಲಾಲ್ ಕೂಡ ಕಾರ್ಯಕ್ರಮವನ್ನು ಇಷ್ಟಪಟ್ಟಿದ್ದಾರೆ. ನಳಿನಾ ಲಂಕೇಶ್ ವಿಜಯನಗರದಿಂದ ಸಂದೇಶವನ್ನು ಕಳಿಸಿದರೆ. ಹೇಮಾ ಶಶಿಕುಮಾರ್ ಚಿತ್ರದುರ್ಗದಿಂದ, ಹಾಗೆ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದರೆ. ಎಸ್ರಾಜು ಚಿಕ್ಕ ಅಂಕನಹಳ್ಳಿಯಿಂದ, ಶುಭೋದಯ ವಿವಿಧ ಭಾರತಿಗೆ ಅಂಥೇಳಿ ಮಲ್ಲೇಶ್ವರಂನಿಂದ ಸಂಪತ್ ಲಕ್ಷ್ಮಿ ಹೇಳ್ತಾರೆ. ಪ್ರೀತಿಯ ವಿವಿಧ ಭಾರತಿಗೆ ಮುಂಜಾನೆಯ ಶುಭೋದಯ ಹಾಗೂ ನಮಸ್ಕಾರ ಅಂಥೇಳಿ ಕಿಷ್ಕಿಂಧ ನಗರ ಗಂಗಾವತಿಯ ಈರಣ್ಣ ಮತ್ತು ವಿಜಯಶ್ರೀ ಸಂದೇಶವನ್ನು ಕಳಿಸಿ ಹೇಳ್ತಾರೆ. ಕನ್ನಡ ರತ್ನ ಭಂಡಾರದಲ್ಲಿ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್ ಅಂತ ಮಾತುಗಳು ತುಂಬ ಕುತೂಹಲಕರವಾಗಿತ್ತು, ಇದನ್ನು 10 ನಿಮಿಷಕ್ಕೆ ವಿಸ್ತರಿಸಬೇಕಿತ್ತು ಅಂಥೇಳಿ ಎಸ್ ಎನ್ ರಾಘವನ್ನು ಹೇಳ್ತಾ ಇದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸ್ ಕಡಬ ಗುಬ್ಬಿಯಿಂದ ಹೇಳ್ತಾರೆ, ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳು ಹಾಗೂ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಕನ್ನಡ ರತ್ನ ಭಂಡಾರ ಹಾಗೂ ಭಾವಗೀತೆಯಲ್ಲಿ ಪ್ರೀತಿಯ ಕರೆ ಕೇಳಿ ಆತ್ಮದ ಮೊರೆ ಕೇಳಿ ಅಪರೂಪದ ಭಾವಗೀತೆ ಪ್ರಸಾರಿಸಿದ್ರಿ, ಧನ್ಯವಾದಗಳು ಅಂತ ಹೇಳ್ತಾರೆ. ಅದೂರು ಪ್ರಕಾಶ್ ಆನೇಕಲ್ನಿಂದ, ನಿನಗೆ ನೀನೇ ಗೆಳೆಯ ಅಂತಕ್ಕಂಥ ಗೋಪಾಲಕೃಷ್ಣ ಅಡಿಗರ ಭಾವಗೀತೆ ತುಂಬ ಖುಷಿ ಕೊಡ್ತು ಅಂಥೇಳಿ ಹೇಳ್ತಾರೆ. ಭಾವಗೀತೆಗಳೆಲ್ಲ ತುಂಬ ದಿನಗಳೇ ಆಗಿತ್ತು ಕೇಳಿ, ಪ್ರಸಾರಿಸಿದ ನಿಲಯಕ್ಕೆ ಧನ್ಯವಾದ ಅಂಥೇಳಿ ನಿರ್ಮಲ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ವಿವಿಧ ಭಾರತಿ, ಬೆಳಗಿನ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಎಲ್ಲರಿಗೂ ಧನ್ಯವಾದಗಳು ಅಂಥೇಳಿ ಮೀನಾ ಹೇಳ್ತಾರೆ. ಉಳ್ಳಾಲ್ ಉಪನಗರದಿಂದ ಇವರ ಸಂದೇಶ ಬಂದಿದೆ, ಅಮೃತ ವಾಹಿನಿಯೊಂದು ಹರಿಯುತ್ತಿದೆ, ಈ ಗೀತೆ ತುಂಬಾ ಖುಷಿ ಕೊಡ್ತು ಅಂಥೇಳಿ ಚನ್ನಪಟ್ಟಣದಿಂದ ರಾಣಿ ಹೇಳ್ತಾರೆ. ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾರೆ, ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಮೂಡಿ ಬಂದಂತಹ ಭಕ್ತಿಗೀತೆಗಳು ಹಾಗೂ ಭಾವಗೀತೆಗಳು ತುಂಬ ಖುಷಿ ಕೊಡ್ತು, ಕನ್ನಡ ರತ್ನ ಭಂಡಾರ ಭಾವಗೀತೆಗಳು ತುಂಬ ಇಷ್ಟ ಆಯಿತು, ಒಂದು ವಿಶೇಷ ಅಂತ ನನ್ನ ಅನಿಸಿಕೆ, ಚಂದದ ಭಾವಗೀತೆಗಳು ಮೂಡಿ ಬರ್ತಾ ಇದೆ, ಪ್ರಸಾರ ಮಾಡ್ತಿರೋ ನಿಲಯಕ್ಕೆ ಧನ್ಯವಾದಗಳಿರಲಿ ಅಂತೇಳಿ ಹೇಳ್ತಾರೆ. ವಿವಿಧ ಭಾರತಿಯಿಂದ ಕನ್ನಡದ ಕಂಪು ತುಂಬ ಚೆನ್ನಾಗಿ ಹರಡ್ತಾ ಇದೆ ಅಂಥೇಳಿ ನಾಗರಾಜ್ ಅವರ ಸಂದೇಶ ಹೇಳ್ತಾ ಇದೆ. ಸುಜಾತ ಭರತೇಶ್ ಅಭಿನಂದನ್ ಅದೇಶ್ ಜೈನ್ ಪುಚ್ಚಬೆಟ್ಟುವಿಂದ ಸಂದೇಶವನ್ನು ಕಳಿಸಿ, ನಮಸ್ತೆ, ವಿವಿಧ ಭಾರತಿಗೆ ಭಾವಗೀತೆ ತುಂಬ ಚೆನ್ನಾಗಿ ಮೂಡಿ ಬಂತು ಸರ್ ಅಂತೇಳಿ ಹೇಳ್ತಾರೆ. ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರಿನಿಂದ ಸಂದೇಶವನ್ನು ಕಳಿಸಿದರೆ, ಭಾವಗೀತೆಗಳು ತುಂಬ ಖುಷಿ ಕೊಡ್ತು ಅಂಥೇಳಿ ಶ್ರೀನಿವಾಸ್ ಗಜಲಕ್ಷ್ಮಿ ಶಿಡ್ಲಘಟ್ಟದಿಂದ ಹೇಳ್ತಾರೆ. ಸುರೇಶ್ ಬಾಬು ಕೆ ಬಿ ಕದಲೂರು ಮದ್ದೂರು ತಾಲೂಕು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದರೆ. ಕವನ ಕೀರ್ತನ ಕೃತಿಕ ಕಡೂರು ತಾಲೂಕು ಬೀರನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದರೆ, ವಿವಿಧ ಭಾರತಿಗೆ ನನ್ನ ನಮಸ್ಕಾರಗಳು ಸರ್, ಕಾರ್ಯಕ್ರಮ ತುಂಬ ಪ್ರಸನ್ನವಾಗಿರುತ್ತೆ, ಅತ್ತಿತ್ತ ನೋಡದಿರು ಅತ್ತು ಹೊರಳಾಡದಿರು ಭಾವಗೀತೆಯನ್ನು ಕೇಳಿ ತುಂಬ ಖುಷಿಯಾಯಿತು ಅಂಥೇಳಿ ಯಲಹಂಕದ ಪ್ರಸನ್ನ ಅವರು ಹೇಳ್ತಾರೆ.
ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡದಿಂದ ಸಂದೇಶವನ್ನು ಕಳಿಸಿ 14 ಲೋಕದ ಕುರಿತಾದ ಕಿರು ಮಾಹಿತಿ ನಾದೋಪಾಸನೆಯಲ್ಲಿ ಮೂಡಿ ಬಂದದ್ದು ತುಂಬ ಖುಷಿ ಕೊಡ್ತು ಅಂತ ಹೇಳ್ತಾರೆ. ಬೆಳಗಾವಿ ಮಹೇಶ್ ತುಂಬಳ, ಗುಡ್ ಮಾರ್ನಿಂಗ್ ಸರ್, ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕಡಗಂಚಿಯ ಧರ್ಮಣ್ಣದನ್ನು ಹೇಳ್ತಾರೆ, ನನ್ನ ಸಂದೇಶವನ್ನು ಹೇಳಿದ್ರಿ ಆದರೆ ನನ್ನ ಹೆಸರನ್ನೇ ಹೇಳಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಕಡಗಂಚಿಯ ಧರ್ಮಣ್ಣದನ್ನಿ ಅವರ ಸಂದೇಶ ನಮ್ಮತ್ತ ಬಂದಿದೆ. ರಾಜ್ಕುಮಾರ್ ಅವರು ಹಾಡಿದ ಭಕ್ತಿಗೀತೆ ಸುಶ್ರಾವ್ಯವಾಗಿತ್ತು ಅಂತ ಹೇಳಿ ಅವರು ಹೇಳ್ತಾರೆ. ನಿಮ್ಮ ಪ್ರೀತಿಯ ಸಂದೇಶಗಳನ್ನು ಸಾಧ್ಯವಾದಷ್ಟು ನಾವು ಮಿಸ್ ಮಾಡೋ ಸಾಧ್ಯತೆ ಕಡಿಮೆ ಇರುತ್ತೆ. ಎಲ್ಲೋ ಆಚೀಚೆಗೆ ಆಗಿರಬಹುದೇನೋ, ಆದರೆ ನೀವು ಕೂಡ ನಮ್ಮವರೇ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟ

ಸಪ್ತಪದಿ ಚಿತ್ರದಿಂದ ಆಯ್ದ ಈ ಗೀತೆ ಇದು. ಮಂಜುಳಾ ಗುರುರಾಜ್ ಮತ್ತು ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಚಿವದೇ ಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿದೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಶ್ರೋತೃಬಂಧುಗಳೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಹೇಳ್ತಾ ಇದ್ದೇನೆ. ಇವತ್ತಿನ ವಿಶೇಷತೆಗಳತ್ತ ಒಮ್ಮೆ ಗಮನವನ್ನು ಹರಿಸೋದಾದರೆ, ಇವತ್ತು ಜರ್ಮನ್ ಅಮೆರಿಕನ್ ದಿನ ಅಂತ ಕೂಡ ಕರೀತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಕ್ಟೋಬರ್ 6ನೇ ತಾರೀಕನ್ನು ಜರ್ಮನ್ ಅಮೆರಿಕನ್ ದಿನವನ್ನಾಗಿ ಆಚರಿಸಲಾಗುತ್ತೆ. ಏನಪ್ಪಾ ಇದರ ಹಿನ್ನೆಲೆ ಅಂತೇಳಿ ಹೇಳಿದ್ರೆ, 1683 ಜರ್ಮನ್ ವಲಸಿಗರು ಅಮೆರಿಕಾದ ಫಿಲಿಡೆಲ್ಫಿಯಾದಲ್ಲಿ ಜರ್ಮನ್ ಟೌನ್ ಅಂತಕ್ಕಂಥ ಒಂದು ಮೊದಲ ವಸತಿಯನ್ನು ಸ್ಥಾಪಿಸಿದ ನೆನಪಿಗಾಗಿ ಈ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಇದು ಅಮೆರಿಕಾದ ಸಂಸ್ಕೃತಿ ಮತ್ತು ಇತಿಹಾಸಕ್ಕೆ ಜರ್ಮನ್ ವಂಶಸ್ಥರು ನೀಡಿದಂತಹ ಕೊಡುಗೆಯನ್ನು ಗೌರವಿಸತಕ್ಕಂತಹ ದಿನ ಜರ್ಮನ್ ಅಮೆರಿಕನ್ ದಿನ ಇವತ್ತು 6ನೇ ತಾರೀಕು. ಇನ್ನು ಇತಿಹಾಸದಲ್ಲಿ 6ರ ಪ್ರಮುಖ ಘಟನೆಗಳನ್ನು ಒಮ್ಮೆ ಮೆಲುಕು ಹಾಕೋದಾದರೆ, ಇವತ್ತು ಇನ್ಸ್ಟಾಗ್ರಾಮ್ನ ಜನ್ಮದಿನ. ಅಬ್ಬಾ, ಖುಷಿಯಾಗತ್ತಲ್ವಾ? ಎಷ್ಟೋ ಜನ ಇನ್ಸ್ಟಾಗ್ರಾಮ್ನ ಅಕೌಂಟನ್ನು ಇಟ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಬಾಬಾ ಇವತ್ತು ಕೂಡ ಇನ್ಸ್ಟಾಗ್ರಾಮ್ಗೆ ಬರ್ಡೇ ಅಂಥೇಳಿ ಹೇಳ್ತಕ್ಕಂತಹ ದಿನ. ವಿಶ್ವದಾದ್ಯಂತ ಕೋಟ್ಯಾಂತರ ಜನಗಳು ಬಳಸ್ತಾ ಇರತಕ್ಕಂತಹ ಜನಪ್ರಿಯ ಸಾಮಾಜಿಕ ಜಾಲತಾಣ ಇನ್ಸ್ಟಾಗ್ರಾಮ್ 2010 ಅಕ್ಟೋಬರ್ 6ನೇ ತಾರೀಕು ಅಧಿಕೃತವಾಗಿ ಆರಂಭ ಆಗುತ್ತೆ. ಅದರ ಜನ್ಮದಿನ ಇಂದು. ಅದಾದ ಮೇಲೆ ಇನ್ನೇನು ವಿಶೇಷ ಅಂತೇಳಿ ಹೇಳಿದ್ರೆ, ಮೊದಲ ಧ್ವನಿ ಚಲನಚಿತ್ರ ಬಿಡುಗಡೆಯಾದದ್ದು 1927 ಅಕ್ಟೋಬರ್ 6ನೇ ತಾರೀಕು. ಹಾಲಿವುಡ್ನ ಇತಿಹಾಸದಲ್ಲೇ ಮೌನ ಚಿತ್ರಗಳ ಯುಗವನ್ನು ಕೊನೆಗೊಳಿಸಿ ಸಂಭಾಷಣೆ ಮತ್ತು ಹಿನ್ನೆಲೆ ಸಂಗೀತವನ್ನು ಹೊಂದಿದ್ದಂತಹ ಮೊದಲ ಫೀಚರ್ ಫಿಲಂ ದಿ ಜಾಜ್ ಸಿಂಗರ್.

1927 ಅಕ್ಟೋಬರ್ 6 ಬಿಡುಗಡೆಯಾಗುತ್ತೆ. ಮೊದಲ ಧ್ವನಿ ಚಲನಚಿತ್ರ ಬಿಡುಗಡೆಯಾದ ದಿನ ಕೂಡ ಇಂದು. ಹಾಲಿವುಡ್ನ ಇತಿಹಾಸದಲ್ಲೇ ಇದು ಮೊಟ್ಟ ಮೊದಲನೇದಾಗಿ ಮೌನ ಚಿತ್ರವನ್ನು ಕೊನೆಗಾಣಿಸಿ ಧ್ವನಿ ಚಿತ್ರಕ್ಕೆ ನಾಂದಿಯನ್ನು ಹಾಡಿದಂತಹ ದಿನ.

ವೀರಪ್ಪನಾಯಕ ಚಿತ್ರದ ಗೀತೆ ರಾಜೇಶ್ ಕೃಷ್ಣನ್ ಮತ್ತು ನಂದಿತಾ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ.

ಗೆಜ್ಜನಾದ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ದೀರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾಗರು ರಾಜಧ್ವನಿಯಾಗಿದ್ದಾರೆ. ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

0: ಚೈತ್ರದ ಪ್ರೇಮಾಂಜಲಿ ಚಿತ್ರದ ಗೀತೆ ಮೂಡಿ ಬಂತು. ಚಂದ್ರಿಕಾ ಗುರುರಾಜ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿತ್ತು. ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು.
1: ಇದು ಸಮಯ, ಇದು ಬೆಳಗು, ಇದು ಭಾವ.
2: ಎಷ್ಟು ವಯಸ್ಸು ನಿನಗೆ?
3: 19 ಒಡೆಯ.
2: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
1: ಸಂದೇಶ
4: ಕೇಳ್ರಪ್ಪ, ಕೇಳ್ರಿ, ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
1: ಸಾವಧಾನ ಸಮಾಧಾನ,
5: ಆ ಪಾತ್ರನೇ ನಮ್ಗೆ ಹೇಳುತ್ತದು. ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ್ರೆ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
1: ಜಗದ ಜಗುಲಿ ಬಾನುಲಿ ಮನಸ್ಸಿನ ರಂಗಭೂಮಿ ರೇಡಿಯೋ ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು ಭಾವ ಜಗತ್ತಿನ ಭೋರ್ಗರೆತ.
6: ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
1: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
6: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ
1: ಆಕಾಶವಾಣಿ ಆಕಾಶವಾಣಿ ಆಕಾಶವಾಣಿ.
7: ವಿವಿಧ ಭಾರತಿ 102.9 ಎಫ್ಎಂ.
0: ಮುಂಗಾರಿನ ಮಿಂಚು ಚಿತ್ರದ ಗೀತೆ ರಾಜೇಶ್ ಕೃಷ್ಣನ್ ಮತ್ತು ಸೌಮ್ಯ ಮತ್ತು ಚಂದ್ರಿಕಾ ಅವರ ಧ್ವನಿಯಲ್ಲಿದೆ. ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿದೆ.

ಜೋಡಿ ಹಕ್ಕಿ ಚಿತ್ರದ ಗೀತೆ ಮೂಡಿ ಬಂತು. ಶಂಕರ್ ಶಾನ್ಭಾಗ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿತ್ತು. ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು. ಈ ಗೀತೆಯೊಂದಿಗೆ ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಕೂಡ ಬಂದಿದೆ.

ಸಮಯ ಆಗಿದೆ 9:45. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ ನಿಮ್ಮೊಂದಿಗಿದ್ದೇನೆ, ನಿಮ್ಮ ಬಾರಣಿ ಮಿತ್ರ ಸುಬ್ರಹ್ಮಣ್ಯ.

ನಮಸ್ಕಾರ, ನಾನ್ ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನ್ ಯಾವಾಗ್ಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ. ಅದರಲ್ಲಿ ಹಿಂದಿ ಸಾಂಗ್ಸ್, ಕನ್ನಡ ಹಳೆ ಸಾಂಗ್ಸ್ ಎಲ್ಲಾ ಕೇಳ್ತಾ ಇರ್ತೀನಿ. ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸ್ನೇಹಿತರೆ. ಇವತ್ತು ವಿಶ್ವ ಸೆರೆಬ್ರಲ್ ಪಾಲ್ಸಿ ದಿನ, ಆ ಕುರಿತಾಗಿ ಇವತ್ತು ಒಂಚೂರು ಮಾತು ಮಾಹಿತಿಯೊಂದಿಗೆ ಸಾಗುವ ಈ ಸಮಯದಲ್ಲಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರು. ನಮಸ್ಕಾರ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ನಮಸ್ಕಾರ.
1: ನಿಮ್ಮ ಒಂದು ಕಿರು ಪರಿಚಯವನ್ನು ನಾನು ಮಾಡಿಕೊಡ್ತೇನೆ. ಕಾರ್ಯಕ್ರಮದ ಕುರಿತಾಗಿ ವಿಷಯಗಳ ಕುರಿತಾದ ಪರಿಚಯ ನಿಮ್ಮಿಂದಲೇ ಆಗಬೇಕು, ಏನಂತೀರಾ ಡಾಕ್ಟ್ರೆ?
2: ಆಯ್ತು.
1: ಶ್ರೋತೃಗಳೇ, ಇವತ್ತು ನಮ್ಮೊಂದಿಗೆ ಡಾಕ್ಟರ್ ಮುಸ್ತಾರ್ ವೀರೇಂದ್ರ ಕುಮಾರ್ ಅವರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. 1979 ಇವರ ವೈದ್ಯಕೀಯ ಶಿಕ್ಷಣ ಪದವಿ ಪಡೀತಾರೆ. ಡಿಎಂ ಡಿಗ್ರಿ ಇನ್ ನ್ಯೂರಾಲಜಿನಲ್ಲಿ 1986 ಇವರು ಪದವಿಯನ್ನು ಪಡೀತಾರೆ. ನಂತರ ಪ್ರೊಫೆಸರ್ ಆಗಿ ತ್ರಿವೇಂದ್ರಂನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. SCTIMST 1987-89 1989-93 ನಿಮಾನ್ಸ್ನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ. 1993-97 ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಇನ್ನ ನ್ಯೂರಾಲಜಿನಲ್ಲಿ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ ನಿಮಾನ್ಸ್ನಲ್ಲಿ. 1998-2005 ಅಡಿಷನಲ್ ಪ್ರೊಫೆಸರ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. 2005 ಪ್ರೊಫೆಸರ್ ಆಫ್ ನ್ಯೂರಾಲಜಿಯಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಸೀನಿಯರ್ ಪ್ರೊಫೆಸರ್ ಆಫ್ ನ್ಯೂರಾಲಜಿ 2020-2022 ನಿರ್ವಹಿಸ್ತಾರೆ. ಗೌರವಗಳು ಕೂಡ ಸಾಕಷ್ಟು ಸಂದಿವೆ. ಗ್ಲಾಕ್ಸೋ ಜೂನಿಯರ್ ಟ್ರಾವೆಲ್ ಫೆಲೋಶಿಪ್ 1995 ಪಡೀತಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಡಾಕ್ಟರ್ ಮುಸ್ತಾರ್ ವೀರೇಂದ್ರ ಕುಮಾರ್ ಅವರಿಗೆ.
2: ಧನ್ಯವಾದ. ಥ್ಯಾಂಕ್ಸ್
1: ಡಾಕ್ಟ್ರೆ. ಇವತ್ತು ವಿಶ್ವ ಸೆರೆಬ್ರಲ್ ಪಾಲ್ಸಿ ದಿನ. ಮಿದುಳಿನ ಪಾರ್ಶ್ವವಾಯು ಅಂತಕ್ಕಂತಹ ನರ ಸಂಬಂಧಿ ಕಾಯಿಲೆಯ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಒಂದು ಕಾರ್ಯಕ್ರಮ ಇಂದು 6 ಅಕ್ಟೋಬರ್. ಈ ಕುರಿತಾಗಿ ಒಂದಿಷ್ಟು ಮಾತು ಮಾಹಿತಿಯೊಂದಿಗೆ ಸಾಗುವ ಈ ಸಮಯದಲ್ಲಿ ಡಾಕ್ಟ್ರೆ, ಈ ಕಾಯಿಲೆ ಹೇಗೆ ಬರುತ್ತೆ, ಯಾವ ಉದ್ದೇಶದಿಂದ ಬರುತ್ತೆ, ಯಾರಲ್ಲಿ ಹೆಚ್ಚಾಗಿ ಕಾಣಸಿಗುತ್ತೆ?

0: ಕಾಯಿಲೆ ಬರೋದಕ್ಕೆ ಮುಖ್ಯ ಕಾರಣ ವಯಸ್ಸಾಗೋದು. ಇದು ಬ್ರೈನ್ ಹೋಗಿ ರಕ್ತ ಸಂಚಲನೆ ಆಕ್ಸಿಜನ್ ಗ್ಲೂಕೋಸ್ ಬೇರೆ ಎಲ್ಲ ಕಂಟಿನ್ಯೂಸ್ ಆಗಿ ಸಪ್ಲೈ ಆಗ್ಬೇಕು.
1: ಹೌದು,
0: ಸಪ್ಲೈ ಸ್ಟಾಪ್ ಆದ್ರೆ 3 ನಿಮಿಷ ಬ್ರೈನ್ ತಡ್ಕೋಬಹುದು.
1: ಹೌದಾ?
0: ಅಷ್ಟರಲ್ಲಿ ಬ್ಲಡ್ ಸಪ್ಲೈ ತಿರುಗಾ ವಾಪಸ್ ಸರಿ ಆಗಿಲ್ಲ ಅಂದ್ರೆ ಬ್ರೈನ್ ಗೆ ಡ್ಯಾಮೇಜ್ ಆಗುತ್ತೆ. ಸೊ ಇದು ಇರೋ ವಿಷಯ. ಈಗ ನಮ್ಮ ದೇಹದಲ್ಲಿರೋ ರಕ್ತನಾಳಗಳು ನಾವು ಹುಟ್ಟೋಕ್ ಮುಂಚೆ ಹಾಕಿದ್ದು, ಆವಾಗಿಂದನು ಹಾರ್ಟ್ ಪಂಪ್ ರಕ್ತ ಫೋರ್ಸ್ ಇಂದ ಪಂಪ್
1: ಮಾಡ್ತಾನೆ ಇದೆ.
0: ಸೊ ಇವೆಲ್ಲ ರಕ್ತ ನಾಳಗಳು ದೇಹದಲ್ಲಿ ಎಲ್ಲಾ ಕಡೆ ರಕ್ತ ಒಯ್ದು ಮುಟ್ಟಿಸ್ತಾ ಇವೆ. ಕಾರ್ಪೊರೇಷನ್ ಪೈಪ್ಗಳು 10 ವರ್ಷ 20 ವರ್ಷ ಆದ್ಮೇಲೆ ಒಡೆದು ರೋಡ್ ಎಲ್ಲ ನೀರಾಗ್ಬಿಟ್ಟಿರುತ್ತೆ.
1: ಕರೆಕ್ಟ್ ಅಲ್ಲ, 10 ವರ್ಷ ಅಲ್ಲೋ, 1 ವರ್ಷ ಬಂದ್ರೆ ಹೆಚ್ಚು ಮನೆ ಪೈಪ್ಗಳು.
0: ಸೊ ಹೀಗಿರಬೇಕಾದ್ರೆ ನಮ್ ದೇಹದಲ್ಲಿರೋ ಪೈಪ್ಗಳು ಎಷ್ಟು ವರ್ಷ ಅಂತ ಅದು ಹಾರ್ಟ್ ಫೋರ್ಸ್ ತಡ್ಕೊಂಡು ಹಾಗೆ ಮೇಂಟೈನ್ ಆಗ್ಬೇಕು. ಹೀಗಾಗಿ ಅವಾಗ ಅವಾಗ ಸ್ವಲ್ಪ ಡ್ಯಾಮೇಜ್ ಆಗ್ತಾ ಇರ್ತದೆ. ಆ ಡ್ಯಾಮೇಜ್ ಆಗದ ಭಾಗದಲ್ಲಿ ಕೊಲೆಸ್ಟ್ರಾಲ್ ಮತ್ತೆ ಬೇರೆ ಬ್ಲಡ್ ಸೆಲ್ಸ್ ಹೋಗಿ ಅಲ್ಲಿ ಅಂಟ್ಕೊಳ್ತವೆ. ಅದು ಒಂಥರ ಹಸಿ ತರ ಬೆಳ್ಕೊಂಡು ಅದು ನಿಧಾನಕ್ಕೆ ರಕ್ತ ಹೋಗೋ ಸ್ಪೇಸ್ ಕಡಿಮೆ ಮಾಡ್ತಾ ಹೋಗ್ತವೆ. ಕೆಲವೊಂದ್ ಸಾರಿ ಅದರಿಂದ ಚಿಕ್ಕ ಚಿಕ್ಕ ಪೀಸ್ಗಳು ಬಿಟ್ಕೊಂಡ್ ಬಿಟ್ಟು ಮೇಲೆ ಬ್ರೈನಿಗೆ ಹೋಗ್ತವೆ. ಬ್ರೈನಿಗೆ ಹೋಗಿ ಯಾವ ಭಾಗಕ್ಕೆ ಪೈಪ್ ಬ್ಲಾಕ್ ಆಗುತ್ತೋ ಆ ತರ ನಮ್ಗೆ ಲಕ್ಷಣಗಳು ಕಾಣಿಸ್ತವೆ.
1: ಡಾಕ್ಟ್ರೆ, ಈ ಕಾಯಿಲೆ ಈ ರೀತಿಯಿಂದ ಆಗತ್ತೆ ಅಂತೇಳಿ ಹೇಳಿದ್ರಿ. ನೋಡಿ ಡಾಕ್ಟ್ರೆ, ಸಾಧಾರಣವಾಗಿ ಈ ಪಾರ್ಶ್ವವಾಯು ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಭಯ ಹುಟ್ಟುತ್ತೆ. ಅದರಲ್ಲೂ ಮೆದುಳಿಗೆ ಪಾರ್ಶ್ವವಾಯು ಅಂತ ಹೇಳಿದ್ರೆ ಒಂಥರ ಗಂಭೀರವಾಗಿ ಇದಾಗಿ ಹೋಗ್ಬಿಡುತ್ತೆ. ಈ ಕಾಯಿಲೆಗೆ ಮೂಲ ಕಾರಣ ಕೊಲೆಸ್ಟ್ರಾಲ್ ಅಂತಾನೆ ಹೇಳ್ತೀರಾ?
0: ಇಲ್ಲ, ಮುಖ್ಯ ಕಾರಣ ವಯಸ್ಸಾಗೋದು. ಬ್ಲಡ್ ಪ್ರೆಷರ್ ಇದ್ರೆ ಅದು ಹಾರ್ಟ್ ಫೋರ್ಸ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಅದು ಕಾರಣ. ಡಯಾಬಿಟಿಸ್ ಇದ್ರೆ ಅದರಿಂದಾನು ಕೊಲೆಸ್ಟ್ರಾಲ್ ಎಲ್ಲ ಪೈಪ್ ವಾಲ್ ಅಲ್ಲಿ ಡೆಪಾಸಿಟ್ ಆಗೋದು ರಿಸ್ಕ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಕೊಲೆಸ್ಟ್ರಾಲ್ ಅಂತೂ ಜಾಸ್ತಿ ಇದ್ದವ್ರಿಗೆ ಅದು ಫ್ಲೋಟ್ ಆಗ್ತಾ ಇರ್ತದೆ ಬ್ಲಡ್ ಅಲ್ಲಿ. ಸೊ ಅದು ಹೋಗಿ ಎಲ್ಲೆಲ್ಲಿ ಡ್ಯಾಮೇಜ್ ಇದೆ. ವೆಸಲ್ ಚೆನ್ನಾಗಿದ್ರೆ ಯಾವ ಅನ್ಕೊಳಲ್ಲ, ಡ್ಯಾಮೇಜ್ ಆದ ತಕ್ಷಣ ಒಂದು ಒಂದು ಒಂದು ಸ್ಟಾರ್ಟ್ ಆಗಿ ಅವು ಬ್ಲಾಕ್ ಆಗ್ತವೆ, ಮುಂದೆ ರಕ್ತ ಸರಿಗೆ ಹೋಗಲ್ಲ.
1: ಮೂಲ ಕಾರಣ ರಕ್ತ ಸಂಚಾರದಲ್ಲಿ ಆಗ್ತಕ್ಕಂತಹ ಏರುಪೇರು ಮೆದುಳಿನ ಪಾರ್ಶ್ವವಾಯುಗೆ ಮೂಲ ಕಾರಣ ಅಂತ ಹೇಳ್ತೀರಿ?
0: ಹೌದು
1: ಅಲ್ವಾ?
0: ಹೌದು.
1: ಈ ರಕ್ತ ಸಂಚಾರ ನಿಯಮಿತವಾಗಿ ಸ್ಥಿಮಿತವಾಗಿ ಸುಲಲಿತವಾಗಿ ಸರಳವಾಗಿ ನಡಿಬೇಕು ಅಂತ ಹೇಳಿದ್ರೆ ಯಾವುದು ಅತ್ಯಂತ ಮುಖ್ಯ ಡಾಕ್ಟ್ರೆ?
0: ಆಗ್ತಾ ಇರ್ತದೆ. ಆದ್ರೆ ಈ ಮುಖ್ಯ ಕಾರಣ ಏನು ಅಂದ್ರೆ, ನಮ್ಗೆಲ್ಲರಿಗೂ ವಯಸ್ಸಾಗುತ್ತೆ. ಸೊ ಹಳೆ ಗಾಡಿ ತರ ಓವರ್ ದ ಪೀರಿಯಡ್ ಆಫ್ ಟೈಮ್ 60-70 ವರ್ಷ ಆಮೇಲೆ ಅವು ಸ್ವಲ್ಪ ಡ್ಯಾಮೇಜ್ ಆಗ್ತಾ ಇರ್ತವೆ. ಅವು ಬೇರೆ ಕಾಯಿಲೆ, ನಮ್ಗೆ ಬ್ಲಡ್ ಪ್ರೆಷರ್ ಇದೆ ರಿಸ್ಕ್ 4 ಪಟ್ಟು ಜಾಸ್ತಿ ಆಗುತ್ತೆ, ಡಯಾಬಿಟಿಸ್ ಇದೆ 2 ಪಟ್ಟು ಜಾಸ್ತಿ ಆಗುತ್ತೆ. ಅದೇ ತರ ಆಲ್ಕೋಹಾಲ್ ತಗೊಳ್ಳೋದು, ಸ್ಮೋಕಿಂಗ್, ವೇಟ್ ಜಾಸ್ತಿ ಇರೋದು, ಇವೆಲ್ಲಾನು ಕಾಂಟ್ರಿಬ್ಯೂಟ್ ಮಾಡ್ತವೆ ನಮ್ಮ ರಿಸ್ಕ್ ಜಾಸ್ತಿ ಮಾಡೋದು.
1: ಈವೆಂದು ಮೆದುಳಿನ ಪಾರ್ಶ್ವವಾಯುಗೆ ಡಯಾಬಿಟಿಕ್ ಇರಬಹುದು, ರಕ್ತದೊತ್ತಡ ಇರಬಹುದು, ಕೊಲೆಸ್ಟ್ರಾಲಿನ ಗಣನೀಯ ಪ್ರಮಾಣದ ಹೆಚ್ಚಳ ಇರಬಹುದು, ಇವೆಲ್ಲವೂ ಕೂಡ ಕಾರಣವಾಗಿ ಬರುತ್ತೆ.
0: ಹೌದು
1: ಡಾಕ್ಟ್ರೆ, ಈ ಅರಿಷಡ್ ವರ್ಗಗಳು ಅಂತೇಳಿ ನಾವು ನೋಡ್ತೀವಲ್ವಾ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅಂತೇಳಿ. ಹಾಗೇನೆ ನಾನು ಒಬ್ಬರ ಹತ್ರ ಮಾತಾಡ್ತಿದ್ದಾಗ ಈ ಒಂದು ವಿಚಾರ ಹೇಳಿದ್ರು, ಈ ಅರಿಷಡ್ ವರ್ಗಗಳು ಹೇಗೆ ಮನುಷ್ಯನ ವ್ಯಕ್ತಿತ್ವವನ್ನು ನಾಶ ಮಾಡುತ್ತೋ ಹಾಗೆ ಈ 6S ಅಂತಕ್ಕಂತಹ ವಸ್ತುಗಳು ಕೂಡ ಮನುಷ್ಯನ ಆರೋಗ್ಯವನ್ನು ನಾಶ ಮಾಡುತ್ತೆ. ಈ ಮೊದಲನೇದಾಗಿ ಶುಗರ್ ಸಾಲ್ಟ್, 2S ಶುಗರು, 3S ಸ್ಟ್ರೆಸ್ಸು, 4S ಸ್ಮೋಕು, 5S ಸೆಡಿಮೆಂಟ್ ಕೂತಲ್ಲೇ ಕೂತ್ಕೊಳ್ತಕ್ಕಂಥದ್ದು, 6S ಸಿರಪ್, ಇನ್ ದಿಸ್ ಕಾಂಟೆಕ್ಸ್ಟ್ ಇಟ್ ಈಸ್ ಆಲ್ಕೋಹಾಲ್. ಕರೆಕ್ಟಾ? ಡಾಕ್ಟ್ರೆ, ಈ ವಿಚಾರದ ಬಗ್ಗೆ ಸಾಕಷ್ಟು ಮಾತಾಡೋದಿದೆ, ಶ್ರೋತೃಗಳಿಗೆ ಒಂದು ಗೀತೆಯನ್ನು ಕೇಳಿಸ್ಬಂದ್ಬಿಡೋಣ.
0: ಆಯ್ತು.

ಸ್ನೇಹಿತರೆ, ಇವತ್ತು ವಿಶ್ವ ಸೆರೆಬ್ರಲ್ ಪಾಲ್ಸಿ ದಿನ ಕುರಿತಾಗಿ ನಮ್ಮೊಂದಿಗೆ ಮಾತು ಮಾಹಿತಿಯೊಂದಿಗೆ ಹಂಚಿಕೊಳ್ಳೋದಕ್ಕೆ ಮುಸ್ಸಾರೆ ಡಾಕ್ಟರ್ ವೀರೇಂದ್ರ ಕುಮಾರ್ ಅವರಿದ್ದಾರೆ. ಇವರ ಮೆಂಬರ್ಶಿಪ್, ವೈದ್ಯಕೀಯ ರಂಗದಲ್ಲಿ ಇವರ ಮೆಂಬರ್ಶಿಪ್ ಯಾವ್ಯಾವುದಿದೆ ಅಂತ ಹೇಳಿ ನೋಡೋದಾದರೆ, ಇಂಡಿಯನ್ ಅಕಾಡೆಮಿ ಆಫ್ ನ್ಯೂರಾಲಜಿನಲ್ಲಿ ಕಾಯಂ ಸದಸ್ಯತ್ವವನ್ನು ಇವರು ಪಡ್ಕೊಂಡಿದ್ದಾರೆ. ಕ್ಲಿನಿಕಲ್ ನ್ಯೂರೋ ಫಿಸಿಯಾಲಜಿನಲ್ಲಿ ಸಬ್ಸೆಕ್ಷನ್ ಆಫ್ IAN ಕಾಯಂ ಸದಸ್ಯತ್ವ, ಅಮೆರಿಕನ್ ಅಸೋಸಿಯೇಷನ್ ಆಫ್ ನ್ಯೂರೋ ಮಸ್ಕ್ಯುಲರ್ ಆ್ಯಂಡ್ ಎಲೆಕ್ಟ್ರೋಡಯಾಗ್ನೋಸ್ಟಿಕ್ ಮೆಡಿಸಿನ್ನಲ್ಲಿ ಕಾಯಂ ಸದಸ್ಯತ್ವ. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ.

0: ನಮಸ್ಕಾರ
1: ಡಾಕ್ಟ್ರೆ. ಇವಾಗ ಇತ್ತೀಚೆಗೆ ನಾವು ಮಾತಾಡಿದ ಹಾಗೆ ನಮ್ಮ ಜೀವನ ಶೈಲಿ ಈ ಒಂದು ಕಾಯಿಲೆಗೆ, ಅಂದರೆ ಮೆದುಳಿನ ಪಾರ್ಶ್ವವಾಯುಗೆ ಸಂಬಂಧ, ಇದೊಂದು ನರ ಸಂಬಂಧಿ ಕಾಯಿಲೆ. ನಮ್ಮ ಜೀವನ ಶೈಲಿನೇ ಈ ಕಾಯಿಲೆಗೆ ಮುಖ್ಯ ಕಾರಣವಾಗತ್ತಾ?
0: ಹಾ, ಅದು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅದಕ್ಕೆ ಮುಂಚೆ ನಾನು ಬೇರೆ ಒಂದು ವಿಷಯದ ಬಗ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ.
1: ಖಂಡಿತ.
0: ಈಗ ಇಲ್ಲಿವರೆಗೆ ಹೇಳಿದ್ದು ಸ್ಟ್ರೋಕ್ ವಯಸ್ಸಾದವರಿಗೆ ಆಗ್ತದೆ, ಮೆಜಾರಿಟಿ ವಯಸ್ಸಾದವರಿಗೆ ಆಗುತ್ತೆ, ಮಧ್ಯ ವಯಸ್ಸಲ್ಲಿ ಮಕ್ಕಳಲ್ಲಿ ಆಗೋದು ಕಡಿಮೆ. ಆ ತರ ಇದ್ದಾಗ ಅದಕ್ಕೆ ಬೇರೆ ಕಾರಣ ಇರ್ತವೆ. ಹೆಣ್ಣು ಮಕ್ಕಳಲ್ಲಿ ಇನ್ನೊಂದು ತರ ಸ್ಟ್ರೋಕ್ ಕಾಣಿಸುತ್ತೆ ನಮ್ಗೆ.
1: ಅದು ಮೆದುಳಿಗೆ ಸಂಬಂಧಪಟ್ಟಿದ್ದ
0: ಯಾವ್ದ್ರಿ?
1: ಈ ಸ್ಟ್ರೋಕ್ ಕೂಡ ಮೆದುಳಿಗೆ ಸಂಬಂಧಪಟ್ಟಿದ್ದ? ಹೆಣ್ಣು
0: ಮೆದುಳಿಗೆ ಸಂಬಂಧಪಟ್ಟಿದ್ದು. ಸಾಮಾನ್ಯವಾಗಿ ಸ್ಟ್ರೋಕ್ ಬ್ರೈನಿಗೆ ರಕ್ತ ಹೋಗೋ ಪೈಪ್ ಬ್ಲಾಕ್ ಆಗೋದ್ರಿಂದ ಆಗುತ್ತೆ. ಹೆಣ್ಣು ಮಕ್ಕಳಲ್ಲಿ ಹೋದ ರಕ್ತ ವಾಪಸ್ ಬರಬೇಕು ಹಾರ್ಟ್ಗೆ. ಬರೋ ಪೈಪ್ ಏನಾದ್ರು ಬ್ಲಾಕ್ ಆದ್ರೆ ಅವಾಗ್ಲೂ ಬ್ರೈನ್ ಅಲ್ಲಿ ಪ್ರೆಷರ್, ಬ್ಯಾಕ್ ಪ್ರೆಷರ್ ಜಾಸ್ತಿ ಆಗಿ ಅವು ಎಲ್ಲ ವೇನ್ಸ್ ಎಲ್ಲ ಒಡೆದು ಬಿಟ್ಟು ಅದು ಇನ್ನೊಂದರ ಸ್ಟ್ರೋಕ್ ಆಗುತ್ತೆ. ಇದು ನಮ್ಮ ದೇಶದಲ್ಲಿ ಎಲ್ಲಾ ಕಡೆ ಕಾಣಿಸುತ್ತೆ. ಸೌತ್ ಇಂಡಿಯಾದಲ್ಲೂ ಸ್ವಲ್ಪ ಹೆಚ್ಚಿಗೆ ಇದೆ, ಫಾರಿನ್ ಅಲ್ಲಿ ರೇರು. ಈಗ ನಮ್ಮ ಆಲೋಪತಿ ಮೆಡಿಸಿನ್ ಎಲ್ಲ ವೆಸ್ಟರ್ನ್ ಕಾಂಟ್ರಿಬ್ಯೂಷನ್, ಅವರು ಈ ಪೇಷಂಟ್ಸ್ ಅಲ್ಲಿ ನೋಡಲ್ಲ. ಹೀಗಾಗಿ ಈ ಪೇಷಂಟ್ ಅನ್ನ ಹೇಗೆ ನಾವು ಟ್ರೀಟ್ ಮಾಡಬೇಕು ಅಂತ ನಮ್ಗೆ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು. 80ರಲ್ಲಿ ಆಲ್ಮೋಸ್ಟ್ 10 ಜನ ಅಡ್ಮಿಟ್ ಆಗದಂದ್ರೆ 8 ಜನ ಉಳಿತಿರ್ಲಿಲ್ಲ. ಇದು ಹೆರಿಗೆ ಆಗಿ, ಹೆರಿಗೆ ಆದ್ಮೇಲೆ ಆಗ್ಬೋದು. ಹೆರಿಗೆ ಆಯ್ತು ಅಂತ ಮಗು ಹುಡ್ತಿದ್ರೆ ಎಲ್ಲರೂ ಸಂತೋಷದಲ್ಲಿ ಇರಬೇಕಾದ್ರೆ ಎರಡು ವಾರ ಬಿಟ್ಟು ತಲೆನೋವು ಶುರು ಆಗುತ್ತೆ, ಆಮೇಲೆ ವಾಂತಿ ಆಗುತ್ತೆ, ಆಮೇಲೆ ಫಿಟ್ಸ್ ಬರುತ್ತೆ, ಆಮೇಲೆ ಜ್ಞಾನ ತಪ್ಪುತ್ತೆ, ಒಂದ್ ಕೈ ಕಾಲು ಬಿದ್ದೋಗುತ್ತೆ. ಅವರಿಗೆ ಸ್ಕ್ಯಾನ್ ಮಾಡಿ ನೋಡಿದ್ರೆ ಎಲ್ಲ ವೇನ್ಸ್ ಬ್ಲಾಕ್ ಆಗಿ ಸ್ಟ್ರೋಕ್ ಬರ್ತಾ ಇದೆ ಅಂತ.
1: ಇದು ಹೆರಿಗೆ ಸಮಯದಲ್ಲಿ ತೆಗೆದುಕೊಳ್ತಕ್ಕಂತಹ ಕೆಲವೊಂದು ಅಜಾಗರೂಕತೆಯಿಂದ ಸಂಭವಿಸುವ ಸಾಧ್ಯತೆ ಇರುತ್ತಾ?
0: ಅಜಾಗ್ರತೆ ಅಂತಿಲ್ಲ, ಹಿಂದೆ ಎಷ್ಟೊಂದು ಹೆರಿಗೆಗಳು ಮನೆಯಲ್ಲೇ ಮಾಡ್ತಿದ್ರು.
1: ಹೌದು,
0: ಅವೆಲ್ಲ ಹೈಜಿನಿಕ್ ಸ್ಟ್ಯಾಂಡರ್ಡ್ಸ್ ಇರ್ತಿರ್ಲಿಲ್ಲ. ಯಾರು ಬಸುರು ಹೆಂಗಸರಿಗೆ ಆಸ್ಪತ್ರೆ ತೋರಿಸಿ ಅವರಿಗೆ ಬ್ಲಡ್ ಸರಿ ಇದೆ ಇಲ್ವೋ, ಬೇರೆ ಎಲ್ಲ ಸರಿ ಇದೆಯಲ್ಲೋ ಅಂತ ಚೆಕ್ ಮಾಡಿಸ್ತಿರ್ಲಿಲ್ಲ. ಡೆಲಿವರಿನು ಸರಿಯಾಗಿ ಕಂಡ ಮಾಡದೆ ಇರೋದ್ರಿಂದ ಇವೆಲ್ಲ ಪ್ರಾಬ್ಲಮ್ ಆಗ್ತಿದ್ದು. ಈಗ ಎಲ್ಲ ಲಾಸ್ಟ್ ಎರಡ್ಮೂರು ದಶಕಗಳಲ್ಲಿ ಇದೆಲ್ಲ ಆಂಟಿನೆಟಲ್ ಕೇರ್ ಅಂತ ಹೇಳ್ತಾರೆ, ಇದೆಲ್ಲ ಇಂಪ್ರೂವ್ ಆಗಿದೆ, ತಿಳುವಳಿಕೆನೂ ಹೆಚ್ಚಿಗಾಗಿದೆ, ಹೀಗಾಗಿ ಇದರ ಪ್ರಮಾಣ ಕಡಿಮೆ. ಇದಕ್ಕೆ ಇನ್ನ ಎರಡು ಕಾರಣ ಅಂದ್ರೆ, ಒಂದು ಈ ಸೌತ್ ಕರ್ನಾಟಕ ಅಲ್ಲಿ, ನಾರ್ತ್ ಕರ್ನಾಟಕ ಇರ್ಬೋದೇನೋ, ಬಟ್ ಇಲ್ಲಿ ಬಾಣಂತಿರಿಗೆ ಕುಡಿಯಕ್ಕೆ ನೀರು ತುಂಬಾ ಲಿಮಿಟೆಡ್ ಆಗಿ ಕೊಡ್ತಾರೆ.
1: ಇಲ್ಲಿ ಈ ಸೀಮೆನಲ್ಲಿ
0: ಒಂದು ಚೆಂಬು ತುಂಬಿಟ್ಟು ಬಿಡ್ತಾರೆ. ಈ ಬೆಳಿಗ್ಗೆ ಇವತ್ತಿಂದ ನಾಳೆ ಬೆಳಿಗ್ಗೆವರೆಗೆ ಅದು ಒಂದೇ ಚೆಂಬು ನೀರು, ಅದು ಬಿಸಿ ನೀರು. ಸೊ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗಿ ರಕ್ತ ಹೆಪ್ಪಗಡ್ತದೆ, ಹೆರಿಗೆಯಿಂದ ಬೇರೆ ಚೇಂಜಸ್ ರಕ್ತದಲ್ಲಿ ಆಗ್ತವೆ, ಅದರಿಂದಾಗಿ ಅವು ವೇನ್ಸ್ ಬ್ಲಾಕ್ ಆಗ್ತಿದ್ರು.
1: ಡಾಕ್ಟ್ರೆ, ಮುಖ್ಯವಾದ ವಿಚಾರವನ್ನ ಹೇಳಿದ್ರಿ, ಬಾಣಂತಿಯರು ನೀರನ್ನ ಜಾಸ್ತಿ ಕುಡಿಬೇಕಾ?
0: ಹೌದು.
1: ಈ ಶೀತ ಆಗತ್ತೆ, ಮಗುಗೆ ಶೀತ ಆಗತ್ತೆ ಅಂತ ಹೇಳಿ ನೀರು ಕೊಡಲ್ಲ,
0: ಏನು ಆಗಲ್ಲ. ಫಾರಿನ್ ಅಲ್ಲೆಲ್ಲ ಅವರೆಲ್ಲ ಯಾವ ನೀರು ಬಿಸಿ ನೀರು ಕುಡಿಯಲ್ಲ, ಕ್ಲೀನ್ ವಾಟರ್ ಇರ್ಬೇಕಷ್ಟೇ.
1: ಓ, ಪ್ಯೂರ್ ವಾಟರ್.
0: ಇನ್ನೊಂದು ಕಾರಣ, ಕೆಲವರು ತಲೆಗೆ ಕಿವಿನಲ್ಲಿ ಗಾಳಿ ಹೋಗುತ್ತೆ, ಥಂಡಿ ಆಗುತ್ತೆ ಅಂತ ದೊಡ್ಡದೊಂದು ಕ್ಯಾಪ್ ಕಟ್ಬಿಟ್ಟು ಅದು ದಾರ ಕೆಳಗೆ ತತ್ತಿರ ಮುಂದೆ ಕಟ್ ಹಾಕ್ಬಿಟ್ಟಿರ್ತಾರೆ. ಅವು ರಕ್ತ ವಾಪಸ್ ಬರುವ ಪೈಪ್ಗಳು ಅದೇ ಭಾಗದಲ್ಲಿ ಇರ್ತವೆ, ಅದ್ರ ಮೇಲೆ ಪ್ರೆಷರ್ ಬಿದ್ದು ಅದು ರಕ್ತ ವಾಪಸ್ ಹಾರ್ಟ್ಗೆ ಬರಕ್ಕೆ ತೊಂದರೆ ಆಗ್ಬಹುದು.
1: ಬಾಣಂತಿಯರು ಮುಖ್ಯವಾಗಿ ತಿಳ್ಕೊಳ್ಬೇಕಾದಂತಹ ವಿಚಾರ ಇದು, ನೀರನ್ನ ಜಾಸ್ತಿ ಕುಡಿಬೇಕು, ಬಿಗಿಯಾಗಿ ಬಟ್ಟೆಯನ್ನ ಕಟ್ಟಬಾರದು, ಅಲ್ವಾ ಡಾಕ್ಟ್ರೆ?
0: ಹೌದು. ದವಡೆ ಕೆಳಗಡೆ,
1: ದವಡೆ ಕೆಳಗಡೆ. ಹಾ, ನಂತರ ಏನು ಡಾಕ್ಟ್ರೆ?
0: ಈ ವಿಭಾಗದಲ್ಲಿ ನಮ್ಮ ನಿಮ್ಯಾನ್ಸ್ ಅಲ್ಲಿ ನಮ್ ಟೀಚರ್ ಆದಂತ ಡಾಕ್ಟರ್ ಡಿ ನಾಗರಾಜ್ ಅಂತ ಅವರು ಡೈರೆಕ್ಟರ್ ಆಗಿ ರಿಟೈರ್ ಆದ್ರು. ಅವ್ರಿಗೆ ಸ್ಟ್ರೋಕ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು, ಹೀಗಾಗಿ ಅವರು ರಿಸರ್ಚ್ ಮಾಡಿ ಇದಕ್ಕೆ ಯಾವ್ದ ಫಾರಿನರ್ಸ್ ಅಲ್ಲಿ ನೋಡಲ್ಲ ಈ ಪೇಷಂಟು, ಅದಕ್ಕೆ ಅವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ನಾವೇ ತಲೆ ಕೆಡಿಸ್ಕೋಬೇಕು. ಇವರು ಅದ್ರ ಬಗ್ಗೆ ಎಲ್ಲ ಸಂಶೋಧನೆ ಎಲ್ಲ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿ ಏನು 80% ಪೇಷಂಟ್ ತೀರ್ ಹೋಗ್ತಿದ್ರು, ಮರಣ ಹೊಂದಿದ್ರು ಅದು ಈಗ 5 ಇಲ್ಲ 10% ಇಳಿದಿದೆ.
1: ಇಳಿದಿದೆ ನೋಡಿ, ಇವತ್ತಿನ ದಿನ ಕೂಡ ಆ ಒಂದು ಕುರಿತಾದ ಆ ಒಂದು ಕಾಯಿಲೆಯ ಕುರಿತಾಗಿ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಒಂದು ಉದ್ದೇಶವಾಗಿ ಇವತ್ತು 6 ತಾರೀಕು ವರ್ಲ್ಡ್ ಸೆಲೆಬ್ರಲ್ ಪಾಲ್ಸಿ ಡೇ ಡೇ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೀವಿ ಡಾಕ್ಟ್ರೆ. ಡಾಕ್ಟ್ರೆ, ಇನ್ನೊಂದು ಪ್ರಮುಖವಾದ ಪ್ರಶ್ನೆ, ಈ ಒಂದು ನಮ್ಮ ಒಬ್ಬ ಶ್ರೋತೃಗಳು ಒಂದು ಸಂದೇಶವನ್ನು ಕಳಿಸಿದ್ದಾರೆ, ಏರ್ಫೋನು ಮತ್ತು ಬ್ಲೂಟೂತ್ನ ಹೆಚ್ಚಾಗಿ ಬಳಸೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂಥೇಳಿ ಕೇಳ್ತಾ ಇದ್ದಾರೆ.
0: ಸದ್ಯಕ್ಕೇನು ಲೌಡ್ ನಾಯ್ಸ್ ಇದ್ರೆ ಕ್ಯೂಡ್ ಆಗ್ಬಹುದು, ಬೇರೆ ಎಫೆಕ್ಟ್ಸ್ ಬಗ್ಗೆ ಕ್ಲಾರಿಟಿ ಇಲ್ಲ. ಒಂದೆರಡು ಕಡೆ ಮೊಬೈಲ್ ಲಾಂಗ್ ಟರ್ಮ್ ಯೂಸ್ ಮಾಡಿದ್ರೆ ಬ್ರೈನ್ ಅಲ್ಲಿ ಕಿವಿ ನರಕ್ಕೆ ಟ್ಯೂಮರ್ ಆಗುತ್ತೆ ಆಗ್ಬಹುದು ಅಂತ ಹೇಳಿದ್ದಾರೆ, ಬಟ್ ಅದು ಕನ್ಫರ್ಮ್ ಆಗಿಲ್ಲ.
1: ಡಾಕ್ಟ್ರೆ, ಇನ್ನೊಂದು ಪ್ರಶ್ನೆ, ಇದು ನೀವು ಮಕ್ಕಳಲ್ಲಿ ಬರೋ ಸಾಧ್ಯತೆ ಏನಾರು ಇದೆಯಾ?
0: ಇದೆ, ಅದು ಹಾರ್ಟ್ ಅಲ್ಲಿ ತೊಂದರೆ ಇದ್ರೆ ಆಗ್ಬಹುದು. ಕೆಲವರಿಗೆ ಹೋಲ್ಸ್ ಇರ್ತವೆ, ಸೊ ಅದರಿಂದಾಗಿ ಕಾಲಿನಲ್ಲಿ ಎಲ್ಲ ಬಂದ ರಕ್ತ ಹಾರ್ಟ್ ಅಲ್ಲಿ ಅದು ಲಂಗ್ಸ್ ಹೋಗ್ದೇನೆ ಪ್ಯೂರ್ ಬ್ಲಡ್ ಅಲ್ಲಿ ಮಿಕ್ಸ್ ಆಗ್ಬಿಟ್ಟು ಅವು ಕ್ಲಾಟ್ಸ್ ಬ್ರೈನ್ಗೆ ಹೋಗ್ತವೆ, ಅದರಿಂದ ಆಗ್ಬಹುದು. ಬೇರೆ ಕೆಲವು ಅನುವಂಶಿಕ ಕಾಯಿಲೆಗಳು ಇವೆ, ಅದರಿಂದಾಗಿನೂ ಮಕ್ಕಳಿಗೆ ಸ್ಟ್ರೋಕ್ ಬರಬಹುದು.
1: ಬರೋ ಸಾಧ್ಯತೆ ಇದೆ.
0: ಸೆಲ್ ಅನಿಮಿಯಾ ಅಂತ ಒಂದಿದೆ, ರೆಡ್ ಬ್ಲಡ್ ಕೆಂಪು ರಕ್ತ ಕಣಗಳು ಅವು ಒಂದು ಸಾಸರ್ ಪ್ಲೇಟ್ ತರ ಇರ್ತವೆ, ಆಮೇಲೆ ಸ್ಮೂತ್ ಆಗಿ ಬ್ಲಡ್ ವೆಸಲ್ ಅಲ್ಲಿ ಹೋಗ್ತಾ ಇರ್ತವೆ. ಈ ಸಿಕಲ್ ಸೆಲ್ ಅನಿಮಿಯಾನಲ್ಲಿ ಅವ್ರ ಆಕ್ಸಿಜನ್ ಕಡಿಮೆ ಆದಾಗ ಅವು ಸಿಕಲ್ ಅಂದ್ರೆ ಕನ್ನಡದಲ್ಲಿ ಏನಂತಾರೆ ಅದಕ್ಕೆ, ಹುಡುಗೋಲು ಹುಡುಗೋಲು ಶೇಪ್ ತಗೊಳ್ತವೆ. ಅದರಿಂದಾಗಿ ಅವು ಸರೀಸ್ ಆಗಿ ಫ್ಲೋ ಆಗಲ್ಲ ಬ್ಲಡ್ ಅಲ್ಲಿ, ಹೀಗಾಗಿ ಅವು ಪೈಪ್ ಬ್ಲಾಕ್ ಆಗಿ ಅದರಿಂದನೂ ಸ್ಟ್ರೋಕ್ ಬರ್ತದೆ. ಅದು ನಮ್ಮ ದೇಶದ ಕೆಲವು ಭಾಗಗಳಲ್ಲಿ ತುಂಬಾ ಸಾಮಾನ್ಯ. ನಮ್ಮ ಕರ್ನಾಟಕದಲ್ಲಿ ದಾವಣಗೆರೆ ವಿಭಾಗ ಏರಿಯಾದಲ್ಲಿ ಆತರ ಸ್ಟ್ರೋಕ್ ಕಾಣಿಸ್ತವೆ.
1: ಈ ಒಂದು ಭೌಗೋಳಿಕವಾಗಿ ಈ ಕಾಯಿಲೆ ಹೆಚ್ಚು ಕಮ್ಮಿ ಏನಾದ್ರು ಇರುತ್ತಾ, ಈ ಜಾಗದಲ್ಲಿ ಜಾಸ್ತಿ ಈ ಜಾಗದಲ್ಲಿ ಕಡಿಮೆ ಅಂತ ಏನಾದ್ರು ಇರುತ್ತಾ ಭೌಗೋಳಿಕವಾಗಿ?
0: ವೇರಿಯೇಷನ್ಸ್ ಇರ್ತದೆ ಅಲ್ಪ ಸ್ವಲ್ಪ. ವೆಸ್ಟರ್ನ್ ಇದರಲ್ಲೆಲ್ಲ ಅಲ್ಲೂ ಆಗ್ತದೆ, ಅಲ್ಲೂ ವಯಸ್ಸಾಗ್ತದೆ. ಹೆಚ್ಚು ಕಾರಣಗಳು, ಕೆಲವು ಕಡೆ ಪೈಪ್ ಬ್ಲಾಕ್ ಆಗ್ತವೆ, ಕೆಲವೊಂದ್ ಕಡೆ ಬ್ಲಡ್ ಪ್ರೆಷರ್ ಬೆಸಲ್ನ ಡ್ಯಾಮೇಜ್ ಮಾಡಿ ಅವು ಬೆಲೂನ್ ತರ ಊದ್ಕೊಳ್ತವೆ, ಅದಕ್ಕೆ ಅನೂರಿಸಮ್ ಅಂತಾರೆ. ಅವು ಒಂದ್ ದಿವಸ ಸಡನ್ ಆಗಿ ಬಿ ಪಿ ಜಾಸ್ತಿ ಆಗ್ಬಿಟ್ರೆ ಒಡೆದ್ ಬಿಟ್ಟು ಬ್ರೈನ್ ಒಳಗೆ ಹೊರಗೆ ಎಲ್ಲಾ ಕಡೆ ಬ್ಲೀಡಿಂಗ್ ಆಗುತ್ತೆ, ಅದು ಇನ್ನೊಂಥರ ಸ್ಟ್ರೋಕ್. ಸೊ ಆ ತರ ಸ್ಟ್ರೋಕು ಕೆಲವೊಂದು ಕಂಟ್ರಿಗಳಲ್ಲಿ ಮಾತ್ರ ಇದೆ. ಕಾಲ ಹೋದಂಗೆ ನಮ್ಮ ದೇಶದಲ್ಲಿ ಹಿಂದೆ ನಾವು MBBS ಮಾಡ್ಬೇಕಾದ್ರೆ ಹಾರ್ಟ್ ವ್ಯಾಲ್ವ್ ಡ್ಯಾಮೇಜ್ ಆಗೋದು, ರುಮ್ಯಾಟಿಕ್ ಫೀವರ್ ಅಂತ ತುಂಬಾ ಕಾಮನ್ ಇತ್ತು. ಸೊ ಅದು ಡ್ಯಾಮೇಜ್ ಆಗಿ ಸ್ಟ್ರೋಕ್ ಆಗ್ತಿತ್ತು. ಬರ್ತಾ ಬರ್ತಾ ಬರ್ತಾ ಅದೆಲ್ಲ ಕಡಿಮೆ ಆಗಿದೆ, ಈಗ ಅಷ್ಟೊಂದು ಕಾರಣ ಸಿಗಲ್ಲ ಈಗ. ಸೊ ಇದೆಲ್ಲ ಮುಂಚೆನೆ ಆಗಿದೆ ವೆಸ್ಟರ್ನ್ ಕಂಟ್ರೀಸ್ ನಲ್ಲಿ, ನಮ್ಮಲ್ಲಿ ಲೇಟ್ ಆಗಾದ್ರೂ ಎಲ್ಲ ಥಿಂಗ್ಸ್ ಇಂಪ್ರೂವ್ ಆಗ್ತಾ ಇವೆ.
1: ವಂಶಾವಳಿಯಿಂದ ಏನಾದ್ರು ಬರೋ ಸಾಧ್ಯತೆ ಇದೆಯಾ ಈ ಕಾಯಿಲೆಗಳು?
0: ಇವೆಲ್ಲ ಬ್ಲಡ್ ಪ್ರೆಷರು, ಡಯಾಬಿಟಿಸ್, ಒಬೆಸಿಟಿ, ಕೊಲೆಸ್ಟ್ರಾಲ್ ಇವೆಲ್ಲ ಕೆಲವೊಂದು ಫ್ಯಾಮಿಲಿ ರನ್ ಆಗ್ತವೆ. ಹೀಗೆ ಅದೆಲ್ಲ ಇದ್ದಾಗ ಸ್ವಲ್ಪ ರಿಸ್ಕ್ ಬೇರೆಯವ್ರಿಗಿಂತ ಹೆಚ್ಚಿಗೆ ಆಗುತ್ತೆ.
1: ಡಾಕ್ಟ್ರೆ, ನೀವು ಹೇಳ್ತಾ ಇದ್ದೀರಿ ಇವೆಲ್ಲದೂ, ಇದೆಲ್ಲದಕ್ಕೂ ಮೂಲ ಕಾರಣ ಹಿಂದೆ ಹಿಂದೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಇದರ ಮೂಲ ಎಲ್ಲಪ್ಪ ಅಂತ ಹೇಳಿ ಹುಡುಕೊಂಡು ಹೋದ್ರೆ ಬಂದು ಕೂತ್ಕೊಳ್ಳೋದು ಅಲ್ಲಿಗೇನೆ, ಜೀವನ ಶೈಲಿಗೆ. ಏನಂತೀರಿ?
0: ಅದು ಒಂದು ಮುಖ್ಯ ಕಾರಣ. ಸೊ ಎಕ್ಸಸೈಸ್ ಇಸ್
1: ಬೆಸ್ಟ್.
0: ಓಡಾಡೋದು ಕಡಿಮೆ ಆದ್ರೆ ಎನರ್ಜಿ ಖರ್ಚಾಗಲ್ಲ, ಒಬೆಸಿಟಿ ವೇಟ್ ಗೇನ್ ಎಲ್ಲ ಆಗುತ್ತೆ. ಓಕೆ, ಇನ್ಸುಲಿನ್ ಸರಿ ಕೆಲಸ ಮಾಡಲ್ಲ, ಹೀಗಾಗಿ ಡಯಾಬಿಟಿಸ್ ಬರುತ್ತೆ. ಸೊ ಇದೆಲ್ಲ ಕಾರಣದಿಂದ ಎಕ್ಸಸೈಸ್ ಇಸ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ನಾವು ಸ್ಟ್ರೋಕ್ ಬರಬಾರದು ಅಂತ ಇದು ಇದ್ರೆ ವಿ ಶುಡ್ ಲೀಡ್ ಎ ಹೆಲ್ದಿ ಆಕ್ಟಿವ್ ಲೈಫ್. ಅಂಡ್ ಅದು ಬರೀ ಮೆಂಟಲ್ ಆಕ್ಟಿವಿಟಿ ಅಲ್ಲ, ಫಿಸಿಕಲ್ ಆಕ್ಟಿವಿಟಿನೂ ಬೇಕು
1: ಬೇಕು. ಒಬ್ಬ ಮನುಷ್ಯನಿಗೆ ಫಿಸಿಕಲ್ ಅವನು ದೈಹಿಕವಾಗಿ ಅವನು ಕ್ರಿಯಾಶೀಲನಾಗಿದ್ದಾಗ ಈ ಕಾಯಿಲೆಗಳಿಂದ ದೂರ ಇರಬಹುದು. ಈ ಕಾಯಿಲೆಗಳ ಅಭಾವ ಸಂಭವ ಕಡಿಮೆ ಇರುತ್ತೆ.
0: ಹೌದು
1: ಅಲ್ವಾ ಡಾಕ್ಟ್ರೆ? ಸಾಕಷ್ಟು ಮಾತು ಮಾಹಿತಿಗಳೊಂದಿಗೆ ಇನ್ನೂ ತುಂಬ ದೂರ ಸಾಗಬೇಕು. ಶ್ರೋತೃಗಳು ಒಂದು ಗೀತೆಯನ್ನ ಕೇಳಬೇಕು ಅಂತ ಇಷ್ಟಪಟ್ಟಿದ್ದಾರೆ, ಒಂದು ಗೀತೆ ಕೇಳಿಸ್ಬಿಡೋಣ.
0: ಆಯ್ತು.

ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ, ಕೇಳ್ತಾ ಇದ್ದೀರಾ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸ್ನೇಹಿತರೆ, ಇವತ್ತು ವಿಶ್ವ ಸೆರೆಬ್ರಲ್ ಪಾಲ್ಸಿ ದಿನ. ಮಿದುಳಿನ ಪಾರ್ಶ್ವವಾಯು ಅಂತಕ್ಕಂಥ ನರಸಂಬಂಧಿ ಕಾಯಿಲೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ದಿನ. ನಮ್ಮೊಂದಿಗೆ ಡಾಕ್ಟರ್ ಮುಸ್ತಾರೆ ವೀರೇಂದ್ರ ಕುಮಾರ್ ಅವರು.

0: ಇದ್ದಾರೆ ಕಾರ್ಯಕ್ರಮಕ್ಕೆ. ಡಾಕ್ಟರ್ಗೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟ್ರೇ, ಡಾಕ್ಟ್ರೇ, ನೀವು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಬಾಣಂತಿಯರು ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅಂತ ಹೇಳಿ, ಜೀವನ ಶೈಲಿಯನ್ನು ಉತ್ತಮಪಡಿಸ್ಕೊಂಡಾಗ ಈ ಮೆದುಳಿನ ಪಾರ್ಶ್ವವಾಯು ಈ ಕಾಯಿಲೆಯನ್ನು ತಡೆಗಟ್ಟಬಹುದು, ಹೌದಲ್ವಾ? ಡಾಕ್ಟ್ರೇ, ಮತ್ತೊಂದು ಪ್ರಶ್ನೆ ಇದೆ. ಅಧಿಕವಾಗಿ ಕೆಲವರಿಗೆ ಮಾನಸಿಕ ಒತ್ತಡ ತುಂಬ ಇರುತ್ತೆ. ಈ ಮಾನಸಿಕ ಒತ್ತಡ ಈ ಮೆದುಳಿನ ಪಾರ್ಶ್ವವಾಯು ಅಂತಕ್ಕಂಥ ಕಾಯಿಲೆಗೆ ಕಾರಣವಾಗುತ್ತಾ?
1: ಇಂಡೈರೆಕ್ಟ್ ಆಗಿ ಆಗುತ್ತೆ, ತಕ್ಷಣ ಏನು ಆಗೋದಿಲ್ಲ.
0: ಇಂಡೈರೆಕ್ಟ್ ಅಂತ ಹೇಳಿ ಹೇಗೆ ಹೇಳ್ತೀರಿ?
1: ಅಂದ್ರೆ ಸ್ಟ್ರೆಸ್ ಆಗೋದ್ರಿಂದ ಹಾರ್ಟ್ ಮೇಲೆ ಸ್ಟ್ರೈನ್ ಬೀಳುತ್ತೆ, ಸೊ ಅಲ್ಲಿ ಅದು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಬ್ಲಡ್ ಪ್ರೆಷರು ಜಾಸ್ತಿ ಆಗುತ್ತೆ, ಸೊ ಹೀಗಾಗಿ ಅದರಿಂದ ತುಂಬಾ
0: ಸಕಾರಣ ಕೂಡ ಅದು. ಅದು ಕೂಡ ಕಾರಣ. ಈ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ನಿತ್ಯವಾಗಿ ಅವನ ಜೀವನ ಶೈಲಿ ಹೇಗಿರ್ಬೇಕು? ಡಾಕ್ಟ್ರೆ, ನಿಮ್ಮ ಒಂದು ವೈದ್ಯಕೀಯ ಪ್ಲಾಟ್ಫಾರ್ಮ್ ನಲ್ಲಿ ನೀವು ಹೇಗೆ ಹೇಳ್ತೀರಿ?
1: ಇಲ್ಲ, ಆದಷ್ಟು ಶಾಂತವಾಗಿರಕ್ಕೆ ಕಲಿಬೇಕು. ಇಲ್ಲ, ಯೋಗ ಮಾಡ್ಬೋದು. ಜಾಸ್ತಿ ಸ್ಟ್ರೆಸ್ ಇದ್ರೆ ಮೈಂಡ್ ಡೈವರ್ಟ್ ಮಾಡ್ಬೇಕು. ಯಾವ ಪ್ರಾಬ್ಲಮ್ ನಿಮ್ಗೆ ತೊಂದರೆ ಕೊಡ್ತಾ ಇದೆ ಅದರಿಂದ ಡೈವರ್ಟ್ ಆದ್ರೆ ಮೈಂಡ್ ಸ್ವಲ್ಪ ಕಾಮ್ ಆಗುತ್ತೆ, ಸ್ವಲ್ಪ ರೆಸ್ಟ್ ಸಿಗ್ತದೆ. ಆಮೇಲೆ ನಿಮ್ಗೆ ಅದೇ ಇಷ್ಟ ಆಗಿ ಅದನ್ನೇ ಕಂಟಿನ್ಯೂ ಮಾಡಬಹುದು.
0: ಸೊ ಮಾನಸಿಕ ಶಾಂತಿ ಎಲ್ಲ ಕಾಯಿಲೆಗಳನ್ನ ತಡ್ಕೊಳ್ಳೋದಕ್ಕೆ ಇದೊಂಥರ ದಿವ್ಯ ಔಷಧ.
1: ಅದು ಇಮ್ಯುನಿಟಿನೂ ಅಫೆಕ್ಟ್ ಮಾಡುತ್ತೆ ಬಾಡಿಲಿ. ಹೀಗಾಗಿ ಹಿಂದೆ ಟ್ಯೂಬರ್ಕ್ಲೋಸಿಸ್ ಎಲ್ಲ ಡೆಲಿವರಿ ಆದ್ಮೇಲೆ ಕೆಲವರು ವುಮೆನ್ ಅಲ್ಲಿ ಡೆಲಿವರಿ ಆದ್ಮೇಲೆ ಕಾಣಿಸ್ತಿತ್ತು. ಯಾಕೆ ಮೊದಲು ಎರಡು ಹೆಣ್ಮಕ್ಳು ಹುಟ್ಟಿದ್ದು, ಮೂರನೇದು ಹೆಣ್ಣು, ಗಂಡನವರು ಏನಂತಾರೋ ಅಂತ ಟೆನ್ಷನೇ ಟೆನ್ಷನ್. ಅದು ಎಲ್ಲೋ ಒಳಗಡೆ ಇರ್ತದೆ ಬ್ಯಾಕ್ಟೀರಿಯಾ, ಅದು ಹೊರಗೆ ಬಂದ್ಬಿಡ್ತದೆ.
0: ಅದಕ್ಕೆ ಡಾಕ್ಟರ್ ಏನೋ ಹಳೆ ಕಾಲದಲ್ಲಿ ಏನೋ ಹೆಸರು ಹೇಳ್ತಾ ಇದ್ರು ಬಾಣಂತಿಗೆ ಬರ್ತಕ್ಕಂತ, ಅದೇನ ಬಾಣಂತಿ ಸನ್ನಿ ಅಂತ ಹೇಳಿ ಏನೋ ಹೇಳ್ತಾ ಇದ್ರು ಅಂತ ಹೇಳಿ ಅನ್ಸುತ್ತೆ.
1: ಬಾಣಂತಿ ಸನ್ನಿ ಅಂದ್ರೆ ಫಿಟ್ಸ್ ಕಾಯಿಲೆ.
0: ಓಕೆ.
1: ಸೊ ಅವರಿಗೆ ಏನ್ ಕಾಣಿಸುತ್ತೆ ಅದು ಹೆಸರಿಟ್ರು. ಆ ಕಾಲದಲ್ಲಿ ನಮ್ಗೆಲ್ಲ ಎಷ್ಟು ತಿಳುವಳಿಕೆ ಇತ್ತು ಅಂತ. ಸೊ ಬಾಣಂತಿ ಸನ್ನಿ ಅಂತ ಕರೆಯೋರು ಸ್ವಲ್ಪ ಇರೋರಿಗೆ ತಲೆನಲ್ಲಿ ಬ್ರೇನ್ ವೇನ್ ಬ್ಲಾಕ್ ಅದು ಕೂಡ ಸ್ವಲ್ಪ ಇದ್ರೆ ಅದು ಹಾಗೆ ಬಾಡಿ ರಿಪೇರ್ ಮಾಡ್ಕೊಂಡ್ ಬಿಡೋದು, ಜೀವನ ನಡೆದೋಗ್ತಿತ್ತು. ಜಾಸ್ತಿ ಆಗಿರೋರಿಗೆ ತೊಂದರೆ ಆಗೋದು.
0: ಈ ಧೂಮಪಾನ ಕೂಡ ಈ ಒಂದು ಮೆದುಳಿನ ಪಾರ್ಶ್ವವಾಯಕ್ಕೆ ತುಂಬಾ ಬಹಳ ಪರಿಣಾಮವನ್ನ ಬೀರುತ್ತೆ.
1: ರಿಸ್ಕ್ ಆಗ ಜಾಸ್ತಿ ಆಗುತ್ತೆ.
0: ಧೂಮಪಾನ, ಮದ್ಯಪಾನ, ಅತಿಯಾದ ಆಲೋಚನೆ ಅಲ್ವಾ?
1: ಮದ್ಯಪಾನ ಅಂದ್ರೆ ನಂಗೆ ಒಂದು ವಿಷಯ ಜ್ಞಾಪಕ ಬಂತು. ಡಾಕ್ಟರ್ ನಾಗರಾಜ್ ಅವರು ನಿಮ್ಯಾನ್ಸ್ ಅಲ್ಲಿ ಸ್ಟ್ರೋಕ್ ಸ್ಟಡಿ ಮಾಡಕ್ಕೋಸ್ಕರ ಒಂದು ಸೆಪರೇಟ್ ಸ್ಟ್ರೋಕ್ ವಾರ್ಡ್ ಸ್ಟಾರ್ಟ್ ಮಾಡಿದ್ರು 1988
0: ನಮ್ಮ ನಿಮ್ಯಾನ್ಸ್ ಬ್ಯಾಂಗ್ಳೂರ್ನಲ್ಲಿ.
1: ಡಾಕ್ಟರ್ ನಾಗರಾಜ್ ಅವರು. ಸೊ ಇದರಲ್ಲಿ ನಾವು ವಾರ್ಡ್ ಸ್ಟಾರ್ಟ್, ಇದು ಬಂದ್ ದೇಶದಲ್ಲಿ ಮೊದಲನೇ ಸೆಪರೇಟ್ ಸ್ಟ್ರೋಕ್ ವಾರ್ಡ್ ಯಾವುದೇ ಆಸ್ಪತ್ರೆಯಲ್ಲಿ. ಓಕೆ, ಅದು ಹೆಗ್ಗಳಿಕೆ. ಇಲ್ಲಿ ಮುಂಚೆ ಇರೋ ಪೇಷಂಟ್ ಎಲ್ಲಾ ಹೆಣ್ಮಕ್ಳು ಇರ್ತಿದ್ರು. 8 ಜನ ಡೆಲಿವರಿ ಆಗಿ ಬಂದವರು, ಆದ್ಮೇಲೆ ತೊಂದರೆ ಆಗಿ ಬಂದವರು. ಇನ್ನ ಒಬ್ರು ಇಬ್ರು ಇವು ಗರ್ಭ ನಿರೋಧಕ ಟ್ಯಾಬ್ಲೆಟ್ಸ್ ಇದೆಲ್ಲ ಅದು ತಗೊಂಡ್ರು ಕೆಲವರಿಗೆ ಈ ತರ ತಲೆನಲ್ಲಿ ವೇನ್ಸ್ ಬ್ಲಾಕ್ ಆಗುತ್ತೆ. ಅವ್ರು ಒಂದಿಬ್ರು ಇರೋರು, ಗಂಡಸರು ಇರ್ಲಿಕ್ಕೆ ಇಲ್ಲ. ಈಗ ಹೋದ 10-20 ವರ್ಷದಲ್ಲಿ ಆಲ್ಮೋಸ್ಟ್ 1/2 ಪೇಷಂಟ್ಸ್ ಗಂಡಸರು ಇರ್ತಾರೆ.
0: ಹೆಂಗೆ
1: 1/2 ಅದೇ ಈ ಗಂಡಸ್ರಿಗೆ ಯಾಕೆ ಇದು ಬರ್ತಾ ಇದೆ, ಹೆಣ್ಮಕ್ಳಿಗೆ ಗಂಡಸ್ರು ಏನು ಡೆಲಿವರಿ ಮಾಡಲ್ಲ, ಯಾರಿಗೆ ಆಗಲ್ಲ ಇವರಿಗೆ. ಇವ್ರಿಗೆ ಕೇಳಿದ್ರೆ ಎಲ್ಲಾರು ಹೆವಿ ಡ್ರಿಂಕರ್ಸ್. ಸೊ ಹೆವಿ ಡ್ರಿಂಕಿಂಗ್ ಇಂದ ಲಿವರ್ ಡ್ಯಾಮೇಜ್ ಆಗಿ ಬ್ಲಡ್ ಕ್ಲಾಟಿಂಗ್ ಏನು ಕೆಲವೊಂದೆಲ್ಲ ಕೆಮಿಕಲ್ಸ್ ತಯಾರಾಗುತ್ತೆ, ಅವ್ರೆಲ್ಲ ಏರುಪೇರು ಆಗುತ್ತೆ. ಅದರಿಂದಾಗಿ ಇವರಿಗೆ ತಲೆನಲ್ಲಿ ಬೇನ್ಸ್ ಬ್ಲಾಕ್ ಆಗುತ್ತೆ.
0: ಡಾಕ್ಟ್ರೆ, ಒಂದು ನಮ್ಮ ಶ್ರೋತೃಗಳು ಒಂದೆರಡು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಬ್ರೈನ್ ಟಿಬಿ ಏನಕ್ಕೆ ಬರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ.
1: ಬ್ರೈನ್ ಸಿ, ಈಗ ಟ್ಯೂಬರ್ಕ್ಲೋಸಿಸ್ ಇದು ಕಮ್ಮಿ ಆಗಿದೆ, ಮುಂಚೆ ಅಷ್ಟು ಇಲ್ಲ. ಗವರ್ಮೆಂಟ್ ಆಫ್ ಇಂಡಿಯಾದೆಲ್ಲ ಪ್ರೋಗ್ರಾಮ್ಸ್ ನಡೀತಾ ಇವೆ ಹೋದ 10-20 ವರ್ಷದಿಂದ. ಓಕೆ, ಮುಂಚೆ ನಾವು ಚಿಕ್ಕವಿದ್ದಾಗ ಟ್ಯೂಬರ್ಕ್ಲೋಸಿಸ್ ತುಂಬಾ ಕಾಮನ್ ಇತ್ತು. ಸೊ ನಾವು ಎಲ್ಲರಿಗೂ ಅದು ಗಾಳಿಯಿಂದ ಬರ್ತದೆ, ಎಲ್ಲೋ ಉಗಿತಾರೆ, ಆ ಉಗುದ್ರಿಂದ ಅದು ಬ್ಯಾಕ್ಟೀರಿಯಾ ಗಾಳಿಗೆ ಹಾರ್ಕೊಂಡು ನಾವು ಉಸಿರಾಡ್ತೀವಿ, ಅದು ನಮ್ಮ ಎದೆಯೊಳಕ್ ಹೋಗುತ್ತೆ. ಈಗ ಅದು ನಮಗೆ ಕಾಯಿಲೆ ಮಾಡುತ್ತಾ ಇಲ್ಲ ಅನ್ನೋದು ನಮ್ಮ ಇಮ್ಯುನಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇಮ್ಯುನಿಟಿ ಕಮ್ಮಿ ಇದೆ ಆವಾಗ್ಲೇ ಲಂಗ್ ಅಲ್ಲಿ ಟಿ ಬಿ ಆಗ್ಬಿಡ್ತದೆ. ಕೆಲವರಿಗೆ ಆಗೋದಿಲ್ಲ, ಸುಮಾರು ಜನಕ್ಕೆ ಆಗಲ್ಲ, ಕೆಲವರಿಗೆ ಆಗುತ್ತೆ. ಅದು ಟ್ರೀಟ್ಮೆಂಟ್ ತಗೊಂಡ್ರು ಮಾಡಿದ್ರು ಸರಿಯಾದ ಟೈಮಲ್ಲಿ ಅಂದ್ರೆ ಬೇರೆ ಕಡೆ ಸ್ಪ್ರೆಡ್ ಆಗೋದು ನಿಲ್ಲಿಸ್ಬೋದು. ತಗೊಂಡಿಲ್ಲ ಯಾವುದೇ ಕಾರಣಕ್ಕೆ, ಆ ಟಿ ಬಿ ದೇಹದ ಬೇರೆ ಭಾಗಗಳಿಗೂ ಹರಡಬಹುದು, ಬ್ರೇನಿಗೂ ಹರಡಬಹುದು. ಇದು ಇದು ಈಗ
0: ಹೌದು
1: ಬೇರೆ ಎಲ್ಲರಿಗೂ ಟಿ ಬಿ ಬಂದಿರಲ್ಲ, ಚಿಕನ್ ಅಲ್ಲಿ ಲಂಗ್ಸ್ ಅಲ್ಲಿ ಲಂಗ್ಸ್ ಇಂದ ಎಂಟರ್ ಆಗತ್ತದ ಬಾಡಿ, ಅದು ಅಲ್ಲೇ ಸುಮ್ನೆ ಉಳಿದು ಬಿಡ್ತದೆ, ಡಾರ್ಮೆಂಟ್ ಸ್ಟೇಟ್ ಅಂತ. ಏನು ಮಾತಿಲ್ಲ ಕತೆ ಎಲ್ಲ ಸುಮ್ನೆ ಅಲ್ಲಿ ಇದ್ಬಿಡೋದು.
0: ಮೌನವಾಗಿ
1: ನಮ್ ಬಾಡಿ ಯಾವಾಗ ಟೆನ್ಷನ್ ಇಂದನೋ ಇನ್ಯಾದಕ್ಕೂ ನಮ್ಗೆ ಯಾವಾಗ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿ ಇಮ್ಯುನಿಟಿ ಕಮ್ಮಿ ಆಗುತ್ತೆ ಅವಾಗ ಅದು ಹೊರಗೆ ಬರ್ತದೆ. ಇದು ಲಂಗ್ಸ್ ಇಂದ ಬ್ರೈನ್ಗೂ ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ ಅವಾಗ್ಲೇ, ಬಟ್ ಅಲ್ಲೂ ಕೂಡ ಅದು ಸುಮ್ನೆ ಕೂತಿರ್ತದೆ, ನಮ್ ಬಾಡಿ ಇಮ್ಯುನಿಟಿ ಅದಕ್ಕೆ ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ ಹೇಳ್ಬಿಡ್ತದೆ, ಕೂತಿರ್ತದೆ. ಇದು ಇಮ್ಯುನಿಟಿ ಕಡಿಮೆ ಆದಾಗ ಅದು ಹೊರಗೆ ಬರ್ತದೆ.
0: ಇಮ್ಯುನಿಟಿ ಯಾವಾಗ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ಈ ಆಲ್ಕೋಹಾಲ್ ಸಮಸ್ಯೆ ಇರ್ಬೋದು, ಧೂಮಪಾನ ಇರ್ಬೋದು, ಅತಿಯಾದ ಮಾನಸಿಕ ಒತ್ತಡ ಇರ್ಬೋದು, ರಕ್ತದೊತ್ತಡ ಇರ್ಬೋದು, ಮತ್ತೆ ಚಲನೆ ಇಲ್ಲದ ದೇಹ, ಕೂತಲ್ಲೇ ಕೂತ್ಕೊಂಡಿರೋದು, ಮೊಬೈಲ್ ನೋಡ್ಕೊಂಡು ಟಿ ವಿ ನೋಡ್ಕೊಂಡು ಕೂತಲ್ಲೇ ಕೂತಿರೋದು, ವ್ಯಾಯಾಮ ಮಾಡದಲ್ಲೇ ಇರೋದು, ಇವೆಲ್ಲವೂ ಇದಕ್ಕೆ ಕಾರಣ ಮೆದುಳಿನ ಪಾರ್ಶ್ವವಾಯಿಗೆ ಅಲ್ವಾ ಡಾಕ್ಟ್ರೆ? ಡಾಕ್ಟ್ರೆ, ಮತ್ತೊಬ್ಬರು ಶ್ರೋತೃ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ, ಬಾಣಂತಿಯರಲ್ಲಿ ಸನ್ನಿ ಸಮಸ್ಯೆ ಏನಕ್ಕೆ ಉದ್ಭವಿಸುತ್ತೆ, ಅದನ್ನೊಂಚೂರು ತಿಳಿಸ್ತೀರಾ ಅಂತೇಳಿ ಹೇಳ್ತಾರೆ.
1: ಒಂದು ಅದು ಮುಂಚೆನು ಇದ್ದಿರ್ಬೋದೇನೋ, ಡೆಲಿವರಿ ಆದ್ಮೇಲೆ ತಿರ್ಗಾ ಬರ್ಬೋದು, ಪ್ರೆಗ್ನೆನ್ಸಿಲಿ ಕಡಿಮೆ ಆಗ್ಬೋದು ಜಾಸ್ತಿ ಆಗ್ಬೋದು ಹೇಳಕ್ಕಾಗಲ್ಲ, ಅದು ಒಂದ್ ಕಾರಣ ಇರ್ಬೋದು. ಕೆಲವೊಂದು ಸಾರಿ ಇದು ವೇನ್ ಥ್ರಾಂಬೋಸಿಸ್ ಆದ್ರೆ ಆಗುತ್ತೆ. ಬಾಣದಿ ತುಂಬಾ ಸ್ಟ್ರೆಸ್ಫುಲ್ ಪೀರಿಯಡ್, ಮಗುಗೆ 2-3 ಗಂಟೆಗೆ ಹಾಲು ಕುಡಿಸ್ಬೇಕು, ಅದು ಕ್ಲೀನ್ ಮಾಡ್ಬೇಕು ಎಲ್ಲ ಸರಿಗೆ, ಯಾರಾದ್ರೂ ಹೌದು ಅಮ್ಮ ಇದ್ರು ಸಹಿತ ಇದೇ ನಿದ್ದೆ ಸರಿಗೆ ಆಗಲ್ಲ, ಊಟ ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ. ನಿದ್ದೆ ಕಡಿಮೆ ಆದ್ರೂ ಕೂಡ ಯಾರಿಗೆ ಸ್ವಲ್ಪ ಥ್ರೆಶ್ ಹೋಲ್ಡ್ ಕಡಿಮೆ ಇದೆ ಅವರಿಗೆ ಫಿಟ್ಸ್ ಆ ಟೈಮಲ್ಲಿ ಬರ್ಬೋದು.
0: ಸೊ ಬಾಣಂತಿಯರು ತಮ್ಮ ಮಗುವಿನ ಆರೋಗ್ಯದ ಜೊತೆಗೆ ತಮ್ಮ ಆರೋಗ್ಯದ ಕುರಿತಾಗಿ ಅತೀವ ಕಾಳಜಿಯನ್ನು ವಹಿಸಲೇಬೇಕು.
1: ಯಾ ವಹಿಸ್ಬೇಕು, ಹಿಂದೆ ಎಲ್ಲ ಅದು ಸ್ವಲ್ಪ ಮಟ್ಟಕ್ಕೆ ಸಾಧ್ಯ ಇತ್ತು, ಈಗ ಎಲ್ಲಾ ಕಡೆ ಹಸ್ಬೆಂಡ್ ನೈಟ್ ಡ್ಯೂಟಿ ಮಾಡಬೇಕು ಅಷ್ಟೇ.
0: ಹಂಗೆ ಡಾಕ್ಟ್ರೆ, ಸಾಕಷ್ಟು ಮಾತಿನೊಂದಿಗೆ ಸಾಗ್ತಾ ಇದ್ದೀವಿ ಡಾಕ್ಟ್ರೆ. ಇನ್ನೊಂದು ಪ್ರಶ್ನೆ ಇದೆ, ಈ ಮಿದುಳಿನ ಪಾರ್ಶ್ವವಾಯು ಆಗೋದಕ್ಕೆ ಏನಾದ್ರು ಮುನ್ಸೂಚನೆ, ಯಾಕೆಂದ್ರೆ ಸಾಕಷ್ಟು ಕಾಯಿಲೆಗಳು ಕೂಡ ಬರೋದಕ್ಕೆ ಒಂದು ಸೂಚನೆಯನ್ನು ಕೊಟ್ಟೇ ಬರುತ್ತೆ, ಬಾಗಿಲು ತಟ್ಟೇ ಬರುತ್ತೆ, ಕಾಲಿಂಗ್ ಬೆಲ್ ಮಾಡುತ್ತದು ಅಲ್ವಾ? ಈ ಅದನ್ನ ನಾನು ಅರಿತುಕೊಳ್ಳದಲ್ಲೇನೆ ಆ ಕಾಯಿಲೆ ಒಂದು ತೀವ್ರವಾದ ಮಟ್ಟಕ್ಕೆ ತಲುಪಿದಾಗ ಅವರು ಡಾಕ್ಟರ್ನ ನೋಡೋದಕ್ಕೆ ಹೋಗ್ತಾರೆ, ಕರೆಕ್ಟಾ? ಏನೋ ತಲೆನೋವು ಬಂತು, 4 ದಿನ ತಲೆನೋವು ಬಂತು ಅಂತ ಹೇಳಿದ್ರೆ 2 ರೂಪಾಯಿ ಮಾತ್ರನಲ್ಲಿ ವಾಸಿ ಆದ್ರೆ ದಿಲ್ಕೋಶ್ ಅಲ್ವಾ?
1: ಹೌದು.
0: ಅದೇನಾದ್ರೂ ಆಗದಲ್ಲೇ ಇದ್ದಾಗ ಅತೀವಕ್ಕೆ ಹೋದಾಗ ಡಾಕ್ಟ್ರೇ ಹಿಂಗಾಗೋಗ್ಬಿಟ್ಟಿದೆ ಅಂತ ಹೇಳಿ ಬರ್ತಾರೆ, ಅವಾಗ ಡಾಕ್ಟ್ರು ಅದರ ತಪಾಸಣೆಯನ್ನು ಮಾಡಬೇಕು. ಈ ವಿಶೇಷವಾಗಿ ಮಿದುಳಿನ ಪಾರ್ಶ್ವವಾಯು ಕಾಯಿಲೆ ಬರೋದಕ್ಕೆ ಮುಂಚೆ ಏನಾದ್ರೂ ಮುನ್ಸೂಚನೆಯನ್ನು ಕೊಡುತ್ತಾ, ಆ ಮುನ್ಸೂಚನೆ ಯಾವ ತೆರನಾಗಿ ಇರುತ್ತೆ?
1: ಈಗ ನೀವು ಹೇಳಿದ್ರೆ ತಲೆನೋವು ವೇನ್ ಬ್ಲಾಕ್ ಆದ್ರೆ ಫಸ್ಟ್ ಸಿಂಪ್ಟಮು ತಲೆನೋವು, ಅದು ಬರ್ತಾ ಜಾಸ್ತಿ ಆಗಿ ಸಾಮಾನ್ಯವಾಗಿ ಒಂದು 4-5 ದಿವಸನೋ ವಾರನೋ ಟೈಮ್ ಸಿಗುತ್ತೆ ನಮಗೆ, ಆಮೇಲೆ ಉಳಿದೆಲ್ಲ ತೊಂದ್ರೆ ಶುರು ಆಗ್ತದೆ, ಫಿಟ್ಸ್ ಬರೋದು, ವೀಕ್ನೆಸ್ ಆಗೋದು, ಜ್ಞಾನ ತಪ್ಪೋದು ಎಲ್ಲ. ಬ್ರೇನ್ ಅಲ್ಲಿ ಇದು ತಲೆನೋವು ಬಂದ ತಕ್ಷಣ ಇದು ಗರ್ಭಿಣಿಗೆ ಮಾತ್ರ ತಗೊಳ್ಳೋರು ಅಥವಾ ಬಾಣಂತಿಯರಿಗೆ ತಲೆನೋವು 1-2 ದಿವಸ ಬಂದು ಹೋದ್ರೆ ಅದು ಬೇರೆ, ಹಾಗೆ 3-4 ದಿವಸ ಆದ್ರೂ ನಡೀತಾ ಇದೆ, ವಾರ ಆದ್ರೂ ನಡೀತಾ ಇದೆ, ಅಲ್ಲಿ ಏನೋ ಸೀರಿಯಸ್ ವಿಷಯ ಇದೆ ಅಂತ ಡಾಕ್ಟರ್ಗೆ ತೋರಿಸ್ಬೇಕು. ಇನ್ನೊಂದು ತರ ಇದೆ, ಇವು ಬ್ಲಡ್ ವೆಸಲ್ಸ್ ಅಲ್ಲಿ ನಾವೆಲ್ಲ ಮಷಿನ್ ಮೇಡ್ ಅಲ್ಲ, ಹಿಂಗಾಗಿ ಎಲ್ಲಾನು ಅದೇ ಸರಿಗಿರ್ತದೆ 100% ಹೇಳಕ್ಕಾಗಲ್ಲ. ಎಲ್ಲೋ ಒಂದ್ ಕಡೆ ಬ್ರೇನ್ ಅಲ್ಲಿ ಒಂದು ಪೈಪ್ ಸ್ವಲ್ಪ ವೀಕ್ನೆಸ್ ಇದೆ, ವಾಲ್ ಅಲ್ಲಿ ಬಿ ಪಿ ಜಾಸ್ತಿ ಆದಾಗ ಅದು ಒಡೆದು ಬಿಡುತ್ತದೆ. ಹೊಡೆದ್ಬಿಟ್ಟು ಬ್ಲೀಡಿಂಗ್ ಆಗ್ತದೆ,

0: ಆ ತರ ಆದಾಗ ಚಿಕ್ಕ ಅದು ವರ್ಸ್ಟ್ ತಲೆನೋವು, ಸಹಿಸ್ಕೊಳಕ್ ಆಗದ ತಲೆನೋವು, ತಲೆನೋವು ಬರುತ್ತೆ, ಜ್ಞಾನ ತಪ್ಪಿ ಬೀಳ್ತಾರೆ. ಸ್ವಲ್ಪ ಹೊತ್ತು ಆದ್ಮೇಲೆ ಕೆಲವರಿಗೆ ಜ್ಞಾನ ಬರ್ತದೆ, ಎಲ್ಲರಿಗೂ ಬರಲ್ಲ. ಕೆಲವರಿಗೆ ಜ್ಞಾನ ಬರಕ್ಕೆ ಟೈಮ್ ಆಗುತ್ತೆ, ಎಲ್ರಿಗೆ ಬರ್ದೇನೂ ಹೋಗ್ಬೋದು. ಸೊ ಜ್ಞಾನ ಬರ್ತದೆ, ಜ್ಞಾನ ಬಂದ್ಮೇಲೆ ಬೆಳಿಗ್ಗೆ ಬಿದ್ದ ತಲೆನೋವು ಅಂತ ಹೇಳ್ಕೊಂಡು ಮಧ್ಯಾಹ್ನ ಹೊಡೆದ ಚೆನ್ನಾಗಿದ್ದಾನೆ, ಸರಿ ಏನ್ ತೊಂದ್ರೆ ಇಲ್ಲ ಬಿಡು ಅಂತ ಬಿಟ್ಟು ಬಿಡ್ತಾರ ಅದನ್ನ. ಇದು ಒಂದು ಡೇಂಜರಸ್ ತಲೆನೋವು. ತಲೆನೋವು ಬಂದು ಜ್ಞಾನ ತಪ್ಪಿದ್ರೆ ನೀವು ತಕ್ಷಣ ನ್ಯೂರಾಲಜಿಸ್ಟ್ಗೋ ನ್ಯೂರೋ ಸರ್ಜನ್ಗೋ ತೋರಿಸ್ಬೇಕು. ಅದು ಬ್ರೈನ್ ನಲ್ಲಿ ಆತರ ಅನ್ಯೂರಿಸಮ್ ಏನಾದ್ರು ಇದೆ ಅಂತ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಅದಕ್ಕೆ ಆಪರೇಷನ್ ಮಾಡ್ತಾರೆ.
1: ಸರಿ,
0: ಅದು ಒಂದ್ಸರಿ ಚಿಕ್ಕದಾಗಿ ಬ್ಲೀಡ್ ಆದ್ರೆ ಅರ್ಧ ಗಂಟೆ ಬಂದ್ ಅರ್ಧ ದಿವಸದಲ್ಲಿ ಜ್ಞಾನ ಬರ್ಬೋದು. ಎರಡನೇ ಸರಿನೂ ಬರ್ಬೋದೇನೋ. ಪ್ರತಿ ಸರಿ ಹಾಗೆ ನಾವು ಲಕ್ಕಿ ಅಂತ ಹೇಳಕ್ ಆಗಲ್ಲ. ಅದು ರಿಪೀಟ್ ಆದಂಗೆ ರಿಸ್ಕ್ ಜಾಸ್ತಿ ಆಗ್ತಾ ಹೋದ್ರು, ಮೇಜರ್ ಬ್ಲೀಡ್ ರಿಸ್ಕ್ ಜಾಸ್ತಿ ಆಗ್ತದೆ, ಕೊನೆಗೆ ಪ್ರಾಣಕ್ಕೆ ತೊಂದರೆ ಆಗುತ್ತೆ. ತಲೆನೋವು ಬಂದು ಜ್ಞಾನ ತಪ್ಪಿದ್ರೆ ಪೇಷಂಟ್ ಇಂಪ್ರೂವ್ ಆದ್ರೂ ಸಹಿತ ನೀವು ಡಾಕ್ಟರ್ಗೆ ತಪ್ಪದೆ ತೋರಿಸಿ,
1: ಡಾಕ್ಟರ್ ಅನ್ನ ಕಾಣಲೇಬೇಕು.
0: ಬಾಣಂತಿರಿಗೆ ತಲೆನೋವು ವಾರ ಆದ್ರೂ ಹೋಗಿಲ್ಲ ಅಂದ್ರೆ ತೋರಿಸಿ. ಈಗ ಸ್ಟ್ರೋಕ್ ಅಲ್ಲೂ ಈಗ ಏನೇನೋ ಸಿಂಪ್ಟಮ್ಸ್ ಬರ್ತವೆ. ಸಾಮಾನ್ಯವಾಗಿ ಒಂದ್ ಕೈನೋ ಕಾಲೋ ವೀಕ್ ಆಗುತ್ತೆ, ನಡಿಯಕ್ ರಾತ್ರಿ ಮಲಗಿದಾಗ ಚೆನ್ನಾಗಿದ್ರು ಬೆಳಿಗ್ಗೆ ನಡೆಯಕ್ ಬರಲ್ಲ. ಬೆಳಿಗ್ಗೆ ಎದ್ದಾಗ ಚೆನ್ನಾಗಿದ್ರು ಈ ತಿಂಡಿ ತಿನ್ಬೇಕಾದ್ರೆ ಸ್ಪೂನ್ ಹಿಡಿಯಕ್ ಬರ್ತಾ ಇಲ್ಲ, ಬಾಯಿ ಸೊಟ್ಟಾಗಿದೆ, ಮಾತಾಡಕ್ಕೆ ತೊದಲ್ತಾ ಇದ್ದಾರೆ, ಅನ್ನ ನುಂಗಕ್ ತೊಂದರೆ ಆಗ್ತಾ ಇದೆ, ಅಥವಾ ಒಂದ್ ಪಾರ್ಶ್ವ ಪಾರ್ಶ್ವ ಅಂದ್ರೆ ಒಂದ್ ಸೈಡ್ ಅದು ಪೂರ್ತಿ ಪಾರ್ಶ್ವ ಆವರಿಸಬಹುದು ಅಥವಾ ಸ್ವಲ್ಪ ಭಾಗ ಕೈಗೋ ಕಾಲಿಗೋ ಮುಟ್ಟಿದ್ರೆ ಗೊತ್ತಾಗ್ಲಿಕ್ಕಿಲ್ಲ, ಅದಕ್ಕೆ ಜೋಮ್ ಅಂತಾರೆ. ಆತರ ಆಗ್ಬಹುದು, ನಡೆದ್ರೆ ಬ್ಯಾಲೆನ್ಸ್ ತೊಂದರೆ ಬರ್ಬೋದು. ಕೆಲವೊಂದ್ ಸಾರಿ ನೋಡ್ತಾ ಇರ್ತಾರೆ ಒಂದ್ ಕಣ್ಣು ಇದಕ್ಕೆ ನಿಮ್ಗೆ ಕಾಣಿಸಲ್ಲ, ಒಂದು 30 ಸೆಕೆಂಡ್ ಒಂದ್ ನಿಮಿಷ ಅಲ್ಲ ಎಲ್ಲ ಕ್ಲಿಯರ್ ಆಗ್ಬಿಡ್ತು. ಸೊ ಇದಕ್ಕೆ ಇದಕ್ಕೆ ನಾವು ಮೈನರ್ ಸ್ಟ್ರೋಕ್ ಅಂತೀವಿ. ಸೊ ಇಲ್ಲಿ ಬ್ಲಡ್ ಕ್ಲಾಟ್ಸ್ ತುಂಬಾ ಚಿಕ್ಕದಿರ್ತದೆ, ಅದು ಬಂದು ಯಾವ್ದೋ ಒಂದ್ ಚಿಕ್ಕ ವೆಸಲ್ ಬ್ಲಾಕ್ ಮಾಡುತ್ತೆ, ಸ್ವಲ್ಪ ತೊಂದರೆ ಆಗುತ್ತೆ, ಅದು ಹಾರ್ಟ್ ಪಂಪ್ ಮಾಡ್ತಾ ಇರ್ತದೆ, ಆ ರಭಸಕ್ಕೆ ಅದು ಒಡೆದುಕೊಂಡು ಮುಂದೆ ಹೋಗ್ಬಿಡ್ತದೆ. ಹೀಗಾಗಿ ಪೇಷಂಟ್ ಇಂಪ್ರೂವ್ ಆಗ್ತಾರೆ. ಇಂಪ್ರೂವ್ ಆದ ತಕ್ಷಣ ಎಲ್ರಿಗೂ ಖುಷಿ. ಆದ್ರೆ ಇದು ಖುಷಿ ಪಡುವಂತ ವಿಷಯ ಏನೂ ಅಲ್ಲ. ನಿಮಗೆ ಕೈನೋ ಮಾತಾಡಕ್ ತೊಂದ್ರೆನೋ ಕೈಕಾಲ್ ವೀಕ್ನೆಸ್ ಸ್ವಲ್ಪ ಹೊತ್ತಿತ್ತು, ಒಂದ್ ಕೆಲವು ನಿಮಿಷ ಆದ್ಮೇಲೋ ಅಥವಾ ಒಂದೆರಡ್ ಗಂಟೆ ಆದ್ಮೇಲೋ ಸರಿಯಾಯ್ತಂತ ಸಂತೋಷ ಪಡೋದೇನು ಇಲ್ಲ. ಇದು ನಿಮ್ಗೆ ದೊಡ್ಡ ಸ್ಟ್ರೋಕ್ ಬರೋದಿದೆ ಅಂತ ವಾರ್ನಿಂಗ್ ಇದು. ಈ ವಾರ್ನಿಂಗ್ ಎಲ್ಲರಿಗೂ ಸಿಗಲ್ಲ, ಒಂದು 100 ಜನರಲ್ಲಿ ಒಂದ್ 20 ಜನಕ್ಕೆ ಅಥವಾ 30 ಜನಕ್ಕೆ ಈ ತರ ವಾರ್ನಿಂಗ್ ಬರ್ಬೋದು, ಉಳಿದವರಿಗೆ ಯಾವ್ದೇ ವಾರ್ನಿಂಗ್ ಇಲ್ದೇ ಬರ್ತದೆ. ಸೊ ಅದಕ್ಕೆ ಅದಕ್ಕೆ ಸ್ಟ್ರೋಕ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಿರೋದು. ಸಮಥಿಂಗ್ ವಿಚ್ ಹ್ಯಾಪನ್
1: ಸಡನ್ಲಿ
0: ವಿ ಡೋಂಟ್ ನೋ ವೈ ಇಟ್ ಹ್ಯಾಪನ್ಸ್. ಓಕೆ, ಲಕ್ ತರ, ಗುಡ್ ಲಕ್ ಅಂದಂಗೆ ಸ್ಟ್ರೋಕ್ಗೂ ಸ್ಟ್ರೋಕ್
1: ಹೆಸರೇ ಆಗಿದೆ.
0: ಹೆಸರೇ ಆಗಿದೆ
1: ಅಲ್ವಾ.
0: ಸೊ ಆತರ ಆದಾಗ ಡಾಕ್ಟರ್ಗೆ ತೋರಿಸಿ ಯಾಕೆ ಆಯ್ತು ಇದು ಸ್ಟ್ರೋಕ್ ಏನಂತ ತಿಳ್ಕೊಂಡು, ಅದೊಂದು ನಿಮ್ಗೆ ಟೈಮ್ ಸ್ಪ್ಯಾನ್, ಆ ಟೈಮ್ ಅಲ್ಲಿ ನೀವು
1: ಗೋಲ್ಡನ್ ಅವರ್ಸ್
0: ಮಾಡಿಸಿ,
1: ಗೋಲ್ಡನ್ ಟೈಮ್
0: ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಮೇಜರ್ ಸ್ಟ್ರೋಕ್ ಬರೋದನ್ನ ನೀವು ತಪ್ಪಿಸ್ಬೋದು.
1: ಹೌದು ಹೌದು ಹೌದು. ಡಾಕ್ಟ್ರೆ, ಒಂದು ಗೀತೆಗೆ ಸಮಯ ಇದು.
0: ಸರಿ.

0: ಮಿದುಳಿನ ಪಾರ್ಶ್ವವಾಯು ಕುರಿತಾದ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ದಿನ. ಡಾಕ್ಟರ್ ನಮ್ಮ ಜೊತೆ ಇದ್ದಾರೆ, ಡಾಕ್ಟರ್ ವೀರೇಂದ್ರ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ಡಾಕ್ಟ್ರೇ, ಈಗ ಎಲ್ಲೋ ಕೈಕಾಲು ಗಟ್ಟಿಯಾಗಿದೆ, ಇನ್ನೂ ವಯಸ್ಸಿದೆ ಅನ್ನೋರಿಗೆ ಒಂದು ರೀತಿಯಲ್ಲಿ ಈ ಕಾಯಿಲೆಯಿಂದ ಮತ್ತೆ ಚೇತರಿಸ್ಕೊಳ್ತಾರೆ, ಅದು ಆಗತ್ತೆ ಅಲ್ವಾ? ಒಂಚೂರು ಮುಂದುವರೆದು ಹೋದರೆ ಈ ವಯಸ್ಸಾದವರಲ್ಲಿ ಈ ಕಾಯಿಲೆಯ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ, ಏನಂತೀರಾ ನೀವು?
1: ಹಾಗೇನು ಇಲ್ಲ, ಬ್ರೇನ್ ಅಲ್ಲಿ ಎಷ್ಟು ಡ್ಯಾಮೇಜ್ ಆಗಿದೆ ಅದ್ರ ಮೇಲೆ ಇಂಪ್ರೂವ್ ಆಗ್ತಾರ ಇಲ್ಲ ಡಿಪೆಂಡ್ ಆಗುತ್ತೆ. ಒಂದು ವಿಷಯ, ಮೊದಲನೇ ಸ್ಟ್ರೋಕ್ ಆದಾಗ ಸುಮಾರು ಪೇಷಂಟ್ ಇಂಪ್ರೂವ್ ಆಗ್ತಾರೆ. ಅದು ಸರಿಗೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡಲ್ಲ, ಡಯಾಬಿಟಿಸ್ ಕಂಟ್ರೋಲ್ ಮಾಡಲ್ಲ, ಕೊಲೆಸ್ಟ್ರಾಲ್ ಹಾಗೆ ಇದೆ, ಮಾತ್ರೆಗಳು ಸರಿಗೆ ತಗೋತಾ ಇಲ್ಲ, ಆ ತರ ಆದ್ರೆ ತಿರ್ಗಾ ಮತ್ತೆ ಮತ್ತೆ ಸ್ಟ್ರೋಕ್ ಬರಬಹುದು. ಸೊ ಅದು ಎಷ್ಟು ಬ್ರೈನ್ ಅಫೆಕ್ಟ್ ಆಗಿದೆ ಅದ್ರ ಮೇಲೆ ಇದು ನಮಗೆ ಇಂಪ್ರೂವ್ ಎಷ್ಟು ಇಂಪ್ರೂವ್ ಆಗುತ್ತೆ, ಮತ್ತೆ ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಫಸ್ಟ್ ಟೈಮ್ ಆದಷ್ಟು ಇಂಪ್ರೂವ್ ಆಗ್ಲಿಕ್ಕಿಲ್ಲ, ಬ್ರೈನ್ ರಿಸರ್ವ್ ಕಡಿಮೆ ಆಗುತ್ತೆ.
0: ಆ ಒಂದು ಈ ಕಾಯಿಲೆಗೆ ಬರೀ ಔಷಧಿನೇ ಚಿಕಿತ್ಸೆ, ಔಷಧಿ ಚಿಕಿತ್ಸೆನೆ ಬೇಕಾ ಅಥವಾ ಮತ್ತಿನ್ ಇತರ ಚಿಕಿತ್ಸೆ ಏನಾದ್ರು ಇದ್ರ ಜೊತೆ ಇರುತ್ತಾ?
1: ಅದು ಸ್ಟ್ರೋಕ್ ಆದ ತಕ್ಷಣ ಕೈ ನೋ ಕಾಲೋ ವೀಕ್ನೆಸ್ ಗೊತ್ತಾಯ್ತು, ಅರ್ಧ ಗಂಟೆಯಿಂದ ಅವ್ರಿಗೆ ನಡೆಯಕ್ ಬರ್ತಾ ಇಲ್ಲ ಅಥವಾ ಮಾತಾಡಕ್ ಬರ್ತಾ ಇಲ್ಲ ಆತರ ಏನ್ ಅನ್ಸಿದ್ರೆ ಗೊತ್ತಾದ ತಕ್ಷಣ ನೀವು ಮುಂಚೆನೆ ಸಾಮಾನ್ಯವಾಗಿ ತಿಳ್ಕೊಂಡಿದ್ರೆ ಒಳ್ಳೇದು. ನಿಮ್ಮ ಏರಿಯಾದಲ್ಲಿ ಯಾವ ಆಸ್ಪತ್ರೆಯಲ್ಲಿ ಕೆಲವೊಂದು ಆಸ್ಪತ್ರೆಗಳು ಸ್ಟ್ರೋಕ್ ರೆಡಿ ಅಂತ ಬೋರ್ಡ್ ಹಾಕಿರ್ತಾರೆ, ನೀವು 3 ಗಂಟೆ ಒಳಗೆ ಆಸ್ಪತ್ರೆಗೆ ಹೋದ್ರೆ ಒಂದು ಇಂಜೆಕ್ಷನ್ ಕೊಟ್ಟು ಅದೇನು ಕ್ಲಾಟ್ ಏನು ಬ್ಲಡ್ ವೆಸಲ್ ಬ್ಲಾಕ್ ಮಾಡ್ತಾ ಇರ್ತದೆ ಅದನ್ನ ಬರ್ಸ್ ಇದು ಮಾಡ್ತಾರೆ.
0: 3 ಗಂಟೆಯ ಒಳಗಡೆ ನಾವು ಹತ್ತಿರದ ಆಸ್ಪತ್ರೆಯನ್ನ ತಲುಪಲೇಬೇಕು.
1: ಹೌದು.
0: ಈಗ ಏನಂತಿದೆ, ಈ ಹಳ್ಳಿಗಳ ಕಡೆ ಎಲ್ಲ ಏನ್ ಮಾಡ್ಬಿಡ್ತಾರೆ, ಇದೇನೋ ಒಂದು ಹಕ್ಕಿನ ತಗೊಂಬಂದು ಅದನ್ನ ಕುಡಿಸೋದು, ಅದನ್ನ ತಿನ್ಸೋದು, ಯಾವ್ದು ಔಷಧಿ ಅದನ್ನ ಮೆತ್ತೋದು ಮಾಡ್ಕೊಂಡ ಹತ್ಲ ಕಡೆ ಆಮೇಲೆ 2 ದಿನ ಬಿಟ್ಟು ಬರ್ತಾರೆ ಆಸ್ಪತ್ರೆಗೆ.
1: ಏನು ಮಾಡಕ್ ಆಗಲ್ಲ, ನಮ್ಮ ದೇಶದಲ್ಲಿ ಎಲ್ಲಾ ತೊಂದರೆಗಳಿವೆ. ಯಾರಿಗೆ ಇದು ಫೆಸಿಲಿಟಿ ಎಲ್ಲಾ ಕಡೆನು ಸಿಗೋದಿಲ್ಲ. ಓಕೆ, ಸೊ ದೊಡ್ಡ ಸಿಟಿನಲ್ಲಿ ಸಾಮಾನ್ಯವಾಗಿ ಅವೈಲೇಬಲ್ ಇರಬೇಕು. ಓಕೆ, ಮುಂದೆ ತಿಳ್ಕೊಂಡು ಎಲ್ಲಿ ಕೊಡ್ತಾರ ತಿಳ್ಕೊಂಡ್ರೆ ನೀವು ಅಲ್ಲಿಗೆ ಹೋಗಿ ನಿಮ್ಗೆ ಯಾವ್ದು ಹತ್ರ ಆಗುತ್ತೆ 3-4 ಆಸ್ಪತ್ರೆ ಹತ್ರ ಆಸ್ಪತ್ರೆ ಹೋಗಿ
0: ತಕ್ಷಣದ ಚಿಕಿತ್ಸೆ ಅಂತ ಹೇಳಿದ್ರೆ ಅವ್ರು ಸುಮ್ಮನೆ ಆಸ್ಪತ್ರೆಗೆ ಹೋಗ್ಬಿಡ್ಬೇಕಷ್ಟೇ.
1: ಹೌದು
0: ಅಲ್ವಾ? ಈ ವಯಸ್ಸಾದವರಲ್ಲಿ ಈ ಒಂದು ಇದರ ಸಾಧ್ಯತೆ ಜಾಸ್ತಿ ಇದ್ದಾಗ ವಯಸ್ಸಾದವರ ಜೀವನ ಶೈಲಿ ಹೇಗಿರಬೇಕು, ಈ ಒಂದು ಕಾಯಿಲೆಗೆ ಒಳಪಟ್ಟವರ ಜೀವನ ಶೈಲಿ ಹೇಗಿರಬೇಕು ಅಂತ ಹೇಳಿ ವೈದ್ಯರಾಗಿ ನೀವು ಹೇಳ್ತೀರಿ ಡಾಕ್ಟ್ರೆ?
1: ಸ್ಪೆಷಲ್ ಏನಿಲ್ಲ. ಓಕೆ,
0: ಯಾಕೆ ಅಂತ ಹೇಳಿದ್ರೆ ಡಾಕ್ಟ್ರೆ, ಇಲ್ಲಿ ನನ್ನ ಪ್ರಶ್ನೆ ಯಾವ ತರ ಇದೆ ಅಂತ ಹೇಳಿದ್ರೆ, ವಯಸ್ಸಾಗಿರೋದು ಒಂದು ಚಿಂತೆ, ಅದು ಕೂಡ ಮಾನಸಿಕ ಒತ್ತಡ ಜಾಸ್ತಿನೇ ಆಗಿರುತ್ತೆ. ಅಯ್ಯೋ ನನಗೆ ವಯಸ್ಸಾಗಿ ಹೋಯ್ತು, ನಾನು ಎಲ್ಲ ಕೆಲಸಕ್ಕೂ ಇನ್ನೊಬ್ಬರನ್ನ ಅವಲಂಬಿಸಬೇಕು ಅಂತಕ್ಕಂಥ ಒಂದು ಮಾನಸಿಕ ಒತ್ತಡದ ಜೊತೆಗೆ ಈ ಒಂದು ಕಾಯಿಲೆನೂ ಸೇರ್ಕೊಂಡ್ಬಿಟ್ರೆ ಅದು ಗುಣವಾಗೋದು ತಡವಾಗುತ್ತಾ ಅಂತ ಹೇಳಿ.
1: ಅಲ್ಲ, ಮಾನಸಿಕ ಒತ್ತಡ ಇದ್ರೆ ನಾವು ಪರೀಕ್ಷೆಲೂ ಸರಿಯಾಗಿ ಬರೆಯಕ್ಕಾಗಲ್ಲ.
0: ಕರೆಕ್ಟ್.
1: ಓಕೆ, ಅದು ಎಲ್ಲಾ ಲೈಫ್ ಅಲ್ಲಿ ಎಲ್ಲಾ ಸ್ಫಿಯರ್ಗೂ ಅಫೆಕ್ಟ್ ಆಗುತ್ತೆ. ಹಿಂದೆ ಆದ್ರೆ ಎಲ್ಲಾ ಜಾಯಿಂಟ್ ಫ್ಯಾಮಿಲಿ ಇರ್ತಿದ್ರು, ಹೀಗಾಗಿ ಏನಾದ್ರು ತೊಂದರೆ ಆದ್ರೆ ಹೆಲ್ಪ್ ಮಾಡಕ್ಕೆ ಫ್ಯಾಮಿಲಿ ಮೆಂಬರ್ಸ್ ಇರ್ತಿದ್ರು. ಈಗ ಎಲ್ಲಾ ಕಡೆ ಎಲ್ಲ ಮನೆಯಲ್ಲಿ 2 ಇಲ್ಲ 4 ಜನ ಅಷ್ಟೇ ಇರ್ತಾರೆ. ಹೀಗಾಗಿ ವಯಸ್ಸಾದವ್ರಿಗೆ ಸ್ಟ್ರೋಕಿಯಕ್ಕಾದ್ರೆ ಎಲ್ಲಾ ಅವ್ರಿಗೆ ವ್ಯಾಯಾಮ ಮಾಡಿಸೋದಾಗ್ಲಿ ಅಥವಾ ಇನ್ನೇನು ಡಾಕ್ಟ್ರಿಗೆ ಕರ್ಕೊಂಡು ತೋರಿಸೋದಾಗ್ಲಿ ಎಲ್ಲಾನು ಸ್ವಲ್ಪ ಕಷ್ಟನೇ ಆಗ್ತದೆ ಮನೆಯವರಿಗೆ ಎಲ್ಲ ಅದನ್ನ ಮ್ಯಾನೇಜ್ ಮಾಡೋದು. ಹೀಗಾಗಿ ಎಲ್ಲರ ಗುರಿ ಏನಿರ್ಬೇಕು, ಎಲ್ಲಿವರೆಗೆ ನಾನು ಬದುಕಿದ್ದೇನೆ ಅಲ್ಲಿವರೆಗೆ ನಾನು ಇಂಡಿಪೆಂಡೆಂಟ್ ಇರಬೇಕು. ಆತರ ನನ್ನ ಇದನ್ನ ನಾನು ನೋಡ್ಕೋಬೇಕು, ದೇಹವನ್ನ,
0: ನಮ್ಮ ದೇಹವನ್ನ ನಿತ್ಯ ವ್ಯಾಯಾಮ ಮಾಡಬೇಕು, ಎಷ್ಟು ಬೇಕು ಅಷ್ಟು ಆಹಾರ ತಗೋಬೇಕು, ಪ್ರತಿಯೊಂದರಲ್ಲೂ ಜಾಗರೂಕರಾಗಿರ್ಬೇಕು.
1: ಹೌದು. ಕೆಟ್ಟ ಅಭ್ಯಾಸ ಇದ್ರೆ ಅವನ್ನ ಕಮ್ಮಿ ಮಾಡಿ ಬಿಟ್ ಬಿಡೋದು ಉತ್ತಮ.
0: ಹೌದು. ಒಟ್ಟಾಗಿ ಸುರಕ್ಷಿತವಾದ ಸುಲಕ್ಷಣವಾದ ಜೀವನ ಶೈಲಿ ಈ ಎಲ್ಲ ಕಾಯಿಲೆಗೂ ರಾಮಬಾಣ, ಏನಂತೀರಾ?
1: ಹೌದು
0: ಅಲ್ವಾ? ತತ್ಕ್ಷಣಕ್ಕೆ ನಮ್ಮ ನಿಮ್ಹಾನ್ಸ್ ನಲ್ಲಿ ಈ ಎಲ್ಲ ಕಾಯಿಲೆಗೂ ಸೂಕ್ತ ಚಿಕಿತ್ಸೆ ದೊರೆಯುತ್ತಾ? ಎಲ್ಲೋ ದೂರದಿಂದ ಬಂದಿರ್ತಾರೆ ಅಂದ್ರೆ ಈ ಈ ಕುರಿತ ನರಸಂಬಂಧಿ ಕಾಯಿಲೆಗೆ
1: ಅದು ಇರೋದೇ ನರವಿಜ್ಞಾನ ಸಂಸ್ಥೆ ಅಂತ ಇದು ಓಪನ್ ಮಾಡಿದ್ದೆ ಅದಕ್ಕೋಸ್ಕರ. ಮುಂಚೆ ಬರೀ ಮೆಂಟಲ್ ಹಾಸ್ಪಿಟಲ್ ಇತ್ತು, ಅದಕ್ಕೆ 1974 ನ್ಯೂರೋ ಸೆಂಟರ್ ಕಟ್ಟಿ ನ್ಯೂರಾಲಜಿ ಅದಕ್ಕೆ ಆಡ್ ಮಾಡಿದ್ರು, ನ್ಯೂರಾಲಜಿ ನ್ಯೂರೋ ಸರ್ಜರಿ. ಸೊ ನರ ಸಂಬಂಧಿತ ಎಲ್ಲಾ ಕಾಯಿಲೆಗಳಿಗೂ ಅಲ್ಲಿ ಚಿಕಿತ್ಸೆ ಲಭ್ಯ ಇದೆ.
0: ಸೊ ಯಾರು ಏನು ತಡ ಮಾಡೋದ್ ಬೇಡ, ಈ ತರ ಯಾವುದೇ ಸೂಚನೆಗಳು ಕಂಡ್ರು ಕೂಡ ತಕ್ಷಣವಾಗಿ ಅಲ್ಲಿಗೆ ಧಾವಿಸಿದ್ರೆ ಅವರ ಆರೋಗ್ಯಕ್ಕೆ ಒಳ್ಳೆಯದು, ಅವರ ಕಾಯಿಲೆಗೆ ಸೂಕ್ತ ಚಿಕಿತ್ಸೆ ಸ್ಪಂದನೆ ದೊರೆಯುತ್ತೆ ಅಲ್ವಾ ಡಾಕ್ಟ್ರೆ?
1: ಅಲ್ಲಿ ಕೊಡ್ತದೆ
0: ಕೊಡ್ತಾರೆ ಡಾಕ್ಟ್ರೆ. ನಿಮ್ಮ ಎಷ್ಟೋ ಕಾರ್ಯದೊತ್ತಡದ ನಡುವೆ ಈ ವಿಶೇಷ ದಿನದಂದು ನಮ್ಮ ಶ್ರೋತೃಗಳೊಂದಿಗೆ ಒಂದು ಯಾಕೆ ಅಂತ ಹೇಳಿದ್ರೆ ನೋಡಿ, ಅದಕ್ಕೆ ಹೇಳೋದು ವೈದ್ಯೋ ನಾರಾಯಣೋ ಹರಿಹೆ ಅಂತೇಳಿ ಅಲ್ವಾ. ನಿಮ್ಮ ಎಲ್ಲ ಕಾರ್ಯದೊತ್ತಡದ ನಡುವೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಶ್ರೋತೃಬಂಧುಗಳಿಗೆ ತಿಳಿಸ್ಕೊಟ್ಟಿದ್ದೀರಿ. ತುಂಬಾ ತುಂಬಾ ಧನ್ಯವಾದಗಳನ್ನ ಹೇಳಬೇಕು ಅಂತ ಹೇಳಿ
1: ಒಂದು ಮಾತು
0: ಹೇಳಿ ಡಾಕ್ಟ್ರೆ.
1: ಇದು ಈ ಏನು ಇಂಜೆಕ್ಷನ್ ಕೊಡೋದು ಎಲ್ಲ ಟ್ರೀಟ್ಮೆಂಟ್, ಬೆಂಗಳೂರಲ್ಲಿ ಸುಮಾರು ಆಸ್ಪತ್ರೆಗಳಲ್ಲಿ ಈ ಫೆಸಿಲಿಟಿ ಇದೆ ಅಂತ ನನಗೆ. ಸೊ ಎಲ್ರೂ ಎಲ್ಲಾರ ಮನೆಯಲ್ಲೂ ವಯಸ್ಸಾದವ್ರು ಇದ್ರೆ ಎಮರ್ಜೆನ್ಸಿಲಿ ನಂಬರ್ ಹುಡುಕೋಕ್ಕಿಂತ ಮುಂಚೆನೆ ತಿಳ್ಕೊಂಡಿದ್ರೆ ಉತ್ತಮ, ಅಲ್ಲಿಗೆ ಡೈರೆಕ್ಟ್ ಆಗಿ ನೀವು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗುತ್ತೆ. ಸೊ ಇಂಜೆಕ್ಷನ್ ಬೇಗ 3 ಗಂಟೆ ಒಳಗೆ ಬಂದ್ರೆ ಅದು ಇಂಜೆಕ್ಷನ್ ಕೊಡ್ತಾರೆ, ಇಲ್ಲ ಅಂದ್ರೆ ಬೇರೆ ಮೆಡಿಸಿನ್ಸ್ ಇದೆ ಬ್ರೀ, ಅದು ಸ್ಟ್ರೋಕ್ ಮತ್ತೆ ಜಾಸ್ತಿ ಆಗ್ಬಾರ್ದು ಅಂತ, ಡ್ಯಾಮೇಜ್ ಆಗಿರೋ ಟಿಶ್ಯೂ ರಿಕವರ್ ಆಗ್ಲಿ ಅಂತ. ಸೊ ಅದೆಲ್ಲ ಇರ್ತದೆ, ಅದು ಅದೆಲ್ಲನೂ ಕೊಡಬಹುದು. ಆಮೇಲೆ ಫಿಸಿಯೋಥೆರಪಿ ಅಂತ ಏನಿದೆ, ವೀಕ್ನೆಸ್ ಆದ್ಮೇಲೆ ಆ ಮನುಷ್ಯನಿಗೆ ಜಾಸ್ತಿ ಆಗಿದ್ರೆ ಹಾಸಿಗೆಲಿ ಕೈ ಆಡ್ತಕ್ಕೂ ಬರಲ್ಲ, ಎದ್ ಕೂತ್ಕೊಳಕ್ಕೂ ಬರಲ್ಲ, ಅವನು ವ್ಯಾಯಾಮ ಹೇಗೆ ಮಾಡ್ಬೇಕು? ಸೊ ಅದಕ್ಕೆ ಎಲ್ಲಾ ಕಡೆ ನಿಮ್ಗೆ ಫಿಸಿಯೋಥೆರಪಿಸ್ಟ್ ಸಿಗಲ್ಲ, ಸಿಟಿದೆಲ್ಲ ಸಿಗ್ಬೋದೇನೋ, ಹಳ್ಳಿಗಳಲ್ಲಿ ಎಲ್ಲಿ ಫಿಸಿಯೋಥೆರಪಿ
0: ಸಿಗಲ್ಲ
1: ಮನೆಯವರೇ. ಸೊ ನ್ಯೂರಾಲ್

0: ತಿಳ್ಕೊಂಡು ಮನೆಯಲ್ಲಿ ಮಾಡಬಹುದು
1: ಮಾಡಬಹುದು.
0: ಅದು ಸ್ಟ್ರೋಕ್ ಆದ್ಮೇಲೆ ಔಷಧಿ ತಗೊಳ್ಳೋಷ್ಟೇ ಅದು ಮುಖ್ಯ,
1: ಔಷಧಿ ಅಷ್ಟೇ ಈ ಒಂದು ವ್ಯಾಯಾಮಗಳು ಕೂಡ ಚಿಕಿತ್ಸೆಗೆ ಪೂರಕವಾಗಿರುತ್ತೆ.
0: ಹೌದು,
1: ಬರೀ ನಾನು ಔಷಧಿ ತಗೊಂಡೆ ಅಂತ ಹೇಳಿ ಕೂತ್ಕೊಳ್ಳೋಂಗಿಲ್ಲ, ಇದನ್ನು ಮಾಡಬೇಕು.
0: ಹೌದು
1: ಡಾಕ್ಟ್ರೆ, ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ನಿಮ್ಮ ಕಾರ್ಯದೊತ್ತಡದ ನಡುವೆ ನಾನು ಈ ವಿಚಾರದ ಬಗ್ಗೆ ಮಾತಾಡಿದಾಗ ನೀವು ಎರಡು ಮಾತಿಲ್ದಲ್ಲೇ ಇದನ್ನು ನಾನು ಮಾಡಿಕೊಡ್ತೀನಿ, ಮಾಹಿತಿಯನ್ನು ಕೊಡ್ತೀನಿ ಅಂತೇಳಿ ಹೇಳಿದ್ರಿ. ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳಬೇಕು ನಮ್ಮ ಶ್ರೋತೃಗಳ ಪರವಾಗಿ, ಆಕಾಶವಾಣಿಯ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಓಕೆ ಹೇಳಿ ಡಾಕ್ಟ್ರೆ. ನಮಸ್ಕಾರ. ನಮಸ್ಕಾರ ಡಾಕ್ಟ್ರೆ, ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸ್ನೇಹಿತರೆ, ಇವತ್ತು ವಿಶ್ವ ಸೆರೆಬ್ರಲ್ ಪಾಲ್ಸಿ ದಿನ, ಮಿದುಳಿನ ಪಾರ್ಶ್ವವಾಯು ಕುರಿತಾಗಿ ಇವತ್ತು ಡಾಕ್ಟರ್ ಮುಸ್ತಾರೆ ವೀರೇಂದ್ರ ಕುಮಾರ್ ಅವರು ಸಾಕಷ್ಟು ಮಾಹಿತಿಯನ್ನು ನಮ್ಮ ಶ್ರೋತೃಬಂಧುಗಳಿಗೆ ತಿಳಿಸ್ಕೊಟ್ರು. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆಯನ್ನು ಪ್ರಸಾರಿಸುವ ಸಮಯ ನಮ್ಮಲ್ಲಿ ಉಳಿದಿದೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಅಮೆರಿಕದ ಉದ್ಯಮ ನಾಯಕರನ್ನು ನ್ಯೂಯಾರ್ಕ್ನಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಭೇಟಿಯಾಗಿ ಭಾರತದಲ್ಲಿ ಪಾಲುದಾರಿಕೆ ಮತ್ತು ಹೂಡಿಕೆಗಳನ್ನು ಮತ್ತಷ್ಟು ವಿಸ್ತರಿಸುವ ಅವಕಾಶಗಳ ಕುರಿತು ಚರ್ಚಿಸಿದ್ದಾರೆ. ರಾಜ್ಯದ ಕ್ರೀಡಾ ಸಾಧಕರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಶೇಕಡ 2ರಷ್ಟು ಮೀಸಲಾತಿ ಕಲ್ಪಿಸುವ ಮಹತ್ವದ ಆದೇಶವನ್ನು ಕರ್ನಾಟಕ ಸರ್ಕಾರ ಪ್ರಕಟಿಸಿದೆ. ಅರಣ್ಯ ಹಾಗೂ ಪೊಲೀಸ್ ಇಲಾಖೆಗಳ ನೇಮಕಾತಿಯಲ್ಲಿ ಕ್ರೀಡಾಪಟುಗಳಿಗೆ ಶೇಕಡ 3ರಷ್ಟು ಮೀಸಲಾತಿ ನೀಡಲು ಸಹ ಆದೇಶಿಸಲಾಗಿದೆ. ತುಮಕೂರು ಜಿಲ್ಲೆಯ ಮಧುಗಿರಿ ಏಕಶಿಲಾ ಬೆಟ್ಟ, ದೇವರಾಯದುರ್ಗ ಬೆಟ್ಟ ಮತ್ತು ಸಿದ್ದರಬೆಟ್ಟದ ಅಭಿವೃದ್ದಿ ಹಾಗೂ ಸಮಗ್ರ ತುಮಕೂರಿನ ಪ್ರವಾಸೋದ್ಯಮ ಕ್ಷೇತ್ರದ ಅಭಿವೃದ್ದಿಯ ಕುರಿತು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರೊಂದಿಗೆ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆಗಳ ರಾಜ್ಯ ಸಚಿವ ವಿ ಸೋಮಣ್ಣ ಚರ್ಚಿಸಿದ್ದಾರೆ. ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಮಾನವೀಯತೆ, ಸುಲಭವಾಗಿ ನ್ಯಾಯ ದೊರೆಯುವ ವ್ಯವಸ್ಥೆ ಮತ್ತು ಸಹಾನುಭೂತಿಗೆ ಆದ್ಯತೆ ನೀಡಬೇಕು ಎಂದು ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಸಲಹೆ ನೀಡಿದ್ದಾರೆ. ಫ್ಲೈ ದುಬೈ ವಿಮಾನದಲ್ಲಿ ಒಮನ್ನ ಸಹ ಪೈಲಟ್ ನಡೆಸಿದ ಭಯೋತ್ಪಾದಕ ದಾಳಿಯ ಹಿಂದೆ ಇರಾನ್ನ ಪಾತ್ರ ಇರಬಹುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶಂಕೆ ವ್ಯಕ್ತಪಡಿಸಿದ್ದಾರೆ. ಟೋಕಿಯೋದಲ್ಲಿ ಇಂದು ನಡೆಯಲಿರುವ ಜಪಾನ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ವಿಶ್ವದ 3ನೇ ಶ್ರೇಯಾಂಕದ ಆಟಗಾರ ಕಾರ್ಲೋಸ್ ಅಲ್ಕರಾಜ್ 19ನೇ ಶ್ರೇಯಾಂಕದ ಜಿರಿ ಲೆಹಕಾ ಅವರನ್ನು ಎದುರಿಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 2:30 ಆರಂಭವಾಗಲಿದೆ. ಚೀನಾ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ಸರ್ಬಿಯಾದ ನೊವಾಕ್ ಜೋಕೋವಿಚ್ ಆಸ್ಟ್ರೇಲಿಯಾದ ಅಲೆಕ್ಸ್ ಡಿ ಮಿನೌರ್ ಅವರನ್ನು ಎದುರಿಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ 4:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11:00.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನಾನು ಸಂಗೀತ ನಿರ್ದೇಶಕ, ಗೀತ ರಚನೆಕಾರ ವಿ ಮನೋಹರ್. ವಿವಿಧ ಭಾರತಿ 102.9 FM ಕೇಳ್ತಾ ಇರ್ತೀನಿ. ನ್ಯೂ ಟೈಮ್ಸ್ಗಾಗ ಕೇಳಿ. ಥ್ಯಾಂಕ್ ಯು.

0: ಸುರಂಗ.
1: ಕೇಳುಗರೆ, ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳಬೇಕೆ? ಹಾಗಾದರೆ ವಿವಿಧ ಭಾರತಿ 102.9 FM ಕೇಳಿ, ಸಂದೇಶ ಕಳಿಸಿ, ಗೀತೆ ಕೇಳಿ ಆನಂದಿಸಿ. ಬೆಳಿಗ್ಗೆ 10-11 ಗಂಟೆಯವರೆಗೆ ಹಾಗೂ ಸಂಜೆ 5-6 ಗಂಟೆಯವರೆಗೆ ಮೂಡಿಬರಲಿದೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ವಿವಿಧ ಭಾರತಿ 102.9 FM ನಲ್ಲಿ.

ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ. ನವಯುಗದ ಹೊಸಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ.

0: ಹತ್ತು ಗಂಟೆ 5:43 ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ ನಿಮ್ಮೊಂದಿಗಿದ್ದೇನೆ. ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ. ಇವತ್ತಿನಲ್ಲಿ ಈ ಹೊತ್ತಿನಲ್ಲಿ ಹಳೆಯ ಮಧುರವಾದ ಅಪರೂಪದ ಗೀತೆಗಳನ್ನು ಕೇಳಬೇಕು ಅಂತ ನೀವು ಕಾಯ್ತಾ ಇದ್ದೀರಾ, ನಿಮಗೆ ನಿರಾಶೆ ಖಂಡಿತ ಆಗಲ್ಲ. ಅಪರೂಪದ ಗೀತೆಗಳ ಗುಚ್ಛ ನಮ್ಮಲ್ಲಿ ಇದೆ. ಗೀತೆಗಳ ಪ್ರಸಾರಕ್ಕೆ ನಾವು ರೆಡಿ, ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
2: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
1: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
2: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
1: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
2: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತೀಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
0: ಕಾರ್ಯಕ್ರಮದ ಆರಂಭಕ್ಕೆ ಡಾಕ್ಟರ್ ಪಿ.ವಿ. ಶ್ರೀನಿವಾಸ್ ಮತ್ತು ಬಿ. ವಸಂತ ಅವರ ಧ್ವನಿಯಲ್ಲಿ ಉತ್ತರ ದಕ್ಷಿಣ ಚಿತ್ರಗೀತೆ ಮೂಡಿಬರುತ್ತೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಎಂ. ರಂಗರಾವ್ ಅವರ ಸಂಗೀತವಿದೆ. ಉತ್ತರ ದಕ್ಷಿಣ ಚಿತ್ರ ತೆರೆಕಂಡದ್ದು 1972 ವಿಜಯ ಸತ್ಯಂ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂದದ್ದು. ರಮೇಶ್, ಶ್ರೀನಾಥ್, ಕೆ.ಎಸ್. ಅಶ್ವಥ್, ಕಲ್ಪನಾ, ಪಂಡ್ರಿಬಾಯಿ, ಸಂಪತ್ ಮುಂತಾದವರು ತಾರಾಗಣದಲ್ಲಿದ್ದರು. ಉತ್ತರ ದಕ್ಷಿಣ ಚಿತ್ರದ ಈ ಒಂದು ಸುಂದರ ಗೀತೆಯೊಂದಿಗೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಆರಂಭ.

ಜಾನಕಿ ಅವರ ಧ್ವನಿಯಲ್ಲಿ ಗಾಯತ್ರಿ ಮದುವೆ ಚಿತ್ರಗೀತೆ ಪ್ರಸಾರವಾಯಿತು. ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನಾಗೇಂದ್ರ ಅವರ ಸಂಗೀತವಿತ್ತು. ಗಾಯತ್ರಿ ಮದುವೆ 1983 ಆಯಿತು, ಅಂದರೆ ಬಿಡುಗಡೆ ಆಯಿತು. ಅನಂತ್ನಾಗ್, ಅಂಬಿಕಾ, ಕೆ ಎಸ್ ಅಶ್ವಥ್, ಪ್ರಭಾಕರ್, ಜಯಮಾಲಿನಿ ಮುಂತಾದವರು ತಾರಾಗಣದಲ್ಲಿದ್ದರು. ಬಿ ಮಲ್ಲೇಶ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಈಗ ಪ್ರಸಾರವಾಗುತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿಜಯರಾಮ್ ಅವರ ಧ್ವನಿಯಲ್ಲಿ 1983 ಚಂದ್ಯಾಲ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಚಿತ್ರ ಆನಂದ ಭೈರವಿ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯವಿದೆ, ರಮೇಶ್ ನಾಯ್ಡು ಅವರ ಸಂಗೀತವಿದೆ. ತಾರಾಗಣದಲ್ಲಿ ಗಿರೀಶ್ ಕಾರ್ನಾಡ್ ಇದ್ದರು, ಕಾಂಚನ, ಮಾಳವಿಕಾ, ರಾಜೇಶ್, ರತ್ನಾಕರ್ ಮುಂತಾದವರು ಇದ್ದರು. ಆ ಚಿತ್ರದ ಒಂದು ಸುಂದರ ಗೀತೆ

ಸುಂದರವಾದ ರಾಗದೊಂದಿಗೆ ಸಾಗ್ತಾ ಇದೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತು. ಈಗ ಪ್ರಸಾರವಾಗುತ್ತೆ ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಎಲ್ಆರ್ ಈಶ್ವರಿಯವರ ಧ್ವನಿಯಲ್ಲಿ. ಸಂಶಯ ಫಲಚಿತ್ರದ ಗೀತೆ ಯುಗ ಪ್ರಸಾರವಾಗುತ್ತೆ. ಕುರಾ ಸೀತಾರಾಮ ಶಾಸ್ತ್ರಿಗಳ ರಚನೆಗೆ ಸಲೀಲ್ ಚೌಧರಿಯವರ ಸ್ವರ ಸಂಯೋಜನೆ ಇದೆ. ಸಂಶಯ ಫಲ 1971 ಮೂಡಿಬಂದದ್ದು. ಎಎಂ ಸಮೀವುಲ್ಲಾ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬರುತ್ತೆ. ಉದಯಶಂಕರ್, ಜಯಂತಿ, ಶ್ರೀನಾಥ್, ಪಂಡ್ರಿಬಾಯಿ, ಜಯಶ್ರೀ ಮುಂತಾದವರು ತಾರಾಗಣದಲ್ಲಿದ್ದರು. ಅದಾದ ಮೇಲೆ ಒಂದೇ ಕುಲ ಒಂದೇ ದೈವ ಚಿತ್ರದ ಗೀತೆ, ಹುಣಸೂರು ಕೃಷ್ಣಮೂರ್ತಿಗಳ ರಚನೆ, ರಾಜನಾಗೇಂದ್ರ ಅವರ ಸಂಗೀತವಿದೆ. ಒಂದೇ ಕುಲ ಒಂದೇ ದೈವ ಚಿತ್ರ ತೆರೆ ಕಂಡದ್ದು 1971 ಡಾಕ್ಟರ್ ಶಂಕರ್ ಸಿಂಗ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂದದ್ದು. ರಾಜೇಶ್, ಶ್ರೀನಾಥ್, ಕಲ್ಪನಾ, ಅಶ್ವಥ್, ನಾಗಪ್ಪ ಮುಂತಾದವರು ತಾರಾಗಣದಲ್ಲಿದ್ದರು. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಎಲ್ಆರ್ ಈಶ್ವರಿಯವರ ಧ್ವನಿಯಲ್ಲಿ.

0: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
1: ತ್ವರಿತ ನಡಿಗೆ, ಆಟ ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
0: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
1: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
0: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.

0: ಸಿಗುವುದೇ.
1: ಪರೋಪಕಾರಿ ಚಿತ್ರಗೀತೆ ಪ್ರಸಾರವಾಯಿತು. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಧ್ವನಿಯಾಗಿದ್ದರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಪರೋಪಕಾರಿ ಚಿತ್ರ ತೆರೆ ಕಂಡದ್ದು 1970. ವೈ ಆರ್ ಸ್ವಾಮಿ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂದದ್ದು. ಡಾಕ್ಟರ್ ರಾಜ್, ಜಯಂತಿ, ಸಂಪತ್, ನಾಗಪ್ಪ, ಪಾಪಮ್ಮ ಮುಂತಾದವರು ತಾರಾಗಣದಲ್ಲಿ ಇದ್ದರು.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಧೂಮಕೇತು ಚಿತ್ರಗೀತೆ ಪ್ರಸಾರವಾಗುತ್ತೆ. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಧ್ವನಿಯಾಗಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದೆ. ಧೂಮಕೇತು ಚಿತ್ರ ತೆರೆ ಕಂಡದ್ದು 1968. ಆರ್ ಎನ್ ಜಯಗೋಪಾಲ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂದದ್ದು. ಡಾಕ್ಟರ್ ರಾಜ್, ನರಸಿಂಹರಾಜು, ಉದಯಕುಮಾರ್, ರಂಗ, ಶೈಲಶ್ರೀ ಮುಂತಾದವರು ತಾರಾಗಣದಲ್ಲಿ ಇದ್ದರು. ಧೂಮಕೇತು ಚಿತ್ರದ ಈ ಒಂದು ಗೀತೆ

ಸುಂದರ ಗೀತೆಗಳೊಂದಿಗೆ, ಸುಂದರ ಗೀತೆಗಳ ಸಂಗಮದೊಂದಿಗೆ ನಮ್ಮ ಪಯಣ ಸಾಗ್ತಾ ಇದೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಪದವೀಧರ ಚಿತ್ರದ ಗೀತೆ ಇವಾಗ ಪ್ರಸಾರವಾಗುತ್ತೆ. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಧ್ವನಿಯಾಗಿದ್ದಾರೆ. ಸಿ ವಿ ಶಿವಶಂಕರ್ ಅವರ ಸಾಹಿತ್ಯಕ್ಕೆ ಆರ್ ರತ್ನ ಸ್ವರ ಸಂಯೋಜನೆಯನ್ನು ಮಾಡಿದ್ದಾರೆ. ಸಿ ವಿ ಶಿವಶಂಕರ್ ಅವರ ನಿರ್ದೇಶನದಲ್ಲಿ ಮೂಡಿಬಂದದ್ದು ಈ ಚಿತ್ರ ಪದವೀಧರ. ಉದಯ್ಕುಮಾರ್, ನರಸಿಂಹರಾಜು, ಬಾಲಕೃಷ್ಣ, ಕಲ್ಪನಾ, ಜಯಶ್ರೀ ಮುಂತಾದವರು ತಾರಾಗಣದಲ್ಲಿದ್ದು 1967 ಬಿಡುಗಡೆಗೊಂಡ ಚಿತ್ರ ಇದು ಪದವೀಧರ.

ಅಂತರಂಗದ ಪ್ರದಂಗ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಧ್ವನಿಯಾಗಿದ್ದರು. ಎಂ ರಂಗರಾವ್ ಅವರ ಸ್ವರಕಲ್ಪನೆ, ದರಾ ಬೇಂದ್ರೆ ಅವರ ಸಾಹಿತ್ಯ. ಇದು 1982 ಬಿಡುಗಡೆಗೊಂಡ ಚಿತ್ರ. ಇದು ಅಂತರಂಗದ ಮೃದಂಗ. ಬೆತ್ತಲ ಸೇವೆ ಚಿತ್ರದ ಗೀತೆ ಪ್ರಸಾರವಾಗುತ್ತೆ. ಜಯಚಂದ್ರನ್ ಧ್ವನಿಯಾಗಿದ್ದಾರೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. 1982 ಬಿಡುಗಡೆಗೊಂಡ ಚಿತ್ರ ಇದು. ಬೆತ್ತಲೆ ಸೇವೆ, ಲೋಕೇಶ್ ಅನಂತನಾಗ್, ಮಂಜುಳಾ ವಜ್ರಮುನಿ ಮುಂತಾದವರು ತಾರಾಗಣದಲ್ಲಿದ್ದರು. ಕೆ ವಿ ಜಯರಾಮ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಆ ಚಿತ್ರದ ಒಂದು ಸುಂದರ ಗೀತೆ.

ದೊಡ್ಡೇ ದೊಡ್ಡಪ್ಪ ಚಿತ್ರದ ಗೀತೆ ಎಸ್ ಜಾನಕಿ ಧ್ವನಿಯಾಗಿದ್ದಾರೆ. ವಿಜಯ ನರಸಿಂಹ ಅವರ ಸಾಹಿತ್ಯ, ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದೆ. ದೊಡ್ಡೇ ದೊಡ್ಡಪ್ಪ ಚಿತ್ರ 1966 ತೆರೆ ಕಾಣುತ್ತೆ. ಬಿ ಆರ್ ಪಂತಲು ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರ ಇದು. ತಾರಾಗಣದಲ್ಲಿ ಬಿ ಆರ್ ಪಂತಲು ಇದ್ದರು, ರಮೇಶ್, ನರಸಿಂಹರಾಜು, ಭಾರತಿ, ಶಾರದಾ, ಪಾಪಮ್ಮ ಮುಂತಾದವರು ಇದ್ದರು.

ಗಳನ್ನ ಕೇಳ್ತಾ ಕೇಳ್ತಾ ಬಂದ್ವಿ. ಕಾರ್ಯಕ್ರಮಗಳು ನಿಮಗೆ ಇಷ್ಟ ಆಯಿತು ಅಂಥೇಳಿ ನಾನು ಕೂಡ ಭಾವಿಸ್ತೇನೆ. ಇನ್ನೊಂದು ಗೀತೆಯನ್ನು ಕೇಳುವಷ್ಟು ಸಮಯ ಅವಕಾಶ ನಮ್ಮಲ್ಲಿದೆ. ನೀ ಬರೆದ ಕಾದಂಬರಿ ಚಿತ್ರಗೀತೆ ಮೂಡಿ ಬರುತ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಧ್ವನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. 1985 ತೆರೆಕಂಡ ಚಿತ್ರ ಇದು. ನೀ ಬರೆದ ಕಾದಂಬರಿ ದ್ವಾರಕೀಶ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂತು. ವಿಷ್ಣುವರ್ಧನ್, ಭವ್ಯ, ಸಿ ಆರ್ ಸಿಂಹ, ಸುಂದರರಾಜು, ಜಯಶ್ರೀ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮಧ್ಯಾಹ್ನದ ನಿಮ್ಮೆಲ್ಲರ ಜೊತೆಯಾಗಿ ಮಧ್ಯಾಹ್ನದ ಕಾರ್ಯಕ್ರಮದಲ್ಲಿ ವರುಣ್ ಜೊತೆಯಾಗಿರ್ತಾರೆ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಕಾರ್ಯಕ್ರಮವನ್ನು ಕೇಳಿದ, ಸಂದೇಶವನ್ನು ರವಾನಿಸಿದ ಎಲ್ಲ ಶ್ರೋತೃ ಬಂಧುಗಳಿಗೆ ಧನ್ಯವಾದ, ನಮಸ್ಕಾರ. ನಿಮ್ಮ ದಿನ ಶುಭ ದಿನವಾಗಲಿ.

ತಮಿಳುನಾಡು, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯ ಮತದಾನ ಪ್ರಗತಿಯಲ್ಲಿದೆ. ಚುನಾವಣಾ ಆಯೋಗದ ಮಾಹಿತಿ ಪ್ರಕಾರ ಬೆಳಗ್ಗೆ 9 ಗಂಟೆಯ ವೇಳೆಗೆ ತಮಿಳುನಾಡಿನ ಮಧುರಾಂತಕಂನಲ್ಲಿ ಶೇಕಡ 16 ಮತ್ತು ಧಾರಾಪುರಂ ಶೇಕಡ 17.55, ಪುದುಚೇರಿಯ ತಟ್ಟಂಚಾವಡಿ ಶೇಕಡ 19.20 ಹಾಗೂ ಪಶ್ಚಿಮ ಬಂಗಾಳದ ರೆಜಿನಗರ ಶೇಕಡ 18.5 ಮತ್ತು ನಂದಿಗ್ರಾಮ ಶೇಕಡ 20.89 ಹಾಗೂ ಅಸ್ಸಾಂನ ನಾಗಾಂ ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡ 17.68 ಮತದಾನವಾಗಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಘಾನಾ, ಕೋಟ್ ಡಿ ಐವೂರ್ ಮತ್ತು ಇಥಿಯೋಪಿಯಾಗಳಿಗೆ 5 ದಿನಗಳ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ 3 ದೇಶಗಳ ನಾಯಕರನ್ನು ಹಾಗೂ ಅಲ್ಲಿನ ವಿದೇಶಾಂಗ ಸಚಿವರನ್ನು ಭೇಟಿಯಾಗಿ ದ್ವಿಪಕ್ಷೀಯ ಸಹಕಾರ ಕುರಿತು ಚರ್ಚಿಸಲಿದ್ದಾರೆ. ಯಾವುದೇ ವಿಳಂಬ, ಗೊಂದಲ, ಅಕ್ರಮಗಳಿಗೆ ಅವಕಾಶವಿಲ್ಲದೆ ರಾಜ್ಯ ಗೃಹ ಇಲಾಖೆಯ ಸುಮಾರು 8,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ಅತ್ಯಂತ ಪಾರದರ್ಶಕವಾಗಿ ನೇಮಕಾತಿ ಪ್ರಕ್ರಿಯೆ ನಡೆದಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯದಾದ್ಯಂತ 1,250 ಕೆಪಿಎಸ್ ಶಾಲೆಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದ್ದು 2026 ಡಿಸೆಂಬರ್ ಮಾಸಾಂತ್ಯದೊಳಗಾಗಿ ಉದ್ಘಾಟಿಸುವಂತೆ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡಲಾಗಿದೆ ಎಂದು ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 120 ಅಂಕಗಳ ಏರಿಕೆಯೊಂದಿಗೆ 72,535 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 47 ಅಂಕ ಏರಿಕೆಯ ನಂತರ 22,603 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 6 ಪೈಸೆ ಇಳಿಕೆಯೊಂದಿಗೆ 96.41 ರೂಪಾಯಿ. ಲಕ್ನೋದ ಭಾರತರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕಾನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಅಂತಾರಾಷ್ಟೀಯ ಸರಣಿಯ ಮೊದಲ ಪಂದ್ಯ ನಡೆಯಲಿದೆ. ಪಂದ್ಯ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ ಆಗಿದೆ 11:04:30. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ ಜೊತೆ ಆಗ್ತಿರೋದು ನಾನು ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿ ಜಯ. ಈಗ ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳನ್ನು ಕೇಳುವಂತಹ ಸಮಯ. ಈಗ ಮೊದಲಿಗೆ ಕೇಳಿ ಬ್ರಾಡ್ ಚಿತ್ರದ ಗೀತೆಯನ್ನ ಸಿದ್ಧ ಶ್ರೀರಾಮ್ ಹಾಗೆ ಲಹರಿ ಮಹೇಶ್ ಅವರ ಧ್ವನಿಯಲ್ಲಿ, ಶಶಾಂಕ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ ನಾಟಕ ರೂಪಕ ಧ್ವನಿ ಪಾಡ್ಕಾಸ್ಟ್ ರಸಪ್ರಶ್ನೆ ಹಾಗೂ ಕಥೆಗಾರಿಕೆ ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತೀಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ 102.9 FM.

ಕಣ್ಣು ಕಣ್ಣು ಕಲಿತ ವೇಳೆ ಮನದಲ್ಲೇನೋ ವೇಗದ ಬೇಗೆ ಮತ್ತೆ ಮತ್ತೆ ನಿನ್ನ ನೋಡುವ ತವಕ ನಿಲ್ಲದಿ ಪಯಣ ನಿನ್ನ ಸೇರುವ ತನಕ.

ದಿಂಗಳ ನಗುವಲ್ಲಿ ಬಾಂದಳದ ಹರುಷ. ನೀ ನಗದಿದೆ ಜಗತ್ತೆಲ್ಲ ಕತ್ತಲೆಯ ವಶ. ನಿನಗಿದೋ ಅರ್ಪಣೆ ನನ್ನ ಹೃದಯ ಕಲಶ. ಪ್ರೀತಿಯೆಂದರೆ ಇದೇ ಇರಬೇಕು ಬಹುಶಃ.

0: ಆತ್ಮೀಯ ಕೇಳುಗರೆ, ಇದುವರೆಗೂ ಬ್ಯಾಕ್ ಟು ಬ್ಯಾಕ್ ಹಿಟ್ ಚಿತ್ರಗೀತೆಗಳನ್ನು ಆಲಿಸಿದ್ರಿ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ ಆಗಿದೆ 11:30 ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ.

ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಕಡಕ್ ಲುಕ್, ಸ್ಪೀಡ್ ಪಂಚ್ ಡೈಲಾಗ್ಸ್ಗಳು ಮತ್ತೆ ಅದ್ಭುತವಾದ ಆಕ್ಷನ್, ಈ ಮೂರು ಪದ ಕೇಳಿದ ತಕ್ಷಣ ನಮಗೆ ನೆನಪಾಗೋದೇ ಒಬ್ರು, ಅದೇ ಸ್ಯಾಂಡಲ್ವುಡ್ನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ. ಇವತ್ತು ಧ್ರುವ ಸರ್ಜಾ ಅವರ ಜನ್ಮದಿನ. ಅವರ ಜನ್ಮದಿನದ ಪ್ರಯುಕ್ತವಾಗಿ ಅವರು ಸಿನಿಮಾದಲ್ಲಿ ಸಾಗಿ ಬಂದ ಜರ್ನಿಯ ಕುರಿತಾಗಿ ತಿಳಿಯೋಣ. ಕನ್ನಡ ಚಿತ್ರರಂಗದ ಧ್ರುವ ತಾರೆ ಧ್ರುವ ಸರ್ಜಾ ಅವರಿಗೆ ವಿವಿಧ ಭಾರತೀಯ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅಕ್ಟೋಬರ್ 6, 1988 ಜನಿಸಿದಂತಹ ಧ್ರುವ ಅವರು ಅರ್ಜುನ್ ಸರ್ಜಾ ಅವರ ಸೋದರ ಅಳಿಯ. ಅದ್ದೂರಿ ಸಿನಿಮಾ ಮೂಲಕವಾಗಿ ಗಾಂಧಿನಗರಕ್ಕೆ ಎಂಟ್ರಿ ಕೊಟ್ಟಂತಹ ಧ್ರುವ ಅವರು ಫಸ್ಟ್ ಸಿನಿಮಾದಲ್ಲೇ ಎಲ್ಲರ ಮನ ಗೆದ್ದುಬಿಟ್ರು. ಅದು ಯಾವ ಸಿನಿಮಾ ಅಂದರೆ ಅದು ಅದ್ದೂರಿ ಸಿನಿಮಾ ಮೂಲಕವಾಗಿ. ತಮ್ಮದೇ ಆದ ವಿಶಿಷ್ಟ ಮ್ಯಾನರಿಸಮ್, ಕಡಕ್ ಡೈಲಾಗ್ಸ್ಗಳು ಹಾಗೆ ತಮ್ಮ ಮಾಸ್ ಲುಕ್ನಿಂದ ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಸದ್ದು ಮಾಡಿದರು ಧ್ರುವ ಸರ್ಜಾ. ಕಮ್ಮಿ ಸಿನಿಮಾಗಳಲ್ಲಿ ನಟಿಸಿದ್ರೂ ಸಹ ಅವರು ಗಳಿಸಿರೋ ಫ್ಯಾನ್ ಬೇಸ್ ನಿಜಕ್ಕೂ ತುಂಬ ದೊಡ್ಡದು. ಬನ್ನಿ ಈಗ ಅವರ ಮೊದಲ ಚಿತ್ರ ಅದ್ದೂರಿ ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬರೋಣ.

ಆತ್ಮೀಯ ಕೇಳುಗರೆ, ಧ್ರುವ ಸರ್ಜಾ ಅವರ ಸಿನಿಮಾ ಜರ್ನಿ ಶುರುವಾಗಿದ್ದೆ ಸೂಪರ್ ಹಿಟ್ ಹ್ಯಾಟ್ರಿಕ್ ಗೆಲುವಿನಿಂದ. 2012 ರಿಲೀಸ್ ಆದ ಅದ್ದೂರಿ ಸಿನಿಮಾ 100 ದಿನ ಓಡಿ ಬ್ಲಾಕ್ ಬಾಸ್ಟರ್ ಹಿಟ್ ಆಯಿತು. ಆಮೇಲೆ ಬಂದಂತಹ ಬಹದ್ದೂರ್ ಮತ್ತು ಭರ್ಜರಿ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ 100 ದಿನ ಪೂರೈಸಿ ಧ್ರುವ ಅವರನ್ನು ಪಕ್ಕ ಮಾಸ್ ಹೀರೋ ಆಗಿ ನಿಲ್ಲಿಸಿದ್ವು. ಪ್ರತಿಯೊಂದು ಸಿನಿಮಾದಲ್ಲೂ ತಮ್ಮ ಎನರ್ಜೆಟಿಕ್ ಆ್ಯಕ್ಟಿಂಗ್, ರೊಮ್ಯಾನ್ಸ್ ಮತ್ತು ಆ್ಯಕ್ಷನ್ ಮೂಲಕವಾಗಿ ತಮ್ಮ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಸುರಿಮಳೆ ತಂದರು ಧ್ರುವ ಅವರು. ಈ ಗೆಲುವು ಕನ್ನಡಿಗರ ನೆಚ್ಚಿನ ಯುವ ನಟನನ್ನಾಗಿ ಧ್ರುವ ಅವರನ್ನು ರೂಪಿಸಿತು. ಈಗ ಕೇಳಿ ಬಹದ್ದೂರ್ ಚಿತ್ರದ ಗೀತೆಯನ್ನು ಸಂತೋಷ್ ವೆಂಕಿ ಹಾಗೆ ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ, ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಟ ಧ್ರುವ ಸರ್ಜಾ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ಅವರ ಏನು ಎರಡು ಚಿತ್ರಗಳ ಗೆಲುವಿನ ಕುರಿತಾಗಿ ಈಗಾಗಲೇ ಹೇಳಿದೆ. ಆ ನಂತರ ಬಂದಂತಹ ಪೊಗರು ಸಿನಿಮಾದಲ್ಲಿ ಧ್ರುವ ಅವರ ರಗಡ್ ಲುಕ್, ಹಾಗೆಯೇ ಅವರ ಹೈ ವೋಲ್ಟೇಜ್ ಆಕ್ಷನ್ ಸೀನ್ಗಳು ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಕಿಕ್ ಕೊಟ್ವು. ಈ ಸಿನಿಮಾದ ಸಾಂಗ್ಸ್ ಮತ್ತು ಮಾಸ್ ಡೈಲಾಗ್ಸ್ ಯೂಟ್ಯೂಬ್ನಲ್ಲಿ ದೊಡ್ಡ ಟ್ರೆಂಡ್ ಕ್ರಿಯೇಟ್ ಮಾಡಿದ್ವು. ಈಗ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಭಾರಿ ನಿರೀಕ್ಷೆ ಹುಟ್ಟಿಸಿದ್ದಂತಹ ಮಾರ್ಟಿನ್ ಸಹ ಬಿಡುಗಡೆಯಾಗಿತ್ತು, ಹಾಗೆ ಕೆಡಿ ಸಹ. ಇವು ಬಿಗ್ ಬಜೆಟ್ ಸಿನಿಮಾಗಳ ಮೂಲಕವಾಗಿ ಧ್ರುವ ಅವರು ಧೂಳೆಬ್ಬಿಸಿದ್ದಾರೆ. ಕಥೆಯ ಆಯ್ಕೆ ಹಾಗೆಯೇ ಮಾಸ್ ಇಮೇಜ್ ಮತ್ತು ಪಾತ್ರಕ್ಕಾಗಿ ಪಡೋ ಶ್ರಮ ಅವರ ಸಿನಿಮಾಗಳ ನಿಜವಾದ ಪವರ್ ಅಂದರೆ ತಪ್ಪಾಗೋದಿಲ್ಲ. ಈಗ ಕೇಳಿ ಭರ್ಜರಿ ಚಿತ್ರದ ಗೀತೆಯನ್ನ ಶಶಾಂಕ ಶೇಷಗಿರಿ ಹಾಗೆಯೇ ಸಂಗಡಿಗರ ಧ್ವನಿಯಲ್ಲಿ ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ಧ್ರುವ ಸರ್ಜಾ ಅಂದ್ರೇನೆ ನಮಗೆ ನೆನಪಾಗೋದು ಆ ಗಟ್ಟಿಮುಟ್ಟಾದ ಶರೀರ, ಆ ಬಾಡಿ. ಸಿನಿಮಾ ಮೇಲಿರೋ ಅವರ ಫ್ಯಾಷನ್, ಪಾತ್ರಕ್ಕಾಗಿ ಅವರು ಮಾಡೋ ಕಠಿಣ ವರ್ಕೌಟ್ ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನ್ ಆಗುತ್ತೆ. ಪಗರು ಸಿನಿಮಾದ ಶಾಲಾ ಹುಡುಗನ ಕ್ಯಾರೆಕ್ಟರ್ಗಾಗಿ ಬರೋಬ್ಬರಿ 30 ಕೆಜಿ ತೂಕ ಇಳಿಸಿಕೊಂಡಿದ್ದಂತಹ ಧ್ರುವ ಅವರು KD ಸಿನಿಮಾಗಾಗಿ ಬರೀ 23 ದಿನಗಳಲ್ಲಿ 18 ಕೆಜಿ ತಗ್ಗಿಸಿ ಎಲ್ಲರಿಗೂ ಶಾಕ್ ಕೊಟ್ಟಿದ್ರು. ಫಿಟ್ನೆಸ್ಗೆ ಅವರು ಕೊಡೋ ಇಂಪಾರ್ಟೆನ್ಸ್ ಇವತ್ತಿನ ಯೂತ್ಸ್ಗೆ ದೊಡ್ಡ ಪ್ರೇರಣೆ. ಹಾರ್ಡ್ ವರ್ಕ್ಗೆ ಇನ್ನೊಂದು ಹೆಸರೇ ಧ್ರುವ ಸರ್ಜಾ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಆತ್ಮೀಯ ಕೇಳುಗರೆ, ಧ್ರುವ ಸರ್ಜಾ ಅಂದ ಕೂಡಲೇ ನಮಗೆ ನೆನಪಾಗೋದು ಆ ಸ್ಪೀಡ್, ಪಂಚ್ ಡೈಲಾಗ್ಸ್ ಮತ್ತು ಮಾಸ್ ಮ್ಯಾನರಿಸಮ್. ಎಷ್ಟೇ ಎತ್ತರಕ್ಕೆ ಬೆಳೆದರೂ ಜೈ ಆಂಜನೇಯ ಅನ್ನೋ ಅವರ ಹನುಮ ಭಕ್ತಿ ಮತ್ತು ಸರಳತೆ ಎಲ್ಲರಿಗೂ ಇಷ್ಟ ಆಗುತ್ತೆ. ತಮ್ಮ ಅಭಿಮಾನಿಗಳನ್ನು VIPಗಳು ಅಂತ ಪ್ರೀತಿಯಿಂದ ಕರೆಯೋ ಧ್ರುವ ಅವರು ತಮ್ಮ ಅಭಿಮಾನಿಗಳ ಜೊತೆ ಅಪಾರವಾದ ಬಾಂಧವ್ಯ ಹೊಂದಿದ್ದಾರೆ. ಇಂತಹ ಅದ್ಭುತ ಶ್ರಮಜೀವಿ ಧ್ರುವ ಸರ್ಜಾ ಅವರಿಗೆ ನಮ್ಮ ಕಡೆಯಿಂದ ಹಾಗೆ ನಮ್ಮ ಕೇಳುಗರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ಅವರ ಸಿನಿಯಾನ ಹೀಗೆ ಸೂಪರ್ ಆಗಿ ಮುಂದುವರಿಯಲಿ ಅಂತ ನಾವು ಆಶಿಸೋಣ.

ಆತ್ಮೀಯ ಕೇಳುಗರೆ, ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಧ್ರುವ ಸರ್ಜಾ ಅವರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡ್ವಿ. ನೀವು ಸಹ ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ, ಕಾರ್ಯಕ್ರಮ ಚೆನ್ನಾಗಿತ್ತು, ಹಾಡುಗಳು ಸಹ ಸುಮಧುರವಾಗಿದ್ವು ಅಂತ ಧನ್ಯವಾದ ನಿಮ್ಮೆಲ್ಲ ಸಂದೇಶಗಳಿಗೆ. ಈಗ ಪ್ರಸಾರವಾಗಲಿದೆ ಕಲಾಭಾರತಿಯ ಕೊನೆಯ ಹಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು 100 ದಿನಗಳ ಕಾರ್ಯ, ನೇಮಕಾತಿ ಹಾಗೂ ಆದ್ಯತೆ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಬೆಂಗಳೂರಿನಲ್ಲಿ ನಡೆಸಿದರು. ರೈತ ಚೈತನ್ಯ ಅಗ್ರಿಟೆಕ್ ಮಿಷನ್ ಯೋಜನೆ ಅಡಿ ರಾಜ್ಯದ ರೈತರಿಗೆ 25 ಲಕ್ಷ ಎಸ್ಎಂಎಸ್ ಕಳುಹಿಸಲಾಗಿದ್ದು, ರೈತರಿಗೆ ಸುಲಭವಾಗಿ ಅರ್ಥವಾಗುವಂತೆ ವಿಡಿಯೋ ಸಂದೇಶ ಸಹ ಕಳುಹಿಸಲು ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಚಾಟ್ಬಾಟ್ ಸಂಯೋಜನೆ ಪ್ರಗತಿಯಲ್ಲಿದ್ದು, ಡ್ರೋನ್ ಹಾಗೂ ಉಪಗ್ರಹ ಆಧಾರಿತ ಬೆಳೆ ಅಂದಾಜು ಸಮೀಕ್ಷೆ ಮತ್ತು ಡಿಜಿಟಲ್ ಬೆಳೆ ಸಮೀಕ್ಷೆ ಟೆಂಡರ್ ಸಿದ್ಧತೆ ನಡೆದಿದ್ದು, ನೇಗಿಲಯೋಗಿ ಯೋಜನೆ ಅಡಿ ಕೃಷಿ ಯಾಂತ್ರೀಕರಣ ಉತ್ತೇಜಿಸಲಾಗುತ್ತಿದೆ.

0: ಇದೆ. ಜೈಫಾರ್ಮ್ ಆಪ್ ಸಿದ್ಧವಾಗಿದೆ. ನವೆಂಬರ್ 1 ಸೇವೆ ಪ್ರಾರಂಭವಾಗಲಿದೆ ಎಂದರು. ಮಾರ್ಚ್ 2027 ಅಂತ್ಯದೊಳಗೆ 2,000 ರೈತರಿಗೆ ರಫ್ತುದಾರರಾಗಲು ತರಬೇತಿ, ಪ್ರಮಾಣೀಕರಣದ ಬಗ್ಗೆ ಮಾರ್ಗದರ್ಶನ ನೀಡಿ ಸಿದ್ಧಗೊಳಿಸುವ ಗುರಿ ಹೊಂದಲಾಗಿದೆ. ಸಮೂಹ ಕೃಷಿ ಕೈಗೊಳ್ಳಲು ರೈತರನ್ನು ಉತ್ತೇಜಿಸಬೇಕು ಹಾಗೂ ವೈಜ್ಞಾನಿಕ ಸಂಸ್ಕರಣೆ ಮತ್ತು ಸಂಗ್ರಹಣೆ ಮಾರ್ಗದರ್ಶನ ನೀಡಬೇಕು. ಪುಷ್ಪೋದ್ಯಮಕ್ಕೆ ಉತ್ತೇಜನ ನೀಡಲು ಮಾರುಕಟ್ಟೆಗೆ ಕನಿಷ್ಠ 5 ಸ್ಥಳ ಗುರುತಿಸಲು ಮುಖ್ಯಮಂತ್ರಿಯವರು ಅಧಿಕಾರಿಗಳಿಗೆ ನಿರ್ದೇಶಿಸಿದರು. ರಾಜ್ಯ ಸರ್ಕಾರದ ಮಹಿಳಾ ನೌಕರರಿಗೆ ಪ್ರತಿ ತಿಂಗಳು ನೀಡಲಾಗುವ 1 ಮುಟ್ಟಿನ ರಜೆಯನ್ನು ಯಾವುದೇ ತಡೆಯಿಲ್ಲದೆ ಕರ್ತವ್ಯ ಆಪ್ ಮೂಲಕ ಸ್ವಯಂ ಚಾಲಿತವಾಗಿ ಮಂಜೂರು ಮಾಡಲು ಸರ್ಕಾರ ಮಹತ್ವದ ಸುತ್ತೋಲೆ ಹೊರಡಿಸಿದೆ. ಮಂಜೂರಾತಿ ಪ್ರಾಧಿಕಾರಗಳಿಗೆ ಈ ಅರ್ಜಿಗಳನ್ನು ತಿರಸ್ಕರಿಸುವ ವಿವೇಚನಾಧಿಕಾರವಿಲ್ಲ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಜನಸೇವೆಯಿಂದ ದೇಶಸೇವೆ ಎಂಬ ಧ್ಯೇಯದೊಂದಿಗೆ ಮಾಸಿಕ ಜನಜಾಗೃತಿ ಅಭಿಯಾನದ ಹಿನ್ನೆಲೆ ಭಯೋತ್ಪಾದನೆಯ ವಿರುದ್ಧ ಕೇವಲ ಸಾಕ್ಷ್ಯ ಸಂಗ್ರಹವಲ್ಲ, ಸೂಕ್ತ ಪ್ರತಿಕ್ರಿಯೆ ನೀಡಬಲ್ಲ ಭಾರತದ ಸಾಮರ್ಥ್ಯದ ಕುರಿತು ಒಂದು ನೋಟ. ಸೆಪ್ಟೆಂಬರ್ 2016 ಭಾರತೀಯ ಸೇನೆ ನಿಯಂತ್ರಣ ರೇಖೆ ದಾಟಿ ಭಯೋತ್ಪಾದಕರ ಲಾಂಚ್ ಪ್ಯಾಡ್ಗಳ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತು. ಸಂದೇಶ ಸ್ಪಷ್ಟವಾಗಿತ್ತು. ಗಡಿಯಾಚೆಯಿಂದ ಬರುವ ಭಯೋತ್ಪಾದನೆಗೆ ಗಡಿಯಾಚೆಯೇ ಉತ್ತರ ನೀಡುವುದು. 2019 ಬಾಲಾಕೋಟ್ ದಾಳಿ, 2025 ಆಪರೇಷನ್ ಸಿಂಧೂರ್ ಭಯೋತ್ಪಾದನೆ ವಿರುದ್ಧ ಭಾರತದ ಸ್ಪಷ್ಟ ನಿಲುವಿನ ಸಾಕ್ಷಿಗಳು. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ವಿಶ್ರಾಂತ ವಾಯುಸೇನೆ ಸೇನಾನಿ ಏರ್ ಕಮಡೋರ್ ಸಿಎಸ್ ಹವಾಲ್ದಾರ್.
1: ಭಯೋತ್ಪಾದನೆ ಒಂದು ವಿಕೃತ ಮನಸ್ಸಿನ ಹೇಯಕೃತ್ಯ, ಮನುಕುಲಕ್ಕೆ ಅಪಾಯಕಾರಿ. ಭಾರತ 1989 ಪಾಕಿಸ್ತಾನದಿಂದ ಬರ್ತಕ್ಕಂತಹ ಭಯೋತ್ಪಾದಕ ದಾಳಿಗಳನ್ನ ಹೊಡೆದಾಡ್ತಾ ಬಂದಿದೆ. ಈಗ ಸರ್ಜಿಕಲ್ ಸ್ಟ್ರೈಕ್ ನಿಂದ ಹಿಡಿದು ಆಪರೇಷನ್ ಸಿಂಧೂರ್ವರೆಗೂ ನಾವು ನಮ್ಮ ಮೇಲೆ ದಾಳಿ ಮಾಡಿದರೆ ನಾವು ಧ್ವಂಸ ಮಾಡ್ತೀವಿ ಅಂತ ಹೇಳಿ ಒಂದು ಜಗತ್ತಿಗೆ ಮೆಸೇಜ್ ಅನ್ನ ನಾವು ಕಳಿಸಿದೀವಿ. ಭಾರತ ಯುಎನ್ ನಲ್ಲಿ, ಬ್ರಿಕ್ಸ್ ಸಮಿಟ್ ಅಲ್ಲಿ, SCO ಅಥವಾ G20 ನಲ್ಲಿ ಎಲ್ಲಿ ಹೇಳಿದ್ರು ಕೇಳದೇ ಇದ್ದಾಗ ಈಗ ಅದರ ಅರಿವು ಮೂಡುತ್ತೆ ಅಂತ ತಿಳಿತೀನಿ. ಮನುಕುಲ ವಿರೋಧಿ ಕೃತ್ಯ ಏನಿದೆ ಅಲ್ಲ, ಅಥವಾ ಇದನ್ನ ಸಪೋರ್ಟ್ ಮಾಡೋರನ್ನ ಬುಡದಿಂದ ಕಿತ್ ಹಾಕಿ ತೆಗಿಬೇಕು ಅಂದಾಗ ಮಾತ್ರ ಜಗತ್ತು ಉಳಿಯುತ್ತೆ, ಮನುಕುಲ ಉಳಿಯುತ್ತೆ.
0: ಧಾರವಾಡ ಜಿಲ್ಲೆ ಕುಂದಗೋಳದಲ್ಲಿ ಸವಾಯಿ ಗಂಧರ್ವರ 74 ಪುಣ್ಯತಿಥಿ ಅಂಗವಾಗಿ ಅಹೋರಾತ್ರಿ ಸಂಗೀತ ಕಾರ್ಯಕ್ರಮದಲ್ಲಿ ಹಿಂದೂಸ್ಥಾನಿ ಶಾಸ್ತ್ರೀಯ ಸಂಗೀತ ಗಾಯಕ ಕೈವಲ್ಯಕುಮಾರ್ ಗುರವ್ ಅವರಿಗೆ ಮಾಜಿ ಸಂಸದ ಪ್ರೊಫೆಸರ್ ಐಜಿ ಸನದಿ ಸವಾಯಿ ಗಂಧರ್ವ ರಾಷ್ಟೀಯ ಸಂಗೀತ ಪುರಸ್ಕಾರ ಪ್ರದಾನಿಸಿ ಗೌರವಿಸಿದರು. ಹಾವೇರಿ ಜಿಲ್ಲೆಯಲ್ಲಿ ಗುಡುಗು ಸಿಡಿಲಿನ ರಭಸದ ಮಳೆಗೆ ಸವಣೂರು ತಾಲೂಕು ಚಿಕ್ಕಮರಳಿಹಳ್ಳಿ ಗ್ರಾಮದ 60 ರೈತ ನಿಂಗಪ್ಪ ರಿತ್ತಿ ಬಲಿಯಾಗಿದ್ದಾರೆ. ಹಿರೇಮುಗದೂರಿನಲ್ಲಿ ಬೈಲಹೊಂಗಲ ತಾಲೂಕು ಹೊನ್ನೂರು ಗ್ರಾಮದ ಲಕ್ಷ್ಮಣ್ ಕಟ್ಟೇಕಾರ್ ಅವರ ಮೇಕೆಗಳು ಮೃತಪಟ್ಟಿವೆ. ಉಡುಪಿಯ ಸ್ತುತಿ ಪಿ ಶೆಟ್ಟಿ ಅವರು ರಾಜ್ಯ ಜೂನಿಯರ್ ಅಥ್ಲೆಟಿಕ್ಸ್ ಕೂಟದ ಮೊದಲ ದಿನವಾದ ಸೋಮವಾರ 20 ಬಾಲಕಿಯರ 100 ಓಟದ ಸ್ಪರ್ಧೆಯಲ್ಲಿ ರಾಜ್ಯ ದಾಖಲೆಯೊಡನೆ ಚಿನ್ನ ಗೆದ್ದರು. ಅವರು 11:04.0 ದೂರ ಕ್ರಮಿಸಿದರು. ಮೆರಿಲ್ಬೋನ್ ಕ್ರಿಕೆಟ್ ಕ್ಲಬ್ ಎಂಸಿಸಿ ಕ್ರಿಕೆಟ್ ನಿಯಮಗಳ ಕನ್ನಡ ಆಪ್ ಬೆಂಗಳೂರಿನಲ್ಲಿ ಬಿಡುಗಡೆಗೊಳಿಸಿತು. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಸಭಾಭವನದಲ್ಲಿ ಎಂಸಿಸಿ ಮತ್ತು ಕರ್ನಾಟಕ ಅಂಪೈರ್ಸ್ ಸಂಸ್ಥೆ ಈ ಕಾರ್ಯಕ್ರಮ ಆಯೋಜಿಸಿದ್ದವು. ಹಿರಿಯ ಅಂಪೈರ್ ವಿನಾಯಕ ಕುಲಕರ್ಣಿ ಕೆಲವು ವರ್ಷಗಳ ಹಿಂದೆ ಎಂಸಿಸಿ ನಿಯಮಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿದ್ದಾರೆ. ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸೀಗಿ ಹುಣ್ಣಿಮೆ ದಿನವಾದ ಅಕ್ಟೋಬರ್ 26 ಸೋಮವಾರ ಆಚರಿಸಲು ನಿರ್ಧರಿಸಿ ಅಂದು ಸಾರ್ವತ್ರಿಕ ರಜೆ ಘೋಷಿಸಿ ರಾಜ್ಯ ಸರ್ಕಾರ ಆದೇಶಿಸಿದೆ. ಶ್ರೀ ಹಾಸನಾಂಬ ಜಾತ್ರೋತ್ಸವದ ನಿಮಿತ್ತ ವಿಶೇಷ ಉತ್ಸವಗಳನ್ನು, ಭಿತ್ತಿಚಿತ್ರಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ಜಿಲ್ಲಾ ಪಂಚಾಯಿತಿಯ ಹೊಯ್ಸಳ ಸಭಾಂಗಣದಲ್ಲಿ ಬಿಡುಗಡೆ ಮಾಡಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಸಮಯ ಆಗಿದೆ 12:06:50. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದು ಕರೆಗೊಂದು ಹಾಡಿನ ಸಮಯ. ಕೇಳುಗರೆ, ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು. ನಿಮ್ಮ ನೆಚ್ಚಿನ ಗೀತೆಗಳನ್ನು ಈ ಸಮಯ ಕೇಳಬಹುದು. ಪ್ರತಿ ಸಲ ನಾನು ಹೇಳ್ತೀನಿ, ಈ ಬಾರಿಯೂ ಸಹ ನಿಮ್ಮಲ್ಲಿ ಒಂದು ವಿನಂತಿ ಏನಪ್ಪ ಅಂದರೆ, ಪದೇ ಪದೇ ಕರೆ ಮಾಡಿದವರು ಕರೆ ಮಾಡಕ್ಕೆ ಹೋಗ್ಬಿಡಿ. ದಯಮಾಡಿ ಕನಿಷ್ಠ ಒಂದು ತಿಂಗಳ ಅಂತರವಾದರೂ ಇಟ್ಟುಕೊಳ್ಳಿ. ಆದಷ್ಟು ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು ನನ್ನ ವಿನಂತಿ. ದಯಮಾಡಿ ನೀವು ನಮಗೆ ಕರೆ ಮಾಡಬೇಕಾಗಿರುವಂತಹ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 0802237799. ಮತ್ತೊಮ್ಮೆ 0802237799. ಮತ್ತೊಂದು ಸಂಖ್ಯೆ 0802226392. ಈ ಒಂದು ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನ ಕೇಳಿ. ಅದಕ್ಕೂ ಮುನ್ನ ಒಂದು ಗೀತೆಯನ್ನ ಕೇಳೋಣ. ಕರಾವಳಿ ಚಿತ್ರದ ಗೀತೆಯನ್ನ ಕೇಳಿ ಸಿದ್ದ ಶ್ರೀರಾಮ್ ಅವರ ಧ್ವನಿಯಲ್ಲಿ, ಪ್ರಮೋದ್ ಮರುವಂತೆ ಅವರ ಸಾಹಿತ್ಯಕ್ಕೆ ಸಚಿನ್ ಬಸ್ರೂರು ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ನಲ್ಲಿ ಕರಗೊಂದು ಹಾಡು ಕಾರ್ಯಕ್ರಮ. ಈಗ ನಮ್ಮ ಮೊದಲ ಕೇಳುಗರು ಸಿದ್ಧರಾಗಿದ್ದಾರೆ ಮಾತಾಡೋಕೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ ಹಲೋ
1: ಹಲೋ ಸರ್,
0: ಕೇಳಿಸಿದ್ಯಾ ಮೇಡಮ್?
1: ಕೇಳಿಸಿದೆ ಹೇಳಿ ಸರ್.
0: ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ ಕರೆ ಮಾಡಿದ್ದೀರಿ?
1: ಸರ್ ನನ್ನ ಯಲಹಂಕ ಅಟ್ಟೂರ್ ಲೇಔಟಿಂದ ಕಾಲ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಅನಿತಾ ಅಂತ.
0: ಹಾ ಮೇಡಮ್, ಹೇಗಿದ್ದೀರಿ?
1: ಹಾ ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ?
0: ನಾನು ತುಂಬಾ ಚೆನ್ನಾಗಿದ್ದೀನಿ. ಏನ್ ಮಾಡಿದ್ರಿ ತಿಂಡಿ ಬೆಳಗ್ಗೆ?
1: ಸರ್ ತಿಂಡಿ ಉಪ್ಪಿಟ್ಟು.
0: ಹಾ ಹಾ, ಉಪ್ಪಿಟ್ಟು ಮಾಡಿದ್ರಾ?
1: ಹಾ ಸರ್. ನಿಮ್ದಾಯ್ತಾ ಟಿಫನ್?
0: ಹಾ ಮೇಡಮ್ ಆಯ್ತು. ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು?
1: ಸರ್ ನನ್ಗೆ ಅಣ್ಣ ತಂಗಿ ಫಿಲಮ್ ಇಂದ ಅಣ್ಣ ತಂಗಿಯರ ಈ ಬಂದ ತುಂಬಾ ಚೆನ್ನಾಗಿದೆ ಸಾಂಗ್.
0: ಹಾ ಮೇಡಮ್.
1: ಮತ್ತೆ ನಿಮ್ ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಶೇಖರತ್ನ ಚೆನ್ನಾಗಿದೆ, ಮತ್ತೆ ಕರೆಗೊಂದ ಹಾಡು ಚೆನ್ನಾಗಿದೆ, ಮತ್ತೆ ಇದು ಯಾವ್ದಾದ್ರು ರಜತಾಂತರಂಗ ಬರ್ತಾ ಇತ್ತಲ್ಲ, ತುಂಬಾ ಇಷ್ಟ ಆಗ್ತಾ ಇತ್ತು ಸರ್.
0: ಹೌದಾ?
1: ಆದ್ರೆ ಈಗ ಬರ್ತಾ ಇಲ್ಲ ಅದು.
0: ಹೌದು ಹೌದು, ನೀವು ಸದ್ಯಕ್ಕೆ ನಿಲ್ಲಿಸಿದೀವಿ.
1: ಹೌದು ಸರ್.
0: ಹೌದಾ, ತುಂಬಾ ಇಷ್ಟನಾ?
1: ಹಾ ತುಂಬಾ ಇಷ್ಟ ಸರ್.
0: ಖಂಡಿತ ಮೇಡಮ್, ನಿಮ್ಮ ಇಷ್ಟಪಟ್ಟಂತಹ ಗೀತೆಯನ್ನು ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಧನ್ಯವಾದ ಮೇಡಮ್. ಈಗ ಕೇಳಿ ಅಣ್ಣ ತಂಗಿ ಚಿತ್ರದ ಗೀತೆಯನ್ನ ಉದಿತ್ ನಾರಾಯಣ್ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ, ಹಂಸರೇಖ ಅವರ ಸಾಹಿತ್ಯಕ್ಕೆ ಅವರದ್ದೇ ಸಂಗೀತ ಇರುವಂತಹ ಗೀತೆಯನ್ನು.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ
1: ಹಲೋ,
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಮಸ್ಕಾರ ಸರ್, ನಮ್ ಶಿವಪ್ರಕಾಶ್ ಅಂತ.
0: ನಮಸ್ತೆ ಸರ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಾ ಸರ್?
0: ನಾನು ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ
1: ಸರ್? ಇಲ್ಲೇ NTTF ಇಂದ. ಕೆಲಸ ಮಾಡ್ತಾ ಒಂದು 10 ನಿಮಿಷ ಟೈಮ್ ಫ್ರೀ ಮಾಡ್ಕೊಂಡು ಬಂದು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ.
0: ಓ, ತುಂಬಾ ಸಂತೋಷ ಆಯ್ತು ಸರ್. ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು?
1: ಸತ್ಯಂ ಶಿವಂ ಸುಂದರಂ ಇಂದ. ಇದೇ ರೀತಿ ಎಂದು ಓಡಿ ಬಾಳುವ.
0: ಓಕೆ ಸರ್, ಖಂಡಿತ ನಿಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಥ್ಯಾಂಕ್ ಯು ಸರ್.
0: ಧನ್ಯವಾದ ಸರ್. ಈಗ ಕೇಳಿ ಸತ್ಯಂ ಶಿವಂ ಸುಂದರಂ ಚಿತ್ರದ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿ, ಶಿವದಶಂಕರ್ ಅವರ ಸಾಹಿತ್ಯಕ್ಕೆ ಚಕ್ರವರ್ತಿಯವರ ಸಂಗೀತ ಇರುವಂತಹ ಗೀತೆಯನ್ನು.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಬನ್ನಿ ಯಾರು ಅಂತ ನೋಡೋಣ. ಹಲೋ,
1: ನಮಸ್ಕಾರ ಸರ್. ವರುಣ್ ಜೇ ಸರ್.
0: ನಮಸ್ಕಾರ ಸರ್, ಯಾರು ಮಾತಾಡ್ತಾ ಇರೋದು? ಹಲೋ,
1: ಮಂಜುನಾಥ.
0: ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ಹಳೆಬೈಪಡಿ ಸರ್.
0: ಹೌದಾ, ಹೇಗಿದ್ದೀರಿ ಸರ್? ಆರಾಮ?
1: ಬ್ಲೈಂಡ್ ಸರ್, ನಾವು ಏನಿದೆ ಸರ್, ಆರಾಮಾಗಿದ್ದೀರಿ ಸರ್? ರೇಡಿಯೋ ಇರುತ್ತಲ್ಲ, ರೇಡಿಯೋಯಿಂದ ಸ್ವಲ್ಪ ತಯಾರಾಗಿದೆ
0: ಸರ್. ಖಂಡಿತ ಸರ್, ಯಾವಾಗಲೂ ರೇಡಿಯೋ ಕೇಳ್ತಾ ಇರಿ, ನಮ್ಮ ಜೊತೆ ಆಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ನಿಮ್ಗೆ ಬೇಸರ ಆಗಲ್ಲ ಅಲ್ವಾ?
1: ಆಗಲ್ಲ ಸರ್, ಏನಂದ್ರೆ ನಮ್ಮಲ್ಲಿ ಈಗ ನಾವು ಕೇಳ್ಕೊಳ್ಳೋದು ಏನಂದ್ರೆ ಸರ್, ಕರೆ ಒಂದು ಮಾಡ್ತೀರಾ ಅಷ್ಟೇ, ವಾಟ್ಸಪ್ ಮಾಡೋದಕ್ಕಾಗಲ್ಲ, ಇಲ್ಲಿ ಕಳ್ಸೋದಕ್ಕೆ ಆಗೋದಿಲ್ಲ. ಹಂಗಾಗಿ ನಾವು ಕರೆ ಮಾಡ್ತಾರೆ ಸರ್, ಕರೆ ಸಿಕ್ಕಿದ್ರೆ ಮಾತಾಡಲ್ಲ. ಅದ್ರಲ್ಲಿ ಕೆಲವರು ಹಳೆ ಬೇಟ್ ಮೇಲೆ ಮಂಜುನಾಥ ಅಂದ್ರೆ ಸರ್, ಕೆಲವರು ಕಟ್ ಮಾಡ್ತಾರೆ ಸರ್ ಇದರಲ್ಲಿ.
0: ಖಂಡಿತ ಸರ್, ನಿಮ್ಮ ಇಷ್ಟದ ಗೀತೆ ಯಾವ್ದ, ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು? ಈಗ
1: ಈಗ ಮಾಡಿ ಮಾಡ್ತೀರ ಸರ್, ನಾ ಬಿಡುವೆನೆ ಹಾಡು ಕೇಳಿದೆ ಸರ್, ನಾ ರಮಾಪರಶುರ ಮತ್ತೆ ಸರ್ ಏನಂದ್ರೆ 3 ಗಂಟೆಗೆ ಅಂತ ಕೇಳ್ತೀವಿ.
0: ಹಲೋ, ಈಗ ಅವರು ರಾಮ ಪರಶುರಾಮ ಚಿತ್ರದ ಗೀತೆಯನ್ನ ಕೇಳಿದ್ದಾರೆ. ಇದೀಗ ಅವರಿಗಾಗಿ ರಾಮ ಪರಶುರಾಮ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಚಿವದಶಂಕರ್ ಅವರ

ಆತ್ಮೀಯ ಕೇಳುಗರೆ, ನಾನು ಈಗಾಗಲೇ ಮುಂಚೆನೆ ಹೇಳಿದೆ ನಿಮಗೆ, ದಯಮಾಡಿ ಕರೆ ಮಾಡಿದವರು ಕರೆ ಮಾಡಬೇಡಿ ಅಂತ. ಆದರೂ ಕೆಲವರು ಹಾಗೆ ಮಾಡ್ತಿದ್ದೀರಿ, ಮತ್ತೆ ಕೆಲವರು ಹೆಸರನ್ನು ಬದಲಾಯಿಸ್ಕೊಂಡು ಸಹ ಕರೆ ಮಾಡ್ತಿದ್ದೀರಿ. ದಯಮಾಡಿ ಹಾಗೆ ಮಾಡಬೇಡಿ, ಅದು ಅಪರಾಧ ಆಗುತ್ತೆ ಬೇರೆಯವರ ಹೆಸರನ್ನು ಬಳಸಿಕೊಂಡು ಕರೆ ಮಾಡಿದ್ರೆ. ಅರ್ಥ ಮಾಡ್ಕೊಳ್ಳಿ. ಈಗ ಕೇಳಿ ಗಣೇಶನ ಗಲಾಟೆ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯಕ್ಕೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಈಗ ನಮ್ಮ ಇನ್ನೊಬ್ಬ ಕೇಳುಗರು ಸಿದ್ಧ ಇದ್ದಾರೆ ಮಾತಾಡ್ಲಿಕ್ಕೆ, ಬನ್ನಿ ಮಾತಾಡ್ಸೋಣ. ಹಲೋ, ಸಂಪರ್ಕ ಸಾಧ್ಯವಾಗಿಲ್ಲ. ಈಗ ಇನ್ನೊಬ್ಬ, ಕ್ಷಮಿಸಿ, ಇನ್ನೊಬ್ಬ ಕೇಳುಗರು ಯಾರು ಇಲ್ಲ, ಎಲ್ಲ ಕರೆಗಳು ಕಟ್ ಆಗಿದ್ದಾವೆ. ಈಗ ಕೇಳಿ ಜಗದೇಕ ವೀರನ ಕತೆ ಚಿತ್ರದ ಗೀತೆಯನ್ನ ಘಂಟಸಾಲ ಅವರ ಧ್ವನಿಯಲ್ಲಿ.

0: ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ.
1: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಸರ್, ನಾನು ಹರ್ಷನ್ ಕುಂಟೆಯಿಂದ, ಉಮಾದೇವಿ ಅಂತ.
0: ನಮಸ್ಕಾರ ಮೇಡಮ್, ಹೇಗಿದ್ದೀರಿ?
1: ನಮಸ್ಕಾರ. ಹಾ, ಚೆನ್ನಾಗಿದ್ದೀನಿ ಸರ್. ತಾವ್ ಹೇಗಿದ್ದೀರಿ?
0: ನಾನು ಚೆನ್ನಾಗಿದ್ದೀನಿ. ಕೇಳ್ತಿರ್ತೀರಾ ನಮ್ಮ ಕಾರ್ಯಕ್ರಮಗಳನ್ನೆಲ್ಲ?
1: ಸರ್, ನಾನು ಯಾವಾಗ್ಲೂ ವಿವಿಧ ಭಾರತಿ ಬಿಟ್ಟು ಕದಲೋದೇ ಇಲ್ಲ.
0: ಹೌದಾ?
1: ಹೌದು ಸರ್, ನಾನು ಎಲ್ಲ ಪ್ರತಿಯೊಂದು ಕಾರ್ಯಕ್ರಮನು ಕೇಳ್ತೀನಿ ಸಾಮಾನ್ಯವಾಗಿ.
0: ಹಾ ಮೇಡಮ್, ಈಗ ಯಾವ ಗೀತೆಯನ್ನು ಪ್ರಸಾರ ಮಾಡಬೇಕಿತ್ತು?
1: ಸರ್, ನನಗೆ ಮಾವನ ಮಗಳು ಚಿತ್ರದಿಂದ ನಾನೇ ವೀಣೆ ನೀನೇ ತಂತಿ ಹಾಡ್ಬೇಕಾಗಿತ್ತು.
0: ಖಂಡಿತ ಮೇಡಮ್, ನಿಮ್ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಓಕೆ ಸರ್, ನಮಸ್ತೆ.
0: ನಮಸ್ಕಾರ. ಈಗ ಕೇಳಿ ಮಾವನ ಮಗಳು ಚಿತ್ರದ ಗೀತೆಯನ್ನ ಪಿ ಬಿ ಶ್ರೀನಿವಾಸ್ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಕುವೆಂಪು ಅವರ ರಚನೆಗೆ ಚಲಪತಿ ರಾವ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

0: ಆತ್ಮೀಯ ಕೇಳುಗರೆ, ಕರೆಕೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ,
1: ನಮಸ್ಕಾರ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ನಾಗರಾಜ್ ಚೌಧರಿ, ಕಲಬುರಗಿಯಿಂದ.
0: ಹೌದಾ ಸರ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ನೋಡ್ರಿ, ಈಗ ಸ್ವಲ್ಪ ಆರಾಮಾಗ್ಯದ.
0: ಹೌದಾ, ಎಷ್ಟು ದಿನ ಆಯ್ತು ಕರೆ ಮಾಡಿ ಆಕಾಶವಾಣಿಗೆ?
1: 7 ತಿಂಗಳ ಮೇಲೆ ಆಯ್ತ್ರಿ.
0: 7 ತಿಂಗಳ ಆಯ್ತಾ?
1: ಹಾ, ಮಾರ್ಚ್ನಾಗೆ ಮಾಡಿ, ಲಾಸ್ಟ್ ಮಾರ್ಚ್ ಅಂಡ್ ಫೆಬ್ರವರಿ.
0: ಹಾ ಹಾ, ಹುಷಾರಿಲ್ವಾ ನಿಮ್ಗೆ?
1: ಹೌದ್ರಿ, ಮಾರ್ಚ್ ಹಿಡಿದು ಈಗ ಹುಷಾರಿಲ್ವಾ.
0: ಹಾ ಹಾ ಹಾ, ಯಾವ ಗೀತೆಯನ್ನ ಪ್ರಸಾರ ಮಾಡ್ಬೇಕಿತ್ತು ಸರ್ ಈಗ?
1: ಕಸ್ತೂರಿ ನಿವಾಸ, ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ,
0: ಆ ಚಿತ್ರದ ಗೀತೆನಾ?
1: ಹಾ ಸರ್,
0: ಖಂಡಿತ ಸರ್, ನಿಮ್ಮ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಧನ್ಯವಾದ.
1: ಧನ್ಯವಾದ.
0: ಈಗ ಕೇಳಿ ಕಸ್ತೂರಿ ನಿವಾಸ ಚಿತ್ರದ ಗೀತೆಯನ್ನ ಪಿ ಬಿ ಶ್ರೀನಿವಾಸ್ ಹಾಗೆ ಪಿ ಸುಶೀಲ ಅವರ ಧ್ವನಿಯಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇರುವಂತಹ ಗೀತೆ.

0: ಆತ್ಮೀಯ ಕೇಳುಗರೆ, ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ಇನ್ನೊಬ್ಬ ಕೇಳುಗರು ಕರೆ ಮಾಡಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ,
1: ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಸರ್, ವಿವಿಧ ಭಾರತಿ ಆಕಾಶವಾಣಿ ಆರ್ಜೆಗಳು ಮತ್ತೆ ನಿಲಯದ ನಿರ್ದೇಶಕರಿಗೂ ಎಫ್ ಎಂ ಕೇಳ್ತಕ್ಕಂತ ಎಲ್ಲಾ ಎಲ್ಲಾ ಬಳಗದವರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಎಚ್ ಪಿ ಉಚ್ಚೇಗೌಡ, ಅಲಗಾಪುರ ಗ್ರಾಮ, ಅನೂರು ತಾಲೂಕು, ಚಾಮರಾಜನಗರ ಜಿಲ್ಲೆಯಿಂದ ಸಹ ಮಾತಾಡ್ತಿದ್ದೀನಿ ಸರ್.
0: ನಮಸ್ಕಾರ ಸರ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಸರ್. ತಮ್ಮ ಹೆಸರು ಹೇಳಿ ಸರ್.
0: ಆರ್ ಜೆ ವರುಣ್.
1: ಓಕೆ ಸರ್, ಥ್ಯಾಂಕ್ ಯು ಸರ್. ಹೇಳಿ ಸರ್. ನನ್ಗೆ ಸರ್ ನನ್ನ ಕೋರಿಕೆ ಗೀತೆ
0: ಸರ್,
1: ಶಂಕರ್ ಗುರುನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಿ ಬಿ ಶ್ರೀನಿವಾಸ್ ಇಬ್ರು ಆಡಿರೋದು ಬೆಂಕಿ ಎಂತೆ ಅಂತ ಆಡಿದೆ. ಇವಾಡು ಸರ್, ಇವಾಡು ನಮ್ಮ ಮನೆಯವರು, ನಾನು ಎಚ್ ವಿ ಉಚ್ಚೇಗೌಡ, ಕೆಂಪಮ್ಮ, ಅರುಣ್ ಕುಮಾರ್, ಡಾಕ್ಟರ್ ಚಂದ್ರರಾಜು, ಸಿ ಪೂರ್ಣಚಂದ್ರ ತೇಜಸ್ವಿ, ಪೂರ್ಣಿಮಾ, ಅರುಣ್ ಕುಮಾರು, ಮತ್ತೆ ಅನುಭವ್ ಅಂತ ಇದಾರೆ, ಗುಣಶೀಲ ಅಂತಾರೆ, ಕಾಶಿ ವಿಶ್ವನಾಥ ಅಂತ ಇದಾರೆ, ಪ್ರಕಾಶ್, ಮುನಿಯಪ್ಪ, ಇವರೆಲ್ಲರಿಗಾಗಿ, ಮತ್ತೆ ಕಾರ್ತಿಕನ್ ಅಂತ ಇದಾರೆ, ಇವರೆಲ್ಲರಿಗೂ ಸ್ನೇಹಿತರು ಸರ್, ಇವ್ರು ಕೇಳ್ಬೇಕಂತೆ.
0: ಸರ್, ಖಂಡಿತ ನಿಮ್ಮ ಇಷ್ಟದ ಗೀತೆನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಓಕೆ ಸರ್, ಥ್ಯಾಂಕ್ ಯು ಸರ್.
0: ಧನ್ಯವಾದ. ಈಗ ಕೇಳಿ ಶಂಕರ್ ಗುರು ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೆ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಚಿವದಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಈಗ ನಮ್ಮ ಇನ್ನೊಬ್ಬ ಕೇಳುಗರು ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ
1: ಹಲೋ ಸರ್.
0: ಮೇಡಮ್ ಕೇಳಿಸ್ತಿದ್ಯಾ?
1: ಕೇಳಿಸ್ತಾ ಇದೆ.
0: ನಿಮ್ಮ ಹೆಸರು?
1: ನನ್ನ ಹೆಸರು ಮೀರಾ ಸುಭಾಷ್ ಕುಲಕರ್ಣಿ ಅಂತ ಹೇಳಿ.
0: ಮೇಡಮ್ ಎಲ್ಲಿಂದ ಕರೆ ಮಾಡ್ತಿದ್ದೀರಿ?
1: ಕೆಂಗೇರಿ ಬೆಂಗಳೂರಿಂದ ಸರ್.
0: ಬೆಂಗಳೂರಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ಹೇಗಿದ್ದೀರಿ?
1: ಚೆನ್ನಾಗಿದೆ ಸರ್. ನಿಮ್ ಕರೆ ಸಿಕ್ಕಿದ್ ನಮ್ಗಂತೂ ಬಹಳ ಖುಷಿ. ಏನ್ ಮಾಡಕ್ಕೂ ತೋಚ್ತಾ ಇಲ್ಲ. ಈಗ ಫಸ್ಟ್ ನಿಮ್ ಹತ್ರ ಮಾತಾಡ್ಬೇಕು ಅಂತ ಇದೆ. ಅರ್ಧ ಎಲ್ಲ ಅಡಿಗೆ ಎಲ್ಲ ಅರ್ಧಕ್ಕೆ ನಿಂತಿದೀವಿ.
0: ಹೌದಾ?
1: ಇದು ಸಿಗೋದು ಬಹಳ ಇದಲ್ವಾ ಸರ್, ನಮ್ಗೊಂಥರ ಅದೃಷ್ಟ ಅಂತ ಅನ್ಕೊಳ್ತೀನಿ.
0: ಹೌದು.
1: ತುಂಬಾ
0: ಮೇಡಮ್. ಯಾವಾಗ
1: ಸರ್? ನನ್ಗೆ ಭಾಗ್ಯ ಜ್ಯೋತಿ ಚಿತ್ರದಿಂದ ದಿವ್ಯ ಗಗನ ವನವಾಸಿನಿ ಅಂತ ಹೇಳಿ ಆ ಹಾಡು ಮೊನ್ನೆ ರೀಸೆಂಟ್ ಆಗಿ ಬಂದಿತ್ತು ನಿಮ್ಮ ಆಕಾಶವಾಣಿನಲ್ಲಿ. ಅದ್ ಕೇಳ್ದಾಗಿಂದ ನಮ್ಗೊಂಥರ ಅದ್ ಹಾಡು ಬೇರೆ ಇದ್ರಲ್ಲಿ ಬರೋಲ್ಲ, ಸಿಗೋಲ್ಲ ಸರ್ ನಮ್ಗೆ, ಬೇರೆ ಎಲ್ಲೂ ಹಾಡು ಸಿಗೋದಿಲ್ಲ. ಅದು ನಾವೆಲ್ಲ ಅವಾಗ ಚಿಕ್ಕೋರಿದ್ದಾಗ ಭಾಗ್ಯಜ್ಯೋತಿ ಪಿಕ್ಚರ್ ನೋಡಿದ್ದು, ಅದೆಲ್ಲ ಪಿಕ್ಚರೈಸೇಷನ್ ಕಣ್ಮುಂದೆ ಬಂದಂಗ ಆಯ್ತು. ತುಂಬಾ ಚೆನ್ನಾಗಿದೆ, ಅದಕ್ಕೋಸ್ಕರ ಇನ್ನೊಂದ್ಸರಿ ಅದನ್ನ ಕೇಳೋಣ ಅಂತ ಸರ್.
0: ಖಂಡಿತ ಮೇಡಮ್, ನಿಮ್ ಇಷ್ಟದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಖಂಡಿತ ಸರ್, ಧನ್ಯವಾದಗಳು. ನಿಮಗೂ ಅಷ್ಟೇ. ಆಕಾಶವಾಣಿ ಎಷ್ಟು ನಮ್ಮ ಹೆಮ್ಮೆಯ ಆಕಾಶವಾಣಿ ಅಂತಾನೆ ಹೇಳ್ಬೋದು ನಾವು.
0: ಖಂಡಿತ ಮೇಡಮ್, ಧನ್ಯವಾದ.
1: ಥ್ಯಾಂಕ್ ಯು
0: ಸರ್. ಈಗ ಕೇಳಿ ಭಾಗ್ಯ ಜ್ಯೋತಿ ಚಿತ್ರದ ಗೀತೆಯನ್ನ ಪಿ ವಿ ಶ್ರೀನಿವಾಸ್ ಹಾಗೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ. ಪಿ ವಿ ಶ್ರೀನಿವಾಸ್ ಅವರು ಈ ಒಂದು ಗೀತೆಗೆ ಸಾಹಿತ್ಯವನ್ನು ಸಹ ಬರೆದಿದ್ದಾರೆ. ವಿಜಯ್ ಭಾಸ್ಕರ್ ಅವರ ಸಂಗೀತ ಈ ಒಂದು ಗೀತೆಗಿದೆ.

0: ಸ್ಪೃಶಮಾಂ.
1: ಕಿಂ ಕಾರಣಂ?
0: ಜೀತ.

0: ನಮಸ್ಕಾರ, ಹೇಗಿದ್ದೀರಿ? ನಾನು ನಾಗತಿಹಳ್ಳಿ ಚಂದ್ರಶೇಖರ್ ಮಾತಾಡ್ತಾ ಇದ್ದೀನಿ. ಇದು ನಿಮ್ಮ ವಿವಿಧ ಭಾರತಿ ಸಿನಿಮಾ ಮನರಂಜನೆಗೆ ಮೀಸಲಾದ ವಿಶೇಷ ವಾಹಿನಿ. ನಾನು ಸದಾ ಕೇಳ್ತೀನಿ, ನೀವು ಕೇಳಿ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಆತ್ಮೀಯ ಕೆಳಗೊರೆ, ಇದುವರೆಗೂ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಗೀತೆಗಳನ್ನು ಆಲಿಸಿದಿರಿ. ಸಮಯ ಇನ್ನೇನು 1 ಗಂಟೆ ಆಗ್ತಾ ಇದೆ. ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಏಷ್ಯನ್ ಗೇಮ್ಸ್ 2026ರಲ್ಲಿ ಪದಕ ಗೆದ್ದು ದೇಶ ಹಾಗೂ ರಾಜ್ಯಕ್ಕೆ ಕೀರ್ತಿ ತಂದ ರಾಜ್ಯದ ಕ್ರೀಡಾಪಟುಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಅಭಿನಂದಿಸಿದರು. ಸ್ನೇಹಪರ ರಾಷ್ಟಗಳು ಮತ್ತು ಅಂತಾರಾಷ್ಟೀಯ ಮಾರುಕಟ್ಟೆಗಳಿಗೆ ಹಡಗುಗಳು ಹಾಗೂ ಕಡಲ ಸೇವೆಗಳನ್ನು ಒದಗಿಸಲು ಭಾರತೀಯ ಹಡಗು ನಿರ್ಮಾಣ ಘಟಕಗಳನ್ನು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಾತ್ಮಕವಾಗಿಸುವಂತೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕರೆ ನೀಡಿದ್ದಾರೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಇಂದು ಮಧ್ಯಾಹ್ನ ಮೂವರು ಹೊಸ ನ್ಯಾಯಮೂರ್ತಿಗಳಾದ ನ್ಯಾಯಮೂರ್ತಿ ಸುನೀತಾ ಅಗರ್ವಾಲ್, ನ್ಯಾಯಮೂರ್ತಿ ದೇವೇಂದ್ರ ಕುಮಾರ್ ಉಪಾಧ್ಯಾಯ ಮತ್ತು ನ್ಯಾಯಮೂರ್ತಿ ಅಪರೇಶ್ ಕುಮಾರ್ ಸಿಂಗ್ ಅವರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದಿನಿಂದ ಹಿಮಾಚಲ ಪ್ರದೇಶಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ಇಂದು ಬೆಳಗ್ಗೆ ಬಿಲಾಸ್ಪುರದ ಏಮ್ಸ್ನ ಮೊದಲ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಪದವಿ ಪಡೆಯುವ ವೈದ್ಯರಿಗೆ ಪದವಿ ಪ್ರದಾನ ಮಾಡಲಿದ್ದಾರೆ. ನೈಜೀರಿಯಾದ ಬೆನಿನ್ ಸಿಟಿಯಿಂದ ಲಾಗೋಸ್ಗೆ ತೆರಳುತ್ತಿದ್ದ ಸೇನಾ ವಿಮಾನ ಪತನಗೊಂಡಿದ್ದು 25 ಪ್ರಯಾಣಿಕರು ಮತ್ತು 7 ಸಿಬ್ಬಂದಿ ಸೇರಿದಂತೆ 32 ಮಂದಿ ಮೃತಪಟ್ಟಿದ್ದಾರೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸುಧಾರಣೆ ಕೈಗೊಳ್ಳದಿದ್ದರೆ ಉಂಟಾಗಬಹುದಾದ ಪರಿಣಾಮಗಳ ಬಗ್ಗೆ ಸದಸ್ಯ

ರಾಷ್ಟಗಳಿಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಎಚ್ಚರಿಕೆ ನೀಡಿದ್ದಾರೆ. ಕೋಲ್ಕತ್ತಾದ ಸಾಲ್ಟ್ ಲೇಕ್ನ ಯುವ ಭಾರತಿ ಕ್ರೀಡಾಂಗಣದಲ್ಲಿ ಫಿಫಾ ಅಂತಾರಾಷ್ಟೀಯ ಸೌಹಾರ್ದ ಫುಟ್ಬಾಲ್ ಪಂದ್ಯದಲ್ಲಿ ಭಾರತ ಮತ್ತು ಉರುಗ್ವೆ ತಂಡಗಳು ಇಂದು ಮುಖಾಮುಖಿಯಾಗಲಿವೆ. ವಿಶ್ವ ಕ್ರಿಕೆಟ್ನಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನು ಎತ್ತಿಹಿಡಿದಿದ್ದ ದಿಗ್ಗಜ ಆಟಗಾರ್ತಿ ಹರ್ಮನ್ಪ್ರೀತ್ ಕೌರ್ ಭಾರತ ಮಹಿಳಾ ತಂಡ ನಾಯಕತ್ವಕ್ಕೆ ರಾಜೀನಾಮೆ ನೀಡಿದ್ದಾರೆ. ನಾಯಕತ್ವದಿಂದ ಕೆಳಗಿಳಿದರೂ ಹರ್ಮನ್ಪ್ರೀತ್ ಕೌರ್ ತಂಡದ ಮಧ್ಯಮ ಕ್ರಮಾಂಕದ ಪ್ರಮುಖ ಬ್ಯಾಟರ್ ಆಗಿ ಮುಂದುವರಿಯಲಿದ್ದಾರೆ. ಭಾರತದ ಬ್ಯಾಟರ್ಗಳಾದ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಹಾಗೂ ಜಿಂಬಾಬ್ವೆಯ ಆಲ್ರೌಂಡರ್ ಸಿಕಂದರ್ ರಜಾ ಅವರನ್ನು ವೈಟ್ಬಾಲ್ ಕ್ರಿಕೆಟ್ನಲ್ಲಿ ಸ್ಫೋಟಕ ಪ್ರದರ್ಶನಗಳ ಆಧಾರದ ಮೇಲೆ ಸೆಪ್ಟೆಂಬರ್ ತಿಂಗಳ ಐಸಿಸಿ ಶ್ರೇಷ್ಠ ಆಟಗಾರ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗೆ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
4: ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ. ಇದೀಗ ಸಮಯ ಆಗಿದೆ 1:05. ಈಗ ನಿಮ್ಮ ಸಂದೇಶಗಳನ್ನು ನೋಡುವಂತಹ ಸಮಯ. ಸಂದೇಶ ಕಳಿಸಿದ್ದಾರೆ ಸವದತ್ತಿಯಿಂದ ಪ್ರಸನ್ನ ಅವರು. ಇವತ್ತು ಧ್ರುವ ಅವರ, ಸರ್ಜಾ ಅವರ ಜನ್ಮದಿನ, ಅವರಿಗೆ ಜನ್ಮದಿನದ ಶುಭಾಶಯಗಳು ಅಂತ ಹೇಳ್ತಾ ಇದ್ದಾರೆ. ಇನ್ನು ಹಲಸೂರಿಂದ ರಾಜೇಶ್ ಸಂದೇಶ ಕಳಿಸಿದ್ದಾರೆ, ಧ್ರುವ ಸರ್ಜಾ ಅವರ ಚಿತ್ರಗಳಲ್ಲಿ ಸಾಹಸ ದೃಶ್ಯಗಳು ತುಂಬ ಚೆನ್ನಾಗಿರುತ್ತವೆ, ಅವರ ಅಭಿನಯ ನಮಗೆ ತುಂಬ ಇಷ್ಟ ಅಂತ ಸಂದೇಶ ಕಳಿಸಿದ್ದಾರೆ. ಇನ್ನು ರಾಜ್ಕುಮಾರ್ ಭಾರತಿ ಹಾಡಿದಂತಹ ಗಜವದನ ಪಾಲಿಸುವ ಹಾಡು ಪ್ರಸಾರ ಮಾಡಬೇಕಿತ್ತು ನಮಗೆ ಅಂತ ಜಯಭಟ್ ಅವರು ಕೇಳ್ಕೊಂಡಿದ್ದಾರೆ. ಖಂಡಿತ ನಿಮ್ಮ ಕೋರಿಕೆಯ ಗೀತೆಯನ್ನು ಪ್ರಸಾರ ಮಾಡೋಣ. ಇನ್ನು ಕಲಾಭಾರತಿ ಕಾರ್ಯಕ್ರಮ ಹಾಡುಗಳು ತುಂಬ ಚೆನ್ನಾಗಿತ್ತು, ಧ್ರುವ ಸರ್ಜಾ ಅವರ ಮಾರ್ಟಿನ್ ಚಿತ್ರ ತುಂಬ ಇಷ್ಟ ಆಯಿತು ನಮಗೆ ಅಂತ ಅರುಣಾ ಮೈತ್ರಿ ಅವರು ಜೆ ಸಿ ನಗರಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಪೂರ್ಣಿಮಾ ಮೇಸ್ತ್ರಿ ಅವರ ಸಂದೇಶ ಸಹ ಬಂದಿದೆ, ಧ್ರುವ ಸರ್ಜಾ ಅವರ ಜನ್ಮದಿನದ ಶುಭಾಶಯಗಳು, ಅವರಿಗೆ ಅವರ ಸಿನಿಮಾಗಳು ತುಂಬ ಚೆನ್ನಾಗಿ ಮೂಡಿ ಬಂದಿವೆ ಅಂತ. ಇನ್ನು ಕಲಾಭಾರತಿ ಕಾರ್ಯಕ್ರಮ ಹಾಗೆ ಕರಗೊಂದು ಹಾಡು, ಕೇಳುಗರ ಹಾಡುಗಳು ನಮಗೆ ತುಂಬ ಇಷ್ಟ ಆಗ್ತಾ ಇದ್ದಾವೆ ಅಂತ ಸಂದೇಶ ಕಳಿಸ್ಕೊಟ್ಟಿದ್ದಾರೆ ಮಯೂರು ಕೋಟಿ ಜನ್ನಾಪುರ ಅವರು. ಇನ್ನು ಹರೀಶ್ ಮಲ್ಲೇಶ್ವರ ಅವರು ವಿಶೇಷವಾಗಿ ಹೇಳಬೇಕು, ಅವರು ಪ್ರತಿ ಸಾರಿ ಯಾರು ರಿಪೀಟಾಗಿ ಕರೆ ಮಾಡ್ತಿರ್ತಾರೆ ಅವರ ಹೆಸರನ್ನು ತುಂಬ ಚೆನ್ನಾಗಿ ನೋಟ್ ಮಾಡಿಕೊಂಡು ಅದನ್ನು ನಮಗೆ ತಿಳಿಸ್ತಾರೆ. ಇವರೇ ಕರೆ ಮಾಡಿದ್ರು ಇವತ್ತು, ಮತ್ತೆ ಮತ್ತೆ ಪದೇ ಪದೇ ಕರೆ ಮಾಡ್ತಾರೆ ಅಂತ. ಅವರ ಜೊತೆಗೆ ಶುಭಾಂಕುರಿ ಹಂಪಸಾಗರದಿಂದ, ಹಾಗೆಯೇ ಅನೇಕರು ವಿವಿಧ ಹೆಸರುಗಳು, ಅಂದರೆ ಅವ್ರ ಹೆಸರಿದೆ ಬೇರೆ ಬೇರೆ ಹೆಸರುಗಳು, ಬಟ್ ಆದರೆ ಅವರು ಸರಿಯಾಗಿ ಮೆನ್ಷನ್ ಮಾಡಿಲ್ಲ. ಅವರು ಸಹ ಹೇಳ್ತಾ ಇದ್ದಾರೆ ದಯಮಾಡಿ ಪದೇ ಪದೇ ಕರೆ ಮಾಡಿದವರು ಕರೆ ಮಾಡಬೇಡಿ ಅಂತ ಹೇಳಿ ಅಂತ. ಇನ್ನು ಪ್ರಶಾಂತ್ ಕಾಮಾಕ್ಷಿಪಾಳ್ಯದಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಹಾಗೆ ನಾಗೇಂದ್ರ ಗುಂಡಮ್ಮ ಅವರು ದೊಡ್ಡ ಉಳ್ಳಾರ್ತಿ ಚಳ್ಳಕೆರೆಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಕರೆಗೊಂದು ಹಾಡು ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ. ಇನ್ನು ಕೆಲವರು ಸಂದೇಶ ಕಳಿಸಿದ್ದೀರಿ ನಮಗೆ, ಎಷ್ಟೇ ಸಲ ಕರೆ ಮಾಡಿದ್ರು ನಮಗೆ ಸಂಪರ್ಕ ಸಾಧ್ಯ ಆಗ್ತಿಲ್ಲ ಅಂತ. ಖಂಡಿತ ಸದಾ ಪ್ರಯತ್ನಿಸ್ತಾ ಇರಿ, ಖಂಡಿತ ನಿಮಗೆ ಕರೆ ಸಿಕ್ಕೇ ಸಿಗುತ್ತೆ ಅಂತ. ಹಾಗೆ ಪೂಜಾರ್, ಶ್ರೀಕಾಂತ್ ಪೂಜಾರ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ, ಮುಂಡರಗಿಯಿಂದ ಕಾರ್ಯಕ್ರಮಗಳೆಲ್ಲವೂ ಚೆನ್ನಾಗಿ ಮೂಡಿ ಬರ್ತಾ ಇದ್ದಾವೆ ಅಂತ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ತಮಿಳುನಾಡು, ಪುದುಚೇರಿ, ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು, ಅಸ್ಸಾಂನ 1 ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಮತದಾನ ಪ್ರಗತಿಯಲ್ಲಿ. ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆಯ ಫ್ಲೀಟ್ ಸಪೋರ್ಟ್ ಶಿಪ್ 1 ಉದ್ಘಾಟಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೈಜೀರಿಯಾದಲ್ಲಿ ಸೇನಾ ವಿಮಾನ ಪತನ, 32 ಮಂದಿ ಸಾವು. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಇಂದು ಭಾರತ ವೆಸ್ಟ್ಇಂಡೀಸ್ ಮುಖಾಮುಖಿ. ವಾರ್ತೆಗಳ ವಿವರ: ತಮಿಳುನಾಡು, ಪುದುಚೇರಿ ಮತ್ತು ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಅಸ್ಸಾಂನ 1 ಲೋಕಸಭಾ ಕ್ಷೇತ್ರದ ಉಪಚುನಾವಣೆಯ ಮತದಾನ ಪ್ರಗತಿಯಲ್ಲಿದೆ. ಚುನಾವಣಾ ಆಯೋಗದ ಮಾಹಿತಿಯ ಪ್ರಕಾರ ಬೆಳಗ್ಗೆ 11 ಗಂಟೆಯ ವೇಳೆಗೆ ತಮಿಳುನಾಡಿನ ಮಧುರಾಂತಕಂನಲ್ಲಿ ಶೇಕಡಾ 35.55 ಮತ್ತು ಧಾರಾಪುರಂನಲ್ಲಿ ಶೇಕಡಾ 37.28, ಪುದುಚೇರಿಯ ತಟ್ಟಂಚಾವಡಿ ಶೇಕಡಾ 39.16 ಹಾಗೂ ಪಶ್ಚಿಮ ಬಂಗಾಳದ ರೆಜಿನಗರ ಶೇಕಡಾ 38.71 ಮತ್ತು ನಂದಿಗ್ರಾಮ ಶೇಕಡಾ 43.95 ಹಾಗೂ ಅಸ್ಸಾಂನ ನಾಗಾಂ ಲೋಕಸಭಾ ಕ್ಷೇತ್ರದಲ್ಲಿ ಶೇಕಡಾ 37.82 ಮತದಾನವಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಶಾಖಪಟ್ಟಣದ ಹಿಂದೂಸ್ತಾನ್ ಶಿಪ್ಯಾರ್ಡ್ ಲಿಮಿಟೆಡ್ನಲ್ಲಿ

0: ಇಂದು ನೌಕಾಪಡೆಯ ಫ್ಲೀಟ್ ಸಪೋರ್ಟ್ ಶಿಪ್ 1 ಉದ್ಘಾಟಿಸಿದ್ದು, ಫ್ಲೀಟ್ ಸಪೋರ್ಟ್ ಶಿಪ್ನ 5ರ ಕೀಲ್ ಅಳವಡಿಕೆಗೆ ಚಾಲನೆ ನೀಡಿದರು. ಇದೇ ವೇಳೆ ಅವರು ನವೀಕರಿಸಲಾದ ಸ್ಲೀಪ್ವೇ 4 ಮತ್ತು 300 ಟನ್ ಸಾಮರ್ಥ್ಯದ ಗೋಲಿಯತ್ ಕ್ರೇನ್ ಲೋಕಾರ್ಪಣೆಗೊಳಿಸಿದರು. ಭಾರತೀಯ ನೌಕಾಪಡೆಗಾಗಿ ನಿರ್ಮಿಸಲಾಗುತ್ತಿರುವ 5 ಪ್ಲೇಟ್ ಸಪೋರ್ಟ್ ಶಿಪ್ಗಳಲ್ಲಿ ಮೊದಲನೆಯದಾದ ಎಫ್ಎಸ್ಎಸ್ 1 ಮುಂದಿನ 18 ತಿಂಗಳಲ್ಲೇ ಬಂಗಾಳ ಕೊಲ್ಲಿಯಲ್ಲಿ ನಿಯೋಜನೆಗೊಳ್ಳಲಿದೆ. 43,500 ಟನ್ ತೂಕದ ಈ ಹಡಗುಗಳು ಸಮುದ್ರದಲ್ಲಿ ಇರುವ ಯುದ್ದ ನೌಕೆಗಳಿಗೆ ಅಗತ್ಯ ಸಾಮಗ್ರಿ ಪೂರೈಸುವ ಮೂಲಕ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ನೌಕಾಪಡೆಯ ಕಾರ್ಯಾಚರಣಾ ಸಾಮರ್ಥ್ಯ ಹೆಚ್ಚಿಸಲಿವೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿನ ಅಕ್ರಮಗಳ ಆರೋಪ ಹಾಗೂ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರನ್ನು ಹುದ್ದೆಯಿಂದ ವಜಾಗೊಳಿಸಬೇಕೆಂಬ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ವಿರೋಧ ಪಕ್ಷಗಳು ಇಂದು ಸಂಸತ್ ಭವನದಿಂದ ಭಾರತೀಯ ಚುನಾವಣಾ ಆಯೋಗದ ಪ್ರಧಾನ ಕಚೇರಿಯಾದ ನಿರ್ವಚನ ಸದನವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿವೆ. ಆದರೆ ಚುನಾವಣಾ ಆಯೋಗದ ಕಡೆಗೆ ತೆರಳುತ್ತಿದ್ದ ಪ್ರತಿಭಟನಾಕಾರರನ್ನು ಭದ್ರತಾ ಸಿಬ್ಬಂದಿ ತಡೆದರು. ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ಸಂಸದರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ದೇಶದಲ್ಲಿ ಅರಾಜಕತೆಯಿಂದ ವಾತಾವರಣ ಸೃಷ್ಟಿಸಲು ಪ್ರತಿಪಕ್ಷಗಳು ವಿಶೇಷವಾಗಿ ಕಾಂಗ್ರೆಸ್ ಪ್ರಯತ್ನಿಸುತ್ತಿವೆ ಎಂದು ಬಿಜೆಪಿ ಆರೋಪಿಸಿದೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಷ್ಟೀಯ ವಕ್ತಾರ ಸಂಬಿತ್ ಪಾತ್ರಾ, ದೇಶದ ಸಾಂವಿಧಾನಿಕ ಸಂಸ್ಥೆಗಳ ವಿರುದ್ದ ಪ್ರತಿಪಕ್ಷಗಳು ಅವಹೇಳನಕಾರಿ ಹೇಳಿಕೆಗಳನ್ನು ನೀಡುತ್ತಿವೆ ಎಂದು ಆರೋಪಿಸಿದರು. ಭಾರತೀಯ ಸೇನೆ, ಸುಪ್ರೀಂಕೋರ್ಟ್, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಹಾಗೂ ವಿದ್ಯುನ್ಮಾನ ಮತಯಂತ್ರಗಳ ವಿರುದ್ದವೂ ಪ್ರತಿಪಕ್ಷಗಳು ಕಾಲಕಾಲಕ್ಕೆ ಆರೋಪ ಮಾಡಿವೆ. ಕಳೆದ ಕೆಲವು ವಾರಗಳಿಂದ ಚುನಾವಣಾ ಆಯೋಗವನ್ನು ಪ್ರತಿಪಕ್ಷಗಳು ಗುರಿಯಾಗಿಸಿಕೊಂಡಿವೆ ಎಂದು ಸಂಬಿತ್ ಪಾತ್ರಾ ದೂರಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತು ಸರಣಿಯ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತ ಒಂದು ವರದಿ ಇಲ್ಲಿದೆ. 370ನೇ ವಿಧಿಯು 70 ವರ್ಷಗಳ ಕಾಲ ಅಸ್ತಿತ್ವದಲ್ಲಿದ್ದು ಯಾವುದೇ ಸರ್ಕಾರವೂ ಆ ವಿಷಯದ ಗೋಜಿಗೆ ಹೋಗಲಿಲ್ಲ. ಅದಕ್ಕೆ ಕಾರಣ ಅವರು ಆ ವಿಧಿಯ ಪರವಾಗಿದ್ದರು ಎಂದಲ್ಲ, ಬದಲಿಗೆ ಅದನ್ನು ರದ್ದುಗೊಳಿಸುವುದರಿಂದ ಉಂಟಾಗಬಹುದಾದ ಪರಿಣಾಮಗಳ ಬಗ್ಗೆ ಅವರಿಗಿದ್ದ ಭಯವೇ ಕಾರಣವಾಗಿತ್ತು. 2016ರಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ಸುದೀರ್ಘ 51 ದಿನಗಳ ಕಾಲ ಕರ್ಫ್ಯೂ ಜಾರಿಯಲ್ಲಿತ್ತು. ಕೇವಲ ಒಬ್ಬ ವ್ಯಕ್ತಿಯ ಹತ್ಯೆಯ ಕಾರಣದಿಂದಾಗಿ ಅಲ್ಲಿನ ಶಾಲೆಗಳು 8 ತಿಂಗಳ ಕಾಲ ಮುಚ್ಚಿದ್ದರು. ಎಲ್ಲವೂ ಗೊಂದಲ ಅಥವಾ ಅಶಾಂತಿ ಉಂಟಾಗಬಹುದೆಂದು ನಿರೀಕ್ಷಿಸಿದ್ದರು. ಯಾವುದೇ ಹಿಂಸಾಚಾರವನ್ನು ನಿಯಂತ್ರಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಬಲವಾದ ಯೋಜನೆಯನ್ನು ಸಿದ್ದಪಡಿಸಿತು. ಘೋಷಣೆ ಮತ್ತು ಅದರ ಅನುಷ್ಠಾನದ ನಡುವೆ ಯಾವುದೇ ಅಂತರವಿರದಂತೆ ಒಂದೇ ದಿನದಲ್ಲಿ ರಾಷ್ಟಪತಿಗಳ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ಕಾಯ್ದೆಯನ್ನು ಮಂಡಿಸಲಾಯಿತು. ಆ ಬೇಸಿಗೆಯು ಶಾಂತಿಯುತವಾಗಿ ಕಳೆಯಿತು. 370ನೇ ವಿಧಿಯು ಯಾವಾಗಲೂ ಒಂದು ತಾತ್ಕಾಲಿಕ ನಿಬಂಧನೆಯಾಗಿಯೇ ಇತ್ತು ಎಂದು ಅಭಿಪ್ರಾಯಪಟ್ಟ ಸುಪ್ರೀಂಕೋರ್ಟ್ 2023ರ ಡಿಸೆಂಬರ್ನಲ್ಲಿ ಈ ಸಂಪೂರ್ಣ ಪ್ರಕ್ರಿಯೆಯನ್ನು ಎತ್ತಿಹಿಡಿಯಿತು. ನಂತರ 2024ರಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆದವು. ಇವು ಒಂದು ದಶಕದ ಅವಧಿಯಲ್ಲಿ ನಡೆದ ಮೊದಲ ಚುನಾವಣೆಗಳಾಗಿದ್ದವು. 1949ರಲ್ಲೇ ಈ ವಿಧಿಯನ್ನು ತಾತ್ಕಾಲಿಕ ಎಂದು ಕರೆಯಲಾಗಿತ್ತು. ಆದರೆ ಅದನ್ನು ಆ ರೀತಿಯಾಗಿ ಪರಿಗಣಿಸಲು 70 ವರ್ಷಗಳೇ ಬೇಕಾಯಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೈಜೀರಿಯಾದ ಬೆನಿನ್ ಸಿಟಿಯಿಂದ ಲಾಗೋಸ್ಗೆ ತೆರಳುತ್ತಿದ್ದ ಸೇನಾ ವಿಮಾನ ಪತನಗೊಂಡಿದ್ದು 25 ಪ್ರಯಾಣಿಕರು ಮತ್ತು 7 ಸಿಬ್ಬಂದಿ ಸೇರಿದಂತೆ 32 ಮಂದಿ ಮೃತಪಟ್ಟಿದ್ದಾರೆ. ಅಪಘಾತದಲ್ಲಿ ವಿಮಾನದಲ್ಲಿದ್ದ ಯಾರೂ ಬದುಕುಳಿದಿಲ್ಲ ಎಂದು ನೈಜೀರಿಯಾ ಅಧ್ಯಕ್ಷ ಬೋಲಾ ಟಿಬುನು ದೃಢಪಡಿಸಿದ್ದಾರೆ. ವಿಮಾನ ಪತನದ ಕಾರಣ ಪತ್ತೆ ಹಚ್ಚಲು

ಸಮಗ್ರ ತನಿಖೆ ನಡೆಸುವಂತೆ ಅವರು ನೈಜೀರಿಯಾ ವಾಯುಪಡೆಗೆ ಸೂಚಿಸಿದ್ದಾರೆ. ವಾಡಿಕೆಯ ಕಾರ್ಯಾಚರಣೆಯಲ್ಲಿದ್ದ ವಿಮಾನದೊಂದಿಗೆ ವಾಯು ಸಂಚಾರ ನಿಯಂತ್ರಕರ ಸಂಪರ್ಕ ಕಡಿತಗೊಂಡ ಬಳಿಕ ನೈಜೀರಿಯಾದ ನೈಋತ್ಯ ಭಾಗದ ಎಗ್ಬೋಗ ಕರಾವಳಿ ಪಟ್ಟಣದ ಸಮೀಪ ಅವಶೇಷಗಳು ಪತ್ತೆಯಾಗಿವೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸುಧಾರಣೆ ಕೈಗೊಳ್ಳದಿದ್ದರೆ ಉಂಟಾಗಬಹುದಾದ ಪರಿಣಾಮಗಳ ಬಗ್ಗೆ ಸದಸ್ಯ ರಾಷ್ಟಗಳಿಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಎಚ್ಚರಿಕೆ ನೀಡಿದ್ದಾರೆ. ಸ್ಥಗಿತಗೊಂಡಿರುವ ಸುಧಾರಣಾ ಪ್ರಕ್ರಿಯೆಯನ್ನು ಮುಂದುವರೆಸುವಂತೆ ಸದಸ್ಯ ರಾಷ್ಟಗಳಿಗೆ ಅವರು ಕರೆ ನೀಡಿದ್ದಾರೆ. ವಿಶ್ವಸಂಸ್ಥೆಯ ಸದಸ್ಯತ್ವ ವಿಸ್ತರಿಸುವ ಹಿನ್ನೆಲೆಯಲ್ಲಿ ಭದ್ರತಾ ಮಂಡಳಿಯನ್ನು ವಿಸ್ತರಿಸಿ ಹೆಚ್ಚಿನ ಸದಸ್ಯ ರಾಷ್ಟಗಳಿಗೆ ಸೂಕ್ತ ಪ್ರಾತಿನಿಧ್ಯ ಕಲ್ಪಿಸಬೇಕು ಎಂಬುದು ಆಂಟೋನಿಯೋ ಗುಟೆರಸ್ ಅವರ ನಿಲುವಾಗಿದೆ ಎಂದು ಗುಟೆರಸ್ ಅವರ ಒಪ್ಪ ವಕ್ತಾರ ಫರ್ಹಾನ್ ಹಕ್ ತಿಳಿಸಿದ್ದಾರೆ. ಲಕ್ನೋದ ಭಾರತ ರತ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಏಕ್ನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ವೆಸ್ಟ್ ಇಂಡೀಸ್ ತಂಡಗಳ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಅಂತಾರಾಷ್ಟೀಯ ಸರಣಿಯ ಮೊದಲ ಪಂದ್ಯ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. 2026 ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ನಂತರ ಮತ್ತು ಏಕದಿನ ಅಂತಾರಾಷ್ಟೀಯ ಸರಣಿಯಲ್ಲಿ 2-1 ಅಂತರದ ಭರ್ಜರಿ ಜಯ ಸಾಧಿಸಿದ ನಂತರ ಆತಿಥೇಯ ತಂಡ ವೆಸ್ಟ್ ಇಂಡೀಸ್ ವಿರುದ್ದ ತಮ್ಮ ಗೆಲುವಿನ ಓಟ ಮುಂದುವರೆಸುವ ಗುರಿ ಹೊಂದಿದೆ. ಟೋಕಿಯೋದಲ್ಲಿ ಇಂದು ನಡೆಯಲಿರುವ ಜಪಾನ್ ಓಪನ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ವಿಶ್ವದ 3ನೇ ಶ್ರೇಯಾಂಕದ ಆಟಗಾರ ಕಾರ್ಲೋಸ್ ಅಲ್ಕರಾಜ್ 19ನೇ ಶ್ರೇಯಾಂಕದ ಜಿರಿ ಲೆಹೆಕಾ ಅವರನ್ನು ಎದುರಿಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 2:30 ಆರಂಭವಾಗಲಿದೆ. ಪುರುಷರ ಡಬಲ್ ವಿಭಾಗದ ಫೈನಲ್ಸ್ನಲ್ಲಿ ಅಮೆರಿಕದ ಆಸ್ಟಿನ್ ಕ್ರೆಜಿಟೆಕ್ ಮತ್ತು ಕ್ರೋಷಿಯೋದ ನಿಕೋಲಾ ಮೆಕ್ಟಿಕ್ ಜೋಡಿ ಫ್ರಾನ್ಸ್ನ ಥಿಯೋ ಅರಿಬಾಗೆ ಮತ್ತು ಆಲ್ಬಿನೋ ಒಲಿವೆಟೋ ಜೋಡಿಯನ್ನು ಎದುರಿಸಲಿವೆ. ಚೀನಾದ ಓಪನ್ ಟೆನಿಸ್ ಪಂದ್ಯಾವಳಿಯ ಸರ್ಬಿಯಾದ ನೊವಾಕ್ ಜಾಕೋವಿಚ್ ಪುರುಷರ ಸಿಂಗಲ್ ಫೈನಲ್ ಪ್ರವೇಶಿಸಿದ್ದಾರೆ. ಸೆಮಿಫೈನಲ್ಸ್ನಲ್ಲಿ ರಷ್ಯಾದ ಡ್ಯಾನಿಲ್ ಮೆದ್ವೆದೇವ್ ಅನರ್ಹಗೊಂಡ ಹಿನ್ನೆಲೆಯಲ್ಲಿ ಜಾಕೋವಿಕ್ ಫೈನಲ್ಗೆ ಮುನ್ನಡೆದರು. ಪಂದ್ಯದಲ್ಲಿ 7-5, 5-3, 15-15 ಮುನ್ನಡೆ ಸಾಧಿಸಿ ಜಾಕೋವಿಚ್ ಗೆಲುವಿನ ಸರ್ವ್ ಮಾಡುತ್ತಿದ್ದ ವೇಳೆ ಮದ್ವೆದೇವ್ ಚೆಂಡನ್ನು ಪ್ರೇಕ್ಷಕರತ್ತ ಹೊಡೆದಿದ್ದು ಅದು ಪ್ರೇಕ್ಷಕರೊಬ್ಬರಿಗೆ ತಗುಲಿತು. ಇದರಿಂದ ಅವರನ್ನು ಅನರ್ಹಗೊಳಿಸಲಾಯಿತು. ಇಂದು ನಡೆಯಲಿರುವ ಫೈನಲ್ನಲ್ಲಿ ಜಾಕೋವಿಕ್ 5ನೇ ಶ್ರೇಯಾಂಕದ ಆಸ್ಟ್ರೇಲಿಯಾದ ಅಲೆಕ್ಸ್ ಡಿ ಮಿನರ್ ಅವರನ್ನು ಎದುರಿಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ಸಂಜೆ 4:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡು, ಪುದುಚೇರಿ, ಪಶ್ಚಿಮ ಬಂಗಾಳದ 5 ವಿಧಾನಸಭಾ ಕ್ಷೇತ್ರಗಳು, ಅಸ್ಸಾಂನ 1 ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಮತದಾನ ಪ್ರಗತಿಯಲ್ಲಿ. ವಿಶಾಖಪಟ್ಟಣದಲ್ಲಿ ಭಾರತೀಯ ನೌಕಾಪಡೆಯ ಫ್ಲೀಟ್ ಸಪೋರ್ಟ್ ಶಿಪ್ 1 ಉದ್ಘಾಟಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೈಜೀರಿಯಾದಲ್ಲಿ ಸೇನಾ ವಿಮಾನ ಪತನ, 32 ಮಂದಿ ಸಾವು. ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಇಂದು ಭಾರತ ವೆಸ್ಟ್ ಇಂಡೀಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಆತ್ಮೀಯ ಕೇಳುಗರೆ, ಸಮಯಾಗಿದೆ 1:21:15. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಮಂಗಳವಾರ. ಮಂಗಳವಾರದ ಗೇಮ್ ಶೋ ಯಾವುದಪ್ಪ? ಮಂಗಳವಾರದ ವಿಶೇಷ ಗೇಮ್ ಶೋ ರಸಪ್ರಶ್ನೆ. ಹೌದು, ರಸಪ್ರಶ್ನೆ ಕಾರ್ಯಕ್ರಮ. ಈಗ ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರೇಡಿಯೋ ಸಂಬಂಧಿತ

ಪ್ರಶ್ನೆಗಳನ್ನು ಕೇಳ್ತೀನಿ, ಅದಕ್ಕೆ ಸರಿಯಾದ ಉತ್ತರಗಳನ್ನು ನೀವು ನಮ್ಮ ವಾಟ್ಸಪ್ ಸಂಖ್ಯೆ 9483091029 ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ವಾಟ್ಸಪ್ ಸಂಖ್ಯೆ 9483091029 ಈ ಒಂದು ಸಂಖ್ಯೆಗೆ ನೀವು ಉತ್ತರಗಳನ್ನು ಕಳಿಸಿಕೊಡಬೇಕು. ಈಗ ನಿಮ್ಮ ಮೊದಲ ಪ್ರಶ್ನೆ, ಯಾವ ಇಸವಿಯಲ್ಲಿ ಮೈಸೂರಿನಲ್ಲಿ ಆಕಾಶವಾಣಿ ಎಂಬ ಹೆಸರಿನಿಂದ ಭಾರತದ ಮೊದಲ ಖಾಸಗಿ ರೇಡಿಯೋ ಕೇಂದ್ರವನ್ನು ಆರಂಭಿಸಲಾಯಿತು, ಹಾಗೆ ಆರಂಭಿಸಿದವರು ಯಾರು? ಮೈಸೂರಿನಲ್ಲಿ ಯಾವ ಇಸವಿಯಲ್ಲಿ ಆಕಾಶವಾಣಿಯನ್ನು ಆರಂಭಿಸಲಾಯಿತು, ಹಾಗೆಯೇ ಅದನ್ನು ಆರಂಭಿಸಿದವರು ಯಾರು? ಈ ಎರಡೂ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಂತಹ ಕೇಳುಗರ ಹೆಸರನ್ನು ನಾನು ಹೇಳ್ತೀನಿ. ಎರಡೂ ಪ್ರಶ್ನೆಗಳ ಉತ್ತರ ಅರ್ಥ ಆಯಿತು ಅಂದ್ಕೊತೀನಿ. ಆದಷ್ಟು ಬೇಗ ನಿಮ್ಮ ಉತ್ತರಗಳನ್ನು ಕಳಿಸಿಕೊಡಿ ಅಂತ ಹೇಳ್ತಾ ಈಗ ಕೇಳ್ಕೊಂಬನಿ ಲಂಕೇಶ್ ಪತ್ರಿಕೆಯ ಚಿತ್ರದ ಗೀತೆಯನ್ನು ರಾಜೇಶ್ ಕೃಷ್ಣನ್ ಹಾಗೆ ಕವಿತಾ ಕೃಷ್ಣಮೂರ್ತಿ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂದೀಪ್ ಅವರ ಸಂಗೀತ ಇರುವಂತಹ ಗೀತೆಯನ್ನು

ಆತ್ಮೀಯ ಕೇಳುಗರೆ, ನಾನು ಪ್ರಶ್ನೆಯನ್ನ ಕೇಳಿದ್ದೆ. ಏನಪ್ಪ ಪ್ರಶ್ನೆ ಅಂದ್ರೆ, ಯಾವ ಇಸವಿಯಲ್ಲಿ ಮೈಸೂರಿನಲ್ಲಿ ಆಕಾಶವಾಣಿ ಎಂಬ ಹೆಸರಿನಿಂದ ಭಾರತದ ಮೊದಲ ಖಾಸಗಿ ರೇಡಿಯೋ ಪ್ರಸಾರ ಆಯಿತು, ಹಾಗೆಯೇ ಅದನ್ನು ಪ್ರಸಾರಿಸಿದವರು, ಅದನ್ನು ಆರಂಭಿಸಿದವರು ಯಾರು ಅಂತ ಅದಕ್ಕೆ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದೀರಿ, ಯಾರ್ಯಾರು ಸರಿಯಾದ ಉತ್ತರಗಳನ್ನು ಕಳಿಸಿದ್ದೀರಿ ಅಂತ ನೋಡ್ತಾ ಹೋಗೋಣ. ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ ಜಗದಂಬಿಕಾ ಹಂಸವೇಣಿಯವರು, ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ನೇತ್ರ ಅವರು ಕೆಂಗೇರಿಯಿಂದ, ಜಯಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ, ಕಬಾಡಿ ವೆಂಕಟೇಶ್ ಅವರು ಇಂದಿರಾ ಬೆನ್ನಿಪೇಟೆಯಿಂದ, ರಜಾ ಅಂಜನ್ ಅವರು ಶೇಷಾದ್ರಿಪುರಂನಿಂದ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಅನುಪಮಾ ಅವರು ಕುಮಾರ ಪಾರ್ಕ್ನಿಂದ, ಎನ್ ಜಿ ಬಸವರಾಜು ಅವರು ಚಿತ್ರದುರ್ಗದಿಂದ, ಇನ್ನು ಎಂ ವಿ ಗೋಪಾಲ್, ಇನ್ನು ಎನ್ ರಾಘವನ್ ಅವರು ವಿಲ್ಸನ್ ಗಾರ್ಡನ್ನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ.

ಇನ್ನು ಗೀತಾ ಜೋಶಿ ಅವರು ಅಹಮದಾಬಾದ್ನಿಂದ ಸಂದೇಶ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಎನ್ ರಾಘವನ್ ಅವರು ವಿಲ್ಸನ್ ಗಾರ್ಡನ್ನಿಂದ, ಇನ್ನು ಚಂದ್ರಕಲಾ ಮಲ್ಲೇಶ್ವರ್ ಅವರು ಸಂದೇಶ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಸುಜಾತಾ ಆರ್ ಗಣೇಶ್ ಅವರು ರಾಜಾಜಿನಗರಿಂದ, ಹೊನ್ನೂರು ಹಲಿ ಹನುಮಂತಪುರದಿಂದ, ಹಾಗೆಯೇ ಮಂಡಿಕಲ್ ಕೃಪಾ ಅವರು, ಇನ್ನು ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಪದ್ಮಶ್ರೀ ಎಸ್ ಕುಟುಂಬದಿಂದ ರಾಮಚಂದ್ರಾಪುರ ಬೆಂಗಳೂರು ಇವರ ಉತ್ತರ ಸಹ ಸರಿ ಇದೆ. ಇನ್ನು ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಪೂರ್ಣಿಮಾ ಮೇಸ್ತ್ರಿ ಅವರು ನಾರಾಯಣಪುರ ಧಾರವಾಡದಿಂದ, ಹಾಗೆಯೇ ಎಂ ವಿ ಗೋಪಾಲಸ್ವಾಮಿ ಅವರು, ಮಾಧವಿ ಪ್ರಸಾದ್ ಅವರು, ಇನ್ನು ಹರೀಶ್ ಮಲ್ಲೇಶ್ವರ ಅವರು, ಹಾಗೆಯೇ ಲಲಿತಾಮಣಿ ಅವರು ಕಳಸಾಯಿಂದ, ರೇಖಾ ಅವರು ಯಲಹಂಕಿಂದ, ಶರತ್ ಹಾಗೂ ಪದ್ಮಜಾ ಬಿಡೆ ಅವರು ಹಂಪಿ ನಗರ ಬೆಂಗಳೂರಿನಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ನಂದಕಿಶೋರ್ ಅವರು ಬಸವನಗುಡಿ ಬೆಂಗಳೂರಿನಿಂದ, ಸುಭಾಂಕೋರಿ ಅವರು ಹಂಪಸಾಗರದಿಂದ, ಹಾಗೆ ಕೌಸಲ್ಯ ಅವರು ಬನಶಂಕರಿಯಿಂದ, ದಯಮಾಡಿ ನಿಮ್ಮ ಉತ್ತರದ ಜೊತೆ ನಿಮ್ಮ ಹೆಸರುಗಳನ್ನು ಹಾಕಿ ಕಳಿಸೋದನ್ನು ತಪ್ಪದೆ ಮರೆಯದೆ ಹಾಕಿ ಕಳಿಸಿ, ಇಲ್ಲಾಂದರೆ ಓದಲಿಕ್ಕೆ ಕಷ್ಟ ಆಗುತ್ತೆ. ಡಿ ಎಸ್ ರಾಜಣ್ಣ ಅವರು

ಇನ್ನು ಚಿಕ್ಕಮಗಳೂರಿನಿಂದ ಸುಮಾ ಅವರು, ಜಯತೀರ್ಥ ಅವರು ಹುಬ್ಬಳ್ಳಿಯಿಂದ, ಇನ್ನು ದಯಮಾಡಿ ನಾನು ಆಗಲೇ ಹೇಳಿದೆ ಕೆಲವರು ಉತ್ತರ ಕಳಿಸಿದ್ದೀರಿ ಸರಿಯಾಗಿ, ಆದರೆ ಉತ್ತರದ ಜೊತೆಯಲ್ಲಿ ನಿಮ್ಮ ಹೆಸರುಗಳನ್ನು ತಪ್ಪದೇ ಮೆನ್ಷನ್ ಮಾಡಿ. ತುಂಬ ಉತ್ತರಗಳು ಬಂದಿದೆ, ಯಾರ ಹೆಸರನ್ನು ಹೇಳೋದು ಅನ್ನೋ ಹಾಗಾಗಿದೆ, ಅಷ್ಟು ಉತ್ತರಗಳು ಬಂದಿದ್ದಾವೆ, ಸಾಲು ಸಾಲು ಉತ್ತರಗಳು. ಭಾಸ್ಕರ್ ಬಾಬು ಅವರು ಒಡಗೇನಹಳ್ಳಿಯಿಂದ, ಹಾಗೆ ಗೋಪಾಲ ಇನ್ನು ಅನಿತಾ ಅವರು, ಇನ್ನು ಕೆ ತಿಪ್ಪಸ್ವಾಮಿ ಅವರು ಹರಿಹರದಿಂದ, ಶ್ರೇಯಾ ಸ್ಫೂರ್ತಿ ಅವರು ತಿಂಡ್ಲುವಿಂದ, ಮಾಧವನ್ ಅವರು ಚೆನ್ನೈನಿಂದ, ಹಾಗೆಯೇ ನಾನು ಆಗಲೇ ಹೇಳಿದ್ದೀನಿ ಅನೇಕರು ಅದೇ ತಪ್ಪು ಮಾಡಿದ್ದೀರಿ, ದಯಮಾಡಿ ನಿಮ್ಮ ಉತ್ತರದ ಜೊತೆ ಹೆಸರುಗಳನ್ನು ಹಾಕಿ ಕಳಿಸಿ, ಇಲ್ಲಾಂದರೆ ಓದ್ಲಿಕ್ಕೆ ಕಷ್ಟ ಆಗುತ್ತೆ. ವಿದ್ಯಾ ಅವರು ಹಾವೇರಿಯಿಂದ, ಹಾಗೆಯೇ ವಿಭಾದೀಪಕ್ ಅವರು ಬೆಂಗಳೂರಿನಿಂದ, ಶಾಂತಿನಿ ಅವರು ಹಾಸನದಿಂದ, ನಾಗರಾಜ್ ರೆಡ್ಡಿ ಅವರು ರಾಮತೀರ್ಥ ಹರಿಹರ ತಾಲೂಕಿನಿಂದ, ಇನ್ನು ಸುಮಿತ್ರಾ ಮೂರ್ತಿ ಅವರು ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರಗಳು ಏನಾಗಿತ್ತು ಅಂತ ನೋಡೋಣ. ಆದರೆ ದಯಮಾಡಿ ನಾನು ಮೊದಲೇ ಆಗ್ಲಿಂದನೂ ಹೇಳ್ತಾ ಇದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಉತ್ತರದ ಜೊತೆಗೆ ನಿಮ್ಮ ಹೆಸರುಗಳನ್ನು ತಪ್ಪದೇ ಹಾಕಿ ಕಳಿಸಿ, ಆಗ ಮಾತ್ರ ನಾವು ಅದನ್ನು ಓದಲಿಕ್ಕೆ ಸಾಧ್ಯ ಆಗುತ್ತೆ. ಸರಿಯಾದ ಉತ್ತರ ನೀಡಿದಂತಹ ಎಲ್ಲ ಆತ್ಮೀಯ ಕೇಳುವರಿಗೂ ವಿವಿಧ ಭಾರತೀಯ ಪ್ರೀತಿಯ ಚಪ್ಪಾಳೆ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು 1935 ಮೈಸೂರಿನಲ್ಲಿ ಆಕಾಶವಾಣಿ ಅನ್ನೋ ಹೆಸರಿನಿಂದ ಖಾಸಗಿ FM ಅಂದರೆ ಖಾಸಗಿ ರೇಡಿಯೋ ಕೇಂದ್ರ ಆರಂಭಿಸಲಾಯಿತು. ಇದನ್ನು ಆರಂಭಿಸಿದವರು ಪ್ರೊಫೆಸರ್ MV ಗೋಪಾಲಸ್ವಾಮಿ ಅವರು. ಇದಾಗಿತ್ತು ನಾನು ಕೇಳಿದಂತಹ ಪ್ರಶ್ನೆಗೆ ಉತ್ತರ. ಈಗ ನಿಮ್ಮ ಎರಡನೇ ಪ್ರಶ್ನೆ. ಭಾರತದಲ್ಲಿ ಮೊದಲ ಬಾರಿಗೆ ಸಂಘಟಿತ ರೇಡಿಯೋ ಪ್ರಸಾರ ಸೇವೆಯನ್ನು ಎಷ್ಟರಲ್ಲಿ ಪ್ರಾರಂಭಿಸಲಾಯಿತು? ಆರಂಭಿಸಲಾದ ನಗರಗಳು ಯಾವುವು? ಭಾರತದಲ್ಲಿ ಮೊದಲ ಬಾರಿಗೆ ಸಂಘಟಿತ ರೇಡಿಯೋ ಪ್ರಸಾರ ಸೇವೆಯನ್ನು ಆರಂಭಿಸಿದ ವರ್ಷ ಯಾವುದು, ಇಸುವಿ ಯಾವುದು, ಹಾಗೆಯೇ ಆರಂಭಿಸಿದಂತಹ ನಗರಗಳು ಯಾವುವು? ಆದಷ್ಟು ಬೇಗ ನನ್ನ ಈ ಪ್ರಶ್ನೆಗೆ ಉತ್ತರಗಳನ್ನು ಕಳಿಸಿಕೊಡಿ ಅಂತ ಹೇಳ್ತಾ ಈಗ ಒಂದು ಗೀತೆಯ ಕಾಲಾವಕಾಶ ನಿಮಗಿದೆ.

ಆತ್ಮೀಯ ಕೇಳುಗರೆ, ನಾನು ಪ್ರಶ್ನೆಯನ್ನ ಕೇಳಿದ್ದೆ, ಭಾರತದಲ್ಲಿ ಮೊದಲ ಬಾರಿಗೆ ಸಂಘಟಿತ ರೇಡಿಯೋ ಪ್ರಸಾರ ಸೇವೆಯನ್ನ ಯಾವಾಗ ಆರಂಭಿಸಲಾಯಿತು, ಆರಂಭಿಸಿದ ನಗರಗಳು ಯಾವುವು ಅಂತ, ಅದಕ್ಕೆ ಯಾರ್ಯಾರು ಸರಿಯಾದ ಉತ್ತರಗಳನ್ನ ಕಳಿಸ್ಕೊಟ್ಟಿದ್ದೀರಿ ಅಂತ ನೋಡ್ತಾ ಹೋಗೋಣ. ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ ಬಿಂದು ಪ್ರಕಾಶ್ ಅವರು, ಜಗದಂಬಿಕಾ ಹಂಸವೇಣಿ ಅವರು, ಹಾಗೆಯೇ ನೇತ್ರಾ ಅವರು ಕೆಂಗೇರಿಯಿಂದ, ಹೊನ್ನೂರು ಅಲ್ಲಿ ಅವರು ಹನುಮಂತಪುರದಿಂದ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಎನ್ ಜಿ ಬಸವರಾಜು ಚಿತ್ರದುರ್ಗದಿಂದ, ಪದ್ಮಶ್ರೀ ಎಸ್ ಕುಟುಂಬದಿಂದ ರಾಮಚಂದ್ರಪುರ ಬೆಂಗಳೂರಿನಿಂದ, ಡಾಕ್ಟರ್ ಅನಂತರಾಜ್ ಅರಸು ಅವರು, ಹಾಗೆ ಗೀತಾ ಜೋಶಿ ಅವರು ಅಹಮದಾಬಾದ್ನಿಂದ, ಚಂದ್ರಕಲಾ ಮಲ್ಲೇಶ್ವರ ಅವರು, ಶಾಂತಿನಿ ಅವರು ಹಾಸನದಿಂದ, ಸುಭಾನ್ ಕೋರಿ ಅವರು ಹಂಪಸಾಗರದಿಂದ, ಇನ್ನು ಚಿಕ್ಕಮಗಳೂರಿನಿಂದ ಸುಮಾ ಅವರು, ಹಾಗೆ ಉಮೇಶ್ ಸಿರಿಗೆರೆಯಿಂದ, ಇನ್ನು ಮಂಡಿಕಲ್ ಕೃಪಾ ಅವರು, ಹಾಗೆಯೇ ಇನ್ನು ಸುಜಾತಾ ಆರ್ ಗಣೇಶ್ ಅವರು ರಾಜಾಜಿನಗರದಿಂದ, ಪೂರ್ಣಿಮಾ ಮೇಸ್ತ್ರಿ ಅವರು ನಾರಾಯಣಪುರ ಧಾರವಾಡದಿಂದ, ಹಾಗೆಯೇ ಮಲ್ಲಿಕಾರ್ಜುನ್ ಬೀಳಮಗಿ ಅವರು, ಇನ್ನು ಶ್ರೇಯಾ ಸ್ಫೂರ್ತಿ ಅವರು ತಿಂಡ್ಲುಯಿಂದ, ಹಾಗೆಯೇ ಇಂದುಮತಿ ನಾಯಕ್ ಅವರು ಹೆಬ್ರಿಯಿಂದ, ಮಾಧವಿ ಮತ್ತು ಪ್ರಸಾದ್ ಅವರು ಬೆಂಗಳೂರಿನಿಂದ, ನಾಗರಾಜ ರೆಡ್ಡಿ ಅವರು ರಾಮತೀರ್ಥ ಹರಿಹರದಿಂದ, ಇನ್ನು ಹಾಗೆಯೇ ಕಬಾಡಿ ವೆಂಕಟೇಶ್ ಅವರು ಇಂದಿರಾ ಬೆನ್ನಿಪೇಟೆಯಿಂದ, ಇನ್ನು ಅನುಪಮ ಅವರು ಕುಮಾರ ಪಾರ್ಕ್ನಿಂದ. ಆದರೆ ನೀವು ಸರಿಯಾಗಿ ಕಳಿಸಿದ್ದೀರಿ, ಅಂದರೆ ಇಲ್ಲಿ ಎರಡು ಉತ್ತರಗಳು ಸರಿ ಇರಬೇಕು ಅಂತ ನಾನು ಹೇಳಿದ್ದೀನಿ. ಕೆಲವರು ಒಂದು ಉತ್ತರಗಳನ್ನು ಮಾತ್ರ ಕಳಿಸಿದ್ದೀರಿ, ಪರವಾಗಿಲ್ಲ, ಅದನ್ನು ಸಹ ಕನ್ಸಿಡರ್ ಮಾಡ್ತೀನಿ ನಾನು. ಇನ್ನು ವಿಭಾ ದೀಪಕ್ ಅವರು ಅಂದರೆ ನಾನು ಹೇಳಿದ್ನಲ್ಲ ಆಗ್ಲೇ, ಒಂದು ಉತ್ತರ ಸರಿ ಇದೆ, ಇನ್ನೊಂದು ಉತ್ತರ ತಪ್ಪಿದೆ. ಇನ್ನೊಂದು ಇನ್ನು ಬೆಂಗಳೂರಿನಿಂದ ನಂದಕಿಶೋರ್ ಅವರು, ಆದರೆ ನಿಮ್ಮ ಉತ್ತರ ಸರಿ ಇಲ್ಲ, ತಪ್ಪಿದೆ ನಿಮ್ಮ ಉತ್ತರ ಮಾತ್ರ. ಇನ್ನು ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ, ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ಹಾಗೆಯೇ ಜಯ ಪುಟ್ಟಸ್ವಾಮಿ ಅವರು ಚಿಕ್ಕಮಗಳೂರು ಇಂದ ಸಂದೇಶ ಕಳಿಸಿದ್ದಾರೆ, ನಿಮ್ಮ ಉತ್ತರ ಸಹ ಸರಿ ಇದೆ. ಬಹುತೇಕ ಕಳಿಸಿದಂಥವರೆಲ್ಲರೂ ಸರಿಯಾದ ಉತ್ತರಗಳನ್ನೇ ಕಳಿಸಿಕೊಟ್ಟಿದ್ದೀರಿ. ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಂತಹ ಆತ್ಮೀಯ ಕೇಳುಗರಿಗೆಲ್ಲ ಪ್ರೀತಿಯ ಚಪ್ಪಾಳೆ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತಪ್ಪ ಅಂದರೆ, ಸರಿಯಾದ ಉತ್ತರ ಆಗಿತ್ತು, ಭಾರತದಲ್ಲಿ ಮೊದಲ ಬಾರಿಗೆ ಸಂಘಟಿತ ರೇಡಿಯೋ ಪ್ರಸಾರ ಆರಂಭ ಆಗಿದ್ದು 1927 ಆರಂಭಿಸಿದಂತಹ ನಗರಗಳು ಯಾವುವು ಅಂತ ಕೇಳೋದಾದರೆ, ಮುಂಬೈ ಮತ್ತು ಕೋಲ್ಕತ್ತಾ, ಈ ಎರಡು ನಗರಗಳಲ್ಲಿ ಮೊದಲ ಬಾರಿಗೆ ಸಂಘಟಿತ ರೇಡಿಯೋ ಪ್ರಸಾರ ಆರಂಭ ಆಯಿತು. ಇದೀಗ ನಿಮ್ಮ ಮುಂದಿನ ಪ್ರಶ್ನೆ, 1942 ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರದ ಸೆನ್ಸಾರ್ಶಿಪ್ ಮೀರಿ ರಹಸ್ಯವಾಗಿ ಪ್ರಸಾರವಾಗುತ್ತಿದ್ದ ಕಾಂಗ್ರೆಸ್ ರೇಡಿಯೋದ ತಾಂತ್ರಿಕ ಬೆನ್ನೆಲುಬಾಗಿದ್ದ ಇಂಜಿನಿಯರ್ ಯಾರು? ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. 1942 ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರದ ಸೆನ್ಸಾರ್ಶಿಪ್ ಮೀರಿ ರಹಸ್ಯವಾಗಿ ಪ್ರಸಾರವಾಗುತ್ತಿದ್ದ ಕಾಂಗ್ರೆಸ್ ರೇಡಿಯೋದ ತಾಂತ್ರಿಕ ಬೆನ್ನೆಲುಬಾಗಿದ್ದ ಇಂಜಿನಿಯರ್ ಯಾರು? ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಿಮಗೆ ಒಂದು ಗೀತೆಯ ಕಾಲಾವಕಾಶ ಇದೆ. ಆದಷ್ಟು ಬೇಗ ಉತ್ತರ ಕಳಿಸಿಕೊಡಿ.

ಆತ್ಮೀಯ ಕೇಳುಗರೆ, ನಾನು ಪ್ರಶ್ನೆಯನ್ನ ಕೇಳಿದ್ದೆ. 1942 ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರದ ಸೆನ್ಸಾರ್ಶಿಪ್ ಮೀರಿ ರಹಸ್ಯವಾಗಿ ಪ್ರಸಾರವಾಗುತ್ತಿದ್ದಂತಹ ಕಾಂಗ್ರೆಸ್ ರೇಡಿಯೋದ ತಾಂತ್ರಿಕ ಬೆನ್ನೆಲುಬಾಗಿದ್ದ ಇಂಜಿನಿಯರ್ ಯಾರು ಅಂತ ನೀವು ಸಹ ಉತ್ತರಗಳನ್ನ ಕಳಿಸ್ಕೊಟ್ಟಿದ್ದೀರಿ. ಯಾರ್ಯಾರು ಸರಿಯಾದ ಉತ್ತರಗಳನ್ನ ಕಳಿಸ್ಕೊಟ್ಟಿದ್ದೀರಿ ಅಂತ ನೋಡ್ತಾ ಹೋಗೋಣ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿ ನಗರದಿಂದ, ಇನ್ನು ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ಹಾಗೆಯೇ ಜಗದಂಬಿಕಾ ಹಂಸವೇಣಿ ಅವರು, ಇನ್ನು ಎನ್ ಜಿ ಬಸವರಾಜ್ ಅವರು ಚಿತ್ರದುರ್ಗದಿಂದ, ಹಾಗೆಯೇ ಹೊನ್ನೂರು ಅಲಿ ಹನುಮಂತಪುರದಿಂದ, ಇನ್ನು ರಾಧಾಕೃಷ್ಣ ಅವರು ಚಲ್ಲಹಳ್ಳಿಯಿಂದ, ರಾಜಾ ಅಂಜನ್ ಅವರು ಶೇಷಾದ್ರಿಪುರಂನಿಂದ, ಹಾಗೆಯೇ ಶರತ್ ಹಾಗೂ ಪದ್ಮಜಾ ಬಿಡೆ ಅವರು ಹಂಪಿನಗರ ಬೆಂಗಳೂರಿನಿಂದ, ಇನ್ನು ಸುಭಾಂಕೋರಿ ಅವರು ಹಂಪ ಸಾಗರದಿಂದ. ಆದರೆ ನಿಮ್ಮ ಉತ್ತರ ತಪ್ಪಾಗಿದೆ. ದಯಮಾಡಿ ಇನ್ನೂ ಕೆಲವರು, ನಾನು ಆಗಲಿಂದನೂ ಹೇಳ್ತಾನೆ ಇದ್ದೀನಿ, ಉತ್ತರದ ಜೊತೆ ನಿಮ್ಮ ಹೆಸರನ್ನು ತಪ್ಪದೆ ಮೆನ್ಷನ್ ಮಾಡಿ ಹಾಕಿ ಕಳಿಸಿ, ಮೆನ್ಷನ್ ಮಾಡಿ ಕಳಿಸಿ. ಇನ್ನು ವೆಂಕಟೇಶ್ ಅವರು ವೆಂಕಟೇಶ್ ಕಬಾಡಿ ಅವರು ಇಂದಿರಾ ಬೆನ್ನಿಪೇಟೆಯಿಂದ, ಹಾಗೆ ಶ್ರೇಯಾ ಸ್ಫೂರ್ತಿಯ ತಿಂಡ್ಲು ಅವರು ಉತ್ತರ ಸರಿ ಇದೆ. ಗೀತಾ ಜೋಶಿ ಅವರು ಅಹಮದಾಬಾದ್ನಿಂದ. ಕೆಲವರು ತಪ್ಪು ತಪ್ಪು ಉತ್ತರಗಳನ್ನು ಕಳಿಸಿದ್ದೀರಿ, ಬಹುಶಃ ಪ್ರಶ್ನೆ ನಿಮಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಅನಿಸುತ್ತೆ. ಇನ್ನು ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ, ಮಾಧವಿ ಪ್ರಸಾದ್ ಅವರು ಬೆಂಗಳೂರಿನಿಂದ, ಇನ್ನು ಅಶೋಕ್ ಕುಮಾರ್ ಅವರು ಹೊಸಕೆರೆಹಳ್ಳಿಯಿಂದ, ಹಾಗೆಯೇ ಉಮೇಶ ಸಂಕೇಶ್ವರ ಅವರು, ಇನ್ನು ಅನುಪಮ ಅವರು ಕುಮಾರ ಪಾರ್ಕ್ನಿಂದ, ಹಾಗೆಯೇ ಸುಮಾ ಅವರು ಚಿಕ್ಕಮಗಳೂರಿನಿಂದ, ಇನ್ನು ಮಂಡಿಕಲ್ ಕೃಪಾ ಅವರು, ಹಾಗೆಯೇ ಡಿ ಎಸ್ ರಾಜಣ್ಣ ಅವರು, ದೇವಿ ಸಿಂಗ್ ಸರೋಜಾ ಸಿಂಗ್ ಅವರು, ಇನ್ನು ನಾಗರಾಜ ರೆಡ್ಡಿ ರಾಮತೀರ್ಥ ಅವರು, ಕಸ್ತೂರಿ ಅವರು ಮಡಿಕೇರಿಯಿಂದ, ಸುಮಿತ್ರಾ ಮೂರ್ತಿ ಅವರು ಮಲ್ಲೇಶ್ವರದಿಂದ, ಹಾಗೆಯೇ ಗೀತಾ ಅವರು ನಂಜನಗೂಡಿನಿಂದ, ಇನ್ನು ನೇತ್ರ ಅವರು ಕೆಂಗೇರಿಯಿಂದ, ಹಾಗೆ ಜಯಪುಟ್ಟಸ್ವಾಮಿ ಅವರು ಚಿಕ್ಕಮಗಳೂರಿನಿಂದ, ಇನ್ನು ವಿಭಾದೀಪಕ್ ಅವರು ಬೆಂಗಳೂರಿನಿಂದ. ಇಲ್ಲಿ ಕೆಲವರು ತಪ್ಪು ಉತ್ತರಗಳನ್ನು ಕೊಟ್ಟಿದ್ದೀರಿ, ಇನ್ನು ಕೆಲವರು ಬಹುತೇಕರು ಸರಿ ಉತ್ತರ ಕೊಟ್ಟಿದ್ದೀರಿ, ಆದರೆ ಕೆಲವರು ಮಾತ್ರ ತಪ್ಪು ಉತ್ತರಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತು? ಸರಿಯಾದ ಉತ್ತರ ಆಗಿತ್ತು 1942 ಕ್ವಿಟ್ ಇಂಡಿಯಾ ಚಳವಳಿಯ ಸಮಯದಲ್ಲಿ ಕಾಂಗ್ರೆಸ್ ರೇಡಿಯೋದ ತಾಂತ್ರಿಕ ಬೆನ್ನೆಲುಬಾಗಿದ್ದಂತಹ ವ್ಯಕ್ತಿಯ ಹೆಸರು ನಾರಿಮನ್ ಪ್ರಿಂಟರ್. ಹೌದು, ನಾರಿಮನ್ ಪ್ರಿಂಟರ್ ಅವರು ಕಾಂಗ್ರೆಸ್ ರೇಡಿಯೋದ ತಾಂತ್ರಿಕ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಿದರು. ಸರಿಯಾದ ಉತ್ತರವನ್ನು ನೀಡಿದಂತಹ ಆತ್ಮೀಯ ಕೇಳುಗರಿಗೆಲ್ಲ ವಿವಿಧ ಭಾರತೀಯ ಪ್ರೀತಿಯ ಚಪ್ಪಾಳೆ. ನಿಮ್ಮ ಮುಂದಿನ ಪ್ರಶ್ನೆ, ಆಲ್ ಇಂಡಿಯಾ ರೇಡಿಯೋ ಪ್ರಪ್ರಥಮ ಬಾರಿಗೆ ಆರಂಭಿಸಿದಂತಹ ಜನಪ್ರಿಯ ವಾಣಿಜ್ಯ ಮತ್ತು ಮನರಂಜನಾ ರೇಡಿಯೋ ಸೇವೆ ಯಾವುದು ಮತ್ತು ಎಷ್ಟರಲ್ಲಿ ಈ ಒಂದು ಸೇವೆಯನ್ನು ಆರಂಭಿಸಲಾಯಿತು? ಮತ್ತೊಮ್ಮೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಆಲ್ ಇಂಡಿಯಾ ರೇಡಿಯೋ ಪ್ರಪ್ರಥಮ ಬಾರಿಗೆ ಆರಂಭಿಸಿದ ಜನಪ್ರಿಯ ವಾಣಿಜ್ಯ ಮತ್ತು ಮನರಂಜನಾ ರೇಡಿಯೋ ಸೇವೆ ಯಾವುದು? ಇದು ನಿಮ್ಮ ಪ್ರಶ್ನೆ. ನಿಮಗೆ ಒಂದು ಗೀತೆಯ ಕಾಲಾವಕಾಶ ಇದೆ, ಆದಷ್ಟು ಬೇಗ ಉತ್ತರಗಳನ್ನು ಕಳಿಸಿಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9483091129. ಈ ಒಂದು ಸಂಖ್ಯೆಗೆ ನಿಮ್ಮ ಉತ್ತರಗಳು ಆದಷ್ಟು ಬೇಗ ಬರಲಿ. ಈಗ ಒಂದು ಗೀತೆಯನ್ನು ಕೇಳ್ಕೊಂಡು ಬನ್ನಿ.

0: ಆರಂಭಿಸಿದಂತಹ ಜನಪ್ರಿಯ ವಾಣಿಜ್ಯ ಮತ್ತು ಮನರಂಜನಾ ರೇಡಿಯೋ ಸೇವೆ ಯಾವುದು ಮತ್ತು ಎಷ್ಟರಲ್ಲಿ ಅಂತ ಯಾರ್ಯಾರು ಸರಿಯಾದ ಉತ್ತರಗಳನ್ನ ಕಳಿಸಿದ್ದೀರಿ ನೋಡ್ತಾ ಹೋಗೋಣ. ಸುಧಾಮೂರ್ತಿ ಕೆ ಹಳ್ಳಿ ಬೆಂಗಳೂರಿನಿಂದ, ಹಾಗೆಯೇ ಭಾಸ್ಕರ್ ಬಾಬು ಅವರು ಒಡ್ಡಿಗೇನ ಹಳ್ಳಿಯಿಂದ, ನೇತ್ರಾ ಅವರು, ಇನ್ನು ಎನ್ ಜಿ ಬಸವರಾಜ್ ಅವರು ಚಿತ್ರದುರ್ಗದಿಂದ, ಹಾಗೆಯೇ ಜಯಶ್ರೀ ಸುನೀಲ್ ಅವರು ರಾಜಾಜಿ ನಗರದಿಂದ ತಮ್ಮ ಉತ್ತರಗಳನ್ನ ಸರಿಯಾದ ಉತ್ತರಗಳನ್ನ ಕಳಿಸಿಕೊಟ್ಟಿದ್ದಾರೆ. ಶ್ರೇಯಾ ಸ್ಫೂರ್ತಿ ಅವರು ತಿಂಡ್ಲೂಯಿಂದ, ಹಾಗೆಯೇ ಇನ್ನು ಮಹಾರಾಷ್ಟ್ರದ ಅಕ್ಕಲಕೋಟ ತಾಲೂಕಿನ ಮೈದಂಗಿಯ ಈರಣ್ಣ ಜಯವುರ ಅವರು ಉತ್ತರ ಸರಿ ಇದೆ. ಹಾಗೆಯೇ ಸುಜಾತ ಅವರು ಗಣೇಶ್ ಅವರು ರಾಜಾಜಿನಗರದಿಂದ, ಶಾಂತಿನಿ ಅವರು ಹಾಸನದಿಂದ, ಇನ್ನು ಪದ್ಮಶ್ರೀ ಎಸ್ ಕುಟುಂಬದಿಂದ ರಾಮಚಂದ್ರಾಪುರದಿಂದ, ಹಾಗೆ ಉಮೇಶ್ ಸಂಕೇಶ್ವರ ಅವರು, ಹಾಗೆ ಅನುಪಮಾ ಅವರು ಕುಮಾರ ಪಾರ್ಕ್ನಿಂದ, ಇನ್ನು ಮಾಧವಿ ಪ್ರಸಾದ್ ಅವರು ಬೆಂಗಳೂರಿನಿಂದ, ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ, ಮಂಡಿಕಲ್ ಕೃಪಾ ಅವರು, ಇನ್ನು ಗೀತಾ ಜೋಶಿ ಅವರು ಅಹಮದಾಬಾದ್ನಿಂದ, ಹಾಗೆಯೇ ಶರತ್ ಹಾಗೂ ಪದ್ಮಜಾ ಬಿಡೆ ಅವರು ಬೆಂಗಳೂರಿನಿಂದ, ಸಿದ್ಧಗಂಗಮ್ಮ ಅವರು ತುಮಕೂರಿನಿಂದ, ಸುದರ್ಶನ್ ಅವರು ರಾಜಗೋಪಾಲ ನಗರದಿಂದ, ಹಾಗೆಯೇ ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜ ಪೇಟೆಯಿಂದ, ಇನ್ನು ನಾಗರಾಜ ರೆಡ್ಡಿ ಅವರು ರಾಮತೀರ್ಥಯಿಂದ, ಇನ್ನು ದಯಮಾಡಿ ನಿಮ್ಮ ಹೆಸರಿನ ಜೊತೆಗೆ ಉತ್ತರಗಳನ್ನು ಕಳಿಸಿಕೊಡಿ, ಇಲ್ಲದಿದ್ದರೆ ಓದಲಿಕ್ಕೆ ಕಷ್ಟ ಆಗುತ್ತೆ. ಸರಿಯಾದ ಉತ್ತರ ಕಳಿಸ್ಕೊಟ್ಟಿದ್ದಾರೆ ಹರಿಹರನ್ ಅವರು ವಿಜ್ಞಾನ ನಗರದಿಂದ, ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ಹಾಗೆ ವಿಭಾದೀಪಕ್ ಅವರು ಬೆಂಗಳೂರಿನಿಂದ, ಸುನೀತಾ ರವಿ ಅವರು ಧಾರವಾಡದಿಂದ. ದಯಮಾಡಿ ನಿಮ್ಮೆಲ್ಲರ ಉತ್ತರಗಳಿಗೆ ಧನ್ಯವಾದ. ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅವರಿಗೆಲ್ಲ ವಿವಿಧ ಭಾರತೀಯ ಪ್ರೀತಿಯ ಚಪ್ಪಾಳೆಯನ್ನು ಕೊಡೋಣ, ಆಮೇಲೆ ನಾನು ಉತ್ತರವನ್ನು ಹೇಳ್ತೀನಿ. ಧನ್ಯವಾದ. ಯಾರ್ಯಾರು ಸರಿಯಾದ ಉತ್ತರ ಕಳಿಸಿದ್ದೀರಿ ಅವರಿಗೆ. ಹಾಗಾದರೆ ಸರಿಯಾದ ಉತ್ತರ ಏನಾಗಿತ್ತಪ್ಪ ಅಂದರೆ, ಸರಿಯಾದ ಉತ್ತರ ಆಗಿತ್ತು ಆಲ್ ಇಂಡಿಯಾ ರೇಡಿಯೋ ಪ್ರಥಮ ಬಾರಿಗೆ ಆರಂಭಿಸಿದಂತಹ ಜನಪ್ರಿಯ ವಾಣಿಜ್ಯ ಮತ್ತು ಮನರಂಜನಾ ರೇಡಿಯೋ ಸೇವೆ, ಅದು ವಿವಿಧ ಭಾರತಿಯಾಗಿದೆ. ಹಾಗೆಯೇ ಇದು 1957 ಆರಂಭಿಸಲಾಯಿತು. ಆತ್ಮೀಯ ಕೇಳುಗರೆ, ಈ ಒಂದು ಗೇಮ್ ಶೋನಲ್ಲಿ ಭಾಗವಹಿಸಿದಂತಹ ತಮಗೆಲ್ಲ ಆತ್ಮೀಯ ಧನ್ಯವಾದಗಳು. ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ ನೀವೆಲ್ಲರೂ ಸಹ, ತುಂಬ ಖುಷಿಯಾಯಿತು ನನಗೂ ಸಹ. ಬಹುತೇಕರು ಸರಿಯಾದ ಉತ್ತರಗಳನ್ನೇ ನೀಡಿದ್ರಿ, ತುಂಬ ಖುಷಿಯಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಆತ್ಮೀಯ ಶ್ರೋತೃಗಳಿಗೆ ಧನ್ಯವಾದಗಳು. ಸಮಯ ಇನ್ನೇನು 2 ಆಗ್ತಾ ಇದೆ, ಕೆಲವೇ ಕ್ಷಣಗಳಲ್ಲಿ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
1: This is Akashvani and I am Valsa Williams with the midday news. The headlines. Defence Minister Rajnath Singh launches Fleet Support Ship 1 and lays keel for Fleet Support Ship 5 at Hindustan Shipyard in Visakhapatnam. Polling underway for by-elections to 5 assembly constituencies in Tamil Nadu, Puducherry and West Bengal and 1 Lok Sabha seat in Assam. E-Sanjeevani crosses 50 crore teleconsultations, marking a milestone in India's digital healthcare initiative. World Bank raises India's GDP growth projection by 0.5% to 7.1% for current fiscal. And India to take on West Indies in first T20 match at Lucknow this evening. Defence Minister Rajnath Singh has said India needs a strong and integrated maritime ecosystem to further enhance its maritime power and strengthen the country's defence capabilities. The Defence Minister today launched Fleet Support Ship 1, laid the keel for Fleet Support Ship 5 and inaugurated the upgraded Slipway 4 and a 300-ton Goliath crane at Hindustan Shipyard Limited in Visakhapatnam. Addressing the gathering, Mr. Singh said the launch of Fleet Support Ship 1, keel laying of Fleet Support Ship 5 and inauguration of upgraded infrastructure at HSL mark important steps in strengthening India's maritime capabilities. He said Fleet Support Ship 1, named Surya, will strengthen the Indian Navy's reach, endurance and operational effectiveness. He said the new slipway and Goliath crane at HSL will further enhance the shipyard's capacity to undertake large shipbuilding projects.
2: वर्ष 2025 में
3: हिंदुस्तान शिपयार्ड लिमिटेड गॉट मिनी रत्ना कैटेगरी वन स्टेटस अकॉर्डेड इन 2025 रिफ्लेक्ट्स इट्स ट्रांसफॉर्मेशन एंड

0: ಸಂಗೀತ ಆಗಿರ್ಬೋದು ಸ್ವಲ್ಪ ಆಚೆ ಆಚೆ ಆಗುತ್ತೆ ಅಂತ ಅನ್ನೋದನ್ನ ಮೇಲ್ ಮಾಡಿ ಕಳಿಸ್ತಾರೆ. ಹಂಗೆ ಒಬ್ರು ಕಳಿಸಿದ್ದಾರೆ.
1: ಆಮೇಲೆ ಈ ಸ್ಪಂದನ ಅಂದ್ರೆ ಬರೀ ತಪ್ಪು ಹುಡುಕುವ ಕಾರ್ಯಕ್ರಮ ಅಂತ ಖಂಡಿತ ಆಗಬಾರದು ಅಲ್ವಾ ಜಂಪಣ್ಣ? ಯಾಕಂದ್ರೆ ಎಷ್ಟೊಂದು ಕಾರ್ಯಕ್ರಮಗಳು ಬರ್ತಾ ಇರುತ್ತೆ, ಅದು ಆಯುಷ್ವಾಣಿ ಇರ್ಬೋದು, ರತ್ನ ಭಂಡಾರ ಇರ್ಬೋದು, ವಿಶೇಷ ಸಂದರ್ಶನಗಳಿರ್ಬೋದು, ಬೆಳ್ಳಿ ಬದುಕು ಇರ್ಬೋದು, ಸಾಯಂಕಾಲ ಪ್ರಸಾರ ಆಗುವ ನಮ್ಮ ಕಗ್ಗದ ಸಿರಿ ಇರ್ಬಹುದು. ಎಷ್ಟೊಂದು ಕಾರ್ಯಕ್ರಮಗಳನ್ನು ನಾವು ಪ್ರಸಾರ ಮಾಡ್ತಾ ಇರ್ತೀವಿ, ಮತ್ತೆ ಬೇರೆ ಬೇರೆ ಬೇರೆ ಬೇರೆ ರೀತಿಯ ಹಾಡುಗಳನ್ನ ದಿನ ಇಡೀ ನಾವು ಪ್ರಸಾರ ಮಾಡ್ತೀವಿ. ಹೀಗಿರುವಾಗ ಪಾಸಿಟಿವ್ ಪಾಯಿಂಟ್ಸ್ ಕೂಡ ನಮ್ಮ ಶ್ರೋತೃಗಳು
0: ಅರ್ಥ ಪಾಪ ಅವರು ನಮ್ಗೆ ನೀವು ತಪ್ಪು ಮಾಡ್ತಿದ್ದೀರಿ ಅಂತ ಹೇಳಿ ಜಾಸ್ತಿ ಅದನ್ನ ಒತ್ತು ಕೊಟ್ಟೇನು ಹೇಳ್ತಾ ಇಲ್ಲ. ಈಗ ನಾವು ಮಾತಾಡ್ತೀವಲ್ಲ ಎಲ್ಲವನ್ನೂ ನೀವು ಹೇಳಬಹುದು ಅಂತಂದಾಗ ಆಯ್ತು ತಗೊಳ್ಳಿ ನಾವು ಹೇಳ್ತೀವಿ ನಿಮಗೆ ಸಲಹೆ ಕೊಡ್ತೀವಿ ಅಂತ ಹೇಳಿ ಸೂಚ್ಯವಾಗಿ ಕೆಲವೊಂದು ನಮ್ಮ ತಪ್ಪುಗಳನ್ನು ಕೂಡ ಎತ್ತಿ ಹಿಡಿತಾರೆ.
1: ಆಮೇಲೆ ನಮ್ಮ ಭೀಮರಾವ್ ಅವರು ಹೇಳಿದ್ದಾರೆ ತಪ್ಪು ಅಂದ ಕೂಡಲೇ ನೀವು ಭೀಮರಾವ್ ಅವರ ಇಮೇಲ್ ಕಡೆಗೆ ನೋಡ್ತಾ ಇದ್ದೀರಿ. ಭೀಮರಾವ್ ಅವರು ಹೇಳ್ತಾರೆ ಈ ಚಲನಚಿತ್ರ ಗೀತೆಗಳನ್ನ ನೀವು ಪ್ರಸಾರ ಮಾಡುವಾಗ ಹೆಸರುಗಳನ್ನ ಹೇಳ್ತಿರಲ್ಲ, ವಿವರಗಳು ಆ ಗೀತೆಯ ವಿವರ ಕೊಡ್ತಿರಲ್ಲ, ಅಲ್ಲಿ ನೀವು ಯಾವುದೋ ಗೀತೆಗೆ ಯಾವುದೋ ಗಾಯಕಿ ಹೆಸರು ಹೇಳೋದು, ಆಮೇಲೆ ಎಸ್ ಜಾನಕಿ ಹಾಡಿದ್ರೆ ಪಿ ಸುಶೀಲಾ ಹಾಡಿದ್ದಾರೆ ಅಂತ ಹೇಳೋದು, ಆಮೇಲೆ ನಿರ್ದೇಶಕರು ಯಾರೋ ಸತ್ಯಂ ಅವರು ನಿರ್ದೇಶನ ಮಾಡಿರ್ತಾರೆ, ನೀವು ನೋಡಿದ್ರೆ ವಿಜಯಾನಂದ್ ಅಂತ ಹೇಳೋದು, ಆಮೇಲೆ ಅದೇ ರೀತಿ ಚಿತ್ರದ ಹೆಸರು ಕೂಡ ನೀವು ಬಾಳೊಂದು ಭಾವಗೀತೆ ಹಾಡು ಹಾಕ್ತೀರಿ ಅಲ್ಲಿ, ಅದನ್ನ ನಕರೆ ಅದೇ ಸ್ವರ್ಗ ಚಿತ್ರದ ಹಾಡೋದು, ಅದನ್ನ ಬಿಟ್ಟು ನೀವೇನ್ ಮಾಡ್ತೀರಿ ಪದವೀಧರ ಚಿತ್ರದ ಹಾಡು ಅಂತ ಹೇಳ್ತೀರಿ. ಹೀಗೆಲ್ಲ ನೀವು ತಪ್ಪು ವಿವರಣೆ ಕೊಟ್ರೆ ನಮಗೆ ಬೇಜಾರಾಗಲ್ವಾ? ನಾವು 50 ವರ್ಷದಿಂದ ರೇಡಿಯೋ ಕೇಳ್ತಾ ಇದ್ದೀವಿ, ನಮಗೆ ಎಲ್ಲರೂ ಗೊತ್ತಿದೆ, ನೀವು ಈ ರೀತಿ ಮಾಡ್ತೀರಿ, ಮಾಡಿ ಪರವಾಗಿಲ್ಲ, ಅಕಸ್ಮಾತ್ ತಪ್ಪಾಯ್ತು ಅದಾದ್ರೂ ಪರವಾಗಿಲ್ಲ, ಆದರೆ ಗೀತೆ ಆದ್ಮೇಲೆ ಆದರೂ ನೀವು ತಿದ್ದುಕೊಳ್ಬೇಡವಾ ಸ್ವಾಮಿ?
0: ಈಗ ತಪ್ಪು ಮಾಡಿ ಪರವಾಗಿಲ್ಲ ಅಂತ ಹೇಳಿದ್ರಲ್ಲ ನೀವು, ತಪ್ಪನ್ನ ಒಮ್ಮೆ ಮಾಡ್ಬೇಕಂತೆ ಮತ್ತೊಮ್ಮೆ ಮಾಡಬಾರದು ಅಂತ. ಈಗ ಸ್ಪಂದನ ಅಂತಂದ್ರೆ ನಮ್ಮ ಕೇಳುಗರು ಅಷ್ಟೇ ಕೇಳ್ತಿರಲ್ಲ, ನಮ್ಮ ಆರ್ಜೆಗಳು ಕೂಡ ಈ ಕಾರ್ಯಕ್ರಮವನ್ನು ಕೇಳ್ತಿರ್ತಾರೆ. ಯಾಕಂದ್ರೆ ಎಲ್ರಿಗೂ ಕೂಡ ಒಂದು ನಮ್ಮ ರೇಡಿಯೋ ನಮ್ಮ ಚಾನಲ್ಲು ಏನೇನು ಪ್ರಸಾರ ಆಗ್ತಾ ಇದೆ ಅಂತ ಅನ್ನೋದ್ರ ಕಡೆ ಒಂದು ಚೂರು ಇರುತ್ತೆ. ಮತ್ತೆ ಸ್ಪಂದನದಲ್ಲಿ ನಾವು ಏನಾರು ಮಾಡಿದ್ದನ್ನು ಏನಾದರೂ ಯಾರಾದರೂ ಬರೆದಿದ್ದಾರಾ ಅಂತನೋ ಭಯನೂ ಇರುತ್ತೆ. ಹಾಗಾಗಿ ನಾವು ಆಮೇಲೆ ಮತ್ತು ಅಲ್ಲದೇ ನಾವು ಅವ್ರನ್ನ ಒಂದು ಕಡೆ ಸಿಕ್ಕಿದಾಗ ಅವ್ರಿಗೆ ಹೇಳ್ತೀವಿ, ನೋಡಿಪ್ಪ ಹೀಗೆ ಹೀಗೆ ಪತ್ರಗಳ ಸುರಿಮಳೆ ಇದೆ ಕೆಲಸ ತಪ್ಪುಗಳ ಬಗ್ಗೆ, ದಯವಿಟ್ಟು ಹೀಗೆ ಮಾಡಬೇಡಿ ಅಂತ ನಾವು ಕೂಡ ಸೂಚ್ಯವಾಗಿ ಹೇಳ್ತೀವಿ ಅವರಿಗೆ. ಒಬ್ರಿಗೊಬ್ಬರು ಮಾಹಿತಿಗಳನ್ನು ನಾವು ವಿಷಯಗಳನ್ನು ಎಕ್ಸ್ಚೇಂಜ್ ಮಾಡ್ತೀವಿ, ಆವಾಗ ಈ ಕೆಲವೊಂದು ವಿಷಯಗಳನ್ನು ಅವರಿಗೂ ನಾವು ಕೂಡ ನೇರವಾಗಿ ಹೇಳ್ತೀವಿ.
1: ಅಂದ್ರೆ ನಿಯಮಾನುಸಾರ ನಾವು ಎಲ್ಲರನ್ನು ಒಂದು ಗಣನೆಗೆ ತಗೊಂಡು ಎಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ನಾವು ಒಂದು ರೀತಿ ಪರಿಶೀಲಿಸಿ, ಆಮೇಲೆ ನಮ್ಮ ಶ್ರೋತೃಗಳು ಕೂಡ ಬಹಳ ಜನರಿದ್ದಾರೆ, ಒಮ್ಮೊಮ್ಮೆ ಅವರೇ ಸರಿ ಕೇಳಿಸ್ಕೊಂಡಿರೋದಿಲ್ಲ, ಆದ್ರೆ ಇವರು ಇಲ್ಲಿಂದ ಹೀಗಾಯ್ತು ಅನ್ನುವಂತಹ ಒಂದು ಮಾಹಿತಿಗಳನ್ನು ಕೂಡ ಅವ್ರು ಹೇಳ್ತಾ ಇರ್ತಾರೆ. ಅಂದ್ರೆ ಈ ಲೋಕದಲ್ಲಿ ಎಲ್ಲಾ ತರಹದ ಜನರು ಇದಾರೆ ಅಂತೀವಲ್ಲ, ಹಾಗೆ ಜೀವನ ಒಂದು ಸಿನಿಮಾ ಇದ್ದಂಗೆ. ಅಂದಂಗೆ ಯಾವ ಸಿನಿಮಾ ನೋಡಿದ್ರಿ ಜಂಪಣ್ಣ?
0: ಸಿನಿಮಾ ಸಿನಿಮಾ ಅಂತಂದ್ರೆ ಈಗ ಮೊದಲೆಲ್ಲ ಸಿನಿಮಾ ಅಂತಂದ್ಕೊಳ್ಳೆ ವಾರ ಪೂರ್ತಿ ಸಿನಿಮಾಗಳ ಬಗ್ಗೆ ಚರ್ಚೆ ಮಾಡ್ತಿದ್ವಿ, ಈಗೀಗ ಸಿನಿಮಾಗಳ ಬಗ್ಗೆ ಚರ್ಚೆ ಮಾಡೋ ವಯಸ್ಸು ಅಲ್ಲ ಅಂತ ಹೇಳ್ಬೋದು, ಅಂದ್ರೆ ವಯಸ್ಸಾಗಿದೆ ಅಂತ ನಾವು ಬೇಕಾದ್ರೆ ಹೇಳ್ಬಿಡ್ತೀವಿ.
1: ಇಲ್ಲ ಜಂಪಣ್ಣ, ಅಲ್ಲ ಸಿನಿಮಾ ನೋಡಕ್ಕೇನಾದ್ರು ವಯಸ್ಸಿದ್ಯಾ ಜಂಪಣ್ಣ?
0: ಯಾಕೆ ನಾನು ಹೇಳಿದೆ ಅಂದ್ರೆ ಈಗೀಗ ಸಿನಿಮಾ ಟಾಕೀಸ್ಗಳ ಕಡೆ ಜನ ಬರೋದು ಕಮ್ಮಿ ಆಗಿದೆ ಅಂತ ಅನ್ನೋದು ನನ್ನ ವಿಚಾರ ಅಂತಲ್ಲ, ಬಟ್ ಎಲ್ಲರೂ ಹೇಳೋದು ಸಿನಿಮಾ ನಟರೇ ಹೇಳ್ತಾರೆ, ದಯವಿಟ್ಟು ಬನ್ನಿ ಟಾಕೀಸಿಗೆ ಬಂದು ಸಿನಿಮಾ ಥಿಯೇಟರ್ಗೆ ಬಂದು ಸಿನಿಮಾಗಳನ್ನ ನೋಡಿ ನಮಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಿರ್ತಾರೆ. ಇದ್ರ ಮೂಲಕ ನಾವೇನು ಅನ್ಕೊಂಡ್ಬಿಡ್ತೀವಿ ಅಂದ್ರೆ ಈಗ ಯಾವ್ಯಾವ ಕಾರಣದಿಂದ ಸಿನಿಮಾ ನೋಡ್ತಾ ಇಲ್ಲ ಅಂತ ಅನ್ನೋದು ವಿಷಯ ಬೇರೆ. ಒಂದು ಏನಂದ್ರೆ ಒಳ್ಳೆಯ ಚಿತ್ರಗಳು ಇದ್ರೆ ಖಂಡಿತವಾಗಿ ಅವರು ಬಂದೇ ಬರ್ತಾರೆ. ನೀವು ನಡುವೆ ಅನೇಕ ಕಾರ್ಯಕ್ರಮ ನಿರೂಪಣೆಗಳಲ್ಲಿ ಹೇಳ್ತಿರ್ತೀವಿ ನೋಡಿ, ಸಿನಿಮಾ ಸಿನಿಮಾ ಅಂದ್ರೆ ಹೇಗೆ, ಅದರ ಮಹತ್ವ ಏನು, ಕಲಾತ್ಮಕ ಚಿತ್ರಗಳು ಅಂದ್ರೆ ಏನು ಅಂತ ಅನ್ನೋದನ್ನ ನೀವು ಹೇಳ್ತಾ ಇರ್ತೀರಲ್ಲ. ಹಾಗೆ ಈಗಲೂ ನಮ್ಮ ಎಲ್ಲ ನಮ್ಮ ಶ್ರೋತೃಗಳು ಅಂತಲ್ಲ ನಮ್ಮ ಸಾರ್ವಜನಿಕರು ಸಿನಿಮಾ ನೋಡ್ಲಿಕ್ಕೆ ಬರ್ಬೇಕಂತಂದಾಗ ಉತ್ತಮ ಸಿನಿಮಾಗಳನ್ನ ಅವರು ಬಯಸ್ತಾರೆ. ಉತ್ತಮ ಸಿನಿಮಾಗಳು ಈಗ ಬರ್ತಾ ಇವೆಯಾ?
1: ಖಂಡಿತ. ಏನಂದ್ರೆ ಉತ್ತಮ ಸಿನಿಮಾ ಆಮೇಲೆ ಉತ್ತಮ ಸಿನಿಮಾ ಅಲ್ಲ ಅಂತ ಹೇಳೋದು ಹೇಗೆ, ಅದು ನಮ್ಮ ಮೇಲೆ. ಅಂದ್ರೆ ಎಷ್ಟೋ ತರ ಇರ್ತಾರಪ್ಪ, ಯಾರೋ ಒಬ್ಬರಿಗೆ ಸಿನಿಮಾ ಎ ಇಷ್ಟ ಆಗ್ಬೋದು, ಇನ್ಯಾರೋ ಒಬ್ಬರಿಗೆ ಸಿನಿಮಾ ಬಿ ಇಷ್ಟ ಆಗ್ಬೋದು, ನನಗಿಷ್ಟ ಆದ ನೀಲಿ ಬಣ್ಣ ನಿಮಗಿಷ್ಟ ಆಗದೆ ಇರ್ಬೋದು, ನಿಮಗಿಷ್ಟ ಆದ ಕೆಂಪು ಬಣ್ಣ ನನಗಿಷ್ಟ ಆಗದೆ ಇರ್ಬೋದು. ಹಾಗಾಗಿ ಕಾರ್ಯಕ್ರಮ ಇರ್ಬೋದು, ಸಿನಿಮಾ ಇರ್ಬೋದು, ಚಾನೆಲ್ ಇರ್ಬೋದು, ಹಾಡಿರ್ಬೋದು, ಎಲ್ಲವೂ ಕೂಡ ವೈಯಕ್ತಿಕವಾಗಿ ಅವರವ್ರಿಗೆ ಏನನ್ಸುತ್ತೆ, ನನ್ನ ಮತ್ತು ಆ ಒಂದು ಕಲೆ ಏನಿದೆ ಅದರ ಜೊತೆಗಿರುವ ಸಂಬಂಧದ ಮೇಲೆ ಎಲ್ಲವೂ ನಿಲ್ಲುವಂಥದ್ದು. ಇಲ್ಲಿ ನೋಡಿ, ಆಗಲೇ ನಮ್ಮ ಉಮೇಶ್ ಅವರು ಹೇಳ್ತಾರೆ, ನನಗೆ ಗೊತ್ತಾಗೋಯ್ತು ಈಗ ನೀವು ನೇರ ಪ್ರಸಾರದಲ್ಲಿ ಮಾತಾಡ್ತಾ ಇದ್ದೀರಾ ಅಂತ ಸಂದೇಶ ಹಾಕಿದ್ದಾರೆ ಸಾವಿತ್ರಿ ಉಮೇಶ್ ಅವರು. ಹಾಗೆ ಜಯ ಪುಟ್ಟಸ್ವಾಮಿ ಚಿಕ್ಕಮಗಳೂರು, ಇವರು ಕೂಡ ಸಂದೇಶವನ್ನು ಕಳಿಸಿ ವಿವಿಧ ಭಾರತಿಯಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ನಮಗೆ ತುಂಬ ಇಷ್ಟ.

0: ಆಗುತ್ತೆ ಅಕ್ಟೋಬರ್ 3ನೇ ತಾರೀಕಿನ ಅಂತ ಅವರು ಒಂದು ಉತ್ತರ ಕೊಟ್ಟಿದ್ದಾರೆ ಒಂದು ಪ್ರಶ್ನೆಗೆ. ನನಗೆ ಈ ಕಾರ್ಯಕ್ರಮ ಇಷ್ಟ ಅಂತ ಹೇಳಿದ್ದಾರೆ. ಪ್ರಭಾಕರ ಪಾಸ್ತೆ ವಿದ್ಯಾನಗರ ಹುಬ್ಬಳ್ಳಿಯಿಂದ ನೀವು ನಡೆಸಿಕೊಡುವ ಎಲ್ಲ ಕಾರ್ಯಕ್ರಮಗಳು ನನಗೆ ಇಷ್ಟ ಆಗುತ್ತೆ, ಆದ್ರೆ ರವಿವಾರದ ಕಾರ್ಯಕ್ರಮ ಕೂಡ ನನಗೆ ಇಷ್ಟ. ಮಕ್ಕಳ ತೊದಲು ನೋಡಿ ಕೇಳೋದಕ್ಕೆ
1: ಇಷ್ಟ. ನಿನ್ನೆ ಈ ಬಗ್ಗೆ ಬರೆದಿದ್ರು ಅವರು, ಅವರೇ ಅನ್ಸುತ್ತೆ ಅಂದ್ರೆ ರೆಕಾರ್ಡ್ ಮಾಡಿ ನೀವು ಕಾರ್ಯಕ್ರಮಗಳನ್ನ ಹಾಕಿ ಅಂತಾರೆ, ಅಂದ್ರೆ ಬಹಳ ಚೆನ್ನಾಗಿ ಇನ್ನೂ ಸ್ವಲ್ಪ ಎಂಜಾಯ್ ಮಾಡ್ಬೇಕು ಅಂತ ಇದೆ ಕಾಣಿಸುತ್ತೆ ಅವರಿಗೆ ಮಕ್ಕಳ ತೊದಲು ನುಡಿಗಳನ್ನ. ಆದ್ರೆ ರೆಕಾರ್ಡ್ ಮಾಡಕ್ಕೆ ಆಗಲ್ಲ, ಯಾಕಂದ್ರೆ ನೇರ ಕಾರ್ಯಕ್ರಮ ಅಂದ್ರೆ ಇದು ಒಂದು ವೈಶಿಷ್ಟ್ಯತೆ ನಮ್ಮ ಕಾರ್ಯಕ್ರಮ ರೀತಿ ಹಿಂಗಿರುತ್ತೆ. ನಾವು ಇಂಥದ್ದನ್ನ ಹೀಗೆ ಮಾಡಬೇಕು ಅಂತಂದಾಗ ಅದು ಹಾಗೆ ಇರುತ್ತೆ. ರೆಕಾರ್ಡ್ ಮಾಡಿ ಮಾಡೋ ಕಾರ್ಯಕ್ರಮ ರೆಕಾರ್ಡ್ ಇರ್ತವೆ, ಅದು ಆ ಪ್ರಯತ್ನಗಳನ್ನು ಕೂಡ ಬೇಕಾದ್ರೆ ಮಾಡಬಹುದು. ನಾವು ಬರೋ ದಿನಗಳಲ್ಲಿ ಒಂದಿಷ್ಟು ಏನಾದರೂ ಹೊಸತನವನ್ನ ಮಾಡಬೇಕು ಅಂತ ಆಲೋಚನೆ ಇದೆ. ಆದ್ರೆ ನಮ್ಮ ಕೇಳುವರು ಈ ರೀತಿ ಈಗ ರೆಕಾರ್ಡ್ ಮಾಡಿ ಹಾಕಿ ಅಂತಂದಾಗ ಏನಾಗುತ್ತೆ, ಅಲ್ಲಿ ಯಾರು ಪದೇ ಪದೇ ಕೇಳಿರ್ತಾರಲ್ಲ ಆ ಹಾಡು ಅವರ ಮಾತು ಬರಲಿಕ್ಕಿಲ್ಲ ರೆಕಾರ್ಡ್ ಆದಾಗ, ನಾವು ಕಟ್ ಮಾಡ್ಬಿಡ್ತೀವಿ.
0: ಅದನ್ನ ನಾವು ಎಡಿಟ್ ಮಾಡಬಹುದು, ನಮಗೆ ಗೊತ್ತಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನೀವು ಹೇಳ್ತೀರಿ. ಆದ್ರೆ ನಮ್ಮ ನಿಯಮಾನುಸಾರ ನಮಗಿರುವ ಪರಿಮಿತಿಗಳು ಮತ್ತೆ ಎಲ್ಲ ಒಟ್ಟಾರೆ ವಿವಿಧ ಭಾರತಿ ನಡೆಯುವ ಒಂದು ಪ್ರಕ್ರಿಯೆ ಏನಿದೆ ಇಲ್ಲಿ, ನಾವು ಅದರ ತೀರ್ಮಾನವನ್ನ ತಗೊಳ್ತೀವಿ. ಯಾವಾಗ ನಾವು ಧ್ವನಿ ಮುದ್ರಿತ ಹಾಕ್ಬೇಕು, ಯಾವಾಗ ನಾವು ಎಂತೆಂಥ ಕಾರ್ಯಕ್ರಮಗಳನ್ನ ಮಾಡಬೇಕು, ಹೇಗ್ ಮಾಡ್ಬೇಕು ಅನ್ನೋದರ ಒಂದು ಒಟ್ಟಾರೆ ವ್ಯವಸ್ಥೆಯಲ್ಲಿ ನಾವು ನಡೆಸಿಕೊಂಡು ಹೋಗ್ತಾ ಇರ್ತೀವಿ. ಇನ್ನು ರತ್ನ ಭಂಡಾರ ಕಾರ್ಯಕ್ರಮ ಚೆನ್ನಾಗಿದೆ ಅಂತಾರೆ. ಬೆಂಗಳೂರು ರಾಜಾಜಿನಗರದ ವಸಂತ ಮತ್ತು ಮನೆಯವರು ಕಾರ್ಯಕ್ರಮದ ಬದಲಾವಣೆ ಅಂತ ಹೇಳಿದ್ರಲ್ಲ, ನಮ್ಮ ಶ್ರೋತೃ ಕೋಲಾರದ ನರಸಿಂಹ ಮುಳುಬಾಗಿಲಿನ ಚನ್ನವೀರನ ಏನೋ ಗೊತ್ತಾಗ್ತಾ ಇಲ್ಲ, ಇವರು ಕೇಳ್ತಾರೆ ನೀವು ಕಾರ್ಯಕ್ರಮಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನ ತರಬೇಕು ಅಂತ. ಹಾಗೆ ಅವರು ಹಿಂದಿ ಹಾಡುಗಳ ಪ್ರಸಾರ ಬೇಡ ಅಂತ ಹೇಳಿದ್ದಾರೆ. ನಮ್ಮ ಕನ್ನಡದ ವಿವಿಧ ಭಾರತಿ ಇದು, ಹಿಂದಿ ಹಾಡುಗಳನ್ನ ನಾವ್ ಯಾಕೆ ಪ್ರಸಾರ ಮಾಡಬೇಕು, ಹಿಂದಿ ಹಾಡು ಬೇಡ.
1: ಒಂದು ಕಡೆ ಹಿಂದಿ ಹಾಡು ಬೇಕು ಅಂತ ಕೇಳೋರು ಇದ್ದಾರೆ,
0: ಹೌದು,
1: ಇನ್ನೊಂದು ಕಡೆ ಬೇಡ ಅಂತಾರೆ. ಅಂದ್ರೆ ಈಗ ಎಲ್ಲರ ಆಸೆಗಳನ್ನ ಅಥವಾ ಎಲ್ಲರ ಸಲಹೆಗಳನ್ನ ಇಲ್ಲಿ ಈಡೇರಿಸಕ್ಕಾಗಲ್ಲ ಅಥವಾ ಅದನ್ನು ಪಾಲಿಸ್ಲಿಕ್ಕಾಗಲ್ಲ. ಆದ್ರೆ ಇದು ವಿವಿಧ ಭಾರತಿ ಅಂತ ಅಂದ್ಕೊಳ್ಳೆ ಎಲ್ಲರ ತಲೆಯಲ್ಲಿ ಏನ್ ಬರೋದಂದ್ರೆ ಹಿಂದಿ ಕಾರ್ಯಕ್ರಮ, ಹಿಂದಿ ಹಾಡುಗಳು, ವಿವಿಧ ಭಾರತಿ. ಮುಂಬೈನಿಂದ ಕಾರ್ಯಕ್ರಮ ಕೇಳಿಕೊಳ್ಳಿ ರೂಢಿಯಾಗಿದೆಯಲ್ಲ ಕೆಲವೊಬ್ಬರಿಗೆ, ಅವ್ರಿಗೆ ಹಾಗೆ. ಅಂದ್ರೆ ನಮ್ಮ ಕರ್ನಾಟಕದಾದ್ಯಂತ ಈ ವಿವಿಧ ಭಾರತಿ ಕನ್ನಡ ಚಾನೆಲ್ ಅನ್ನ ಕೇಳ್ತಿರ್ತಾರಲ್ಲ, ಆ ಕಡೆ ಕೆಲವೊಬ್ಬರು ವಿವಿಧ ಭಾರತಿ ಪ್ರೋಗ್ರಾಮ್ ಗಳನ್ನ ರಿಲೇ ಮಾಡ್ತಿರ್ತಾರೆ, ಹಾಗಾಗಿ ಅವರು ಅದನ್ನು ಕೂಡ ಹಿಂದಿ ಬರಲಿ ಅಂತ ಅವ್ರು ಹೇಳ್ತಾರೆ. ಆದ್ರೆ ನಮ್ಮ ಕನ್ನಡ ಚಾನೆಲ್ ನಮಗಾಗಿ ಇರುವಂತ ವಿಶೇಷ ಚಾನೆಲ್ ಏನಿದೆಯಲ್ಲ, ಈ ಮುಖ್ಯ ವಾಹಿನಿ ಒಂದ್ ಕಡೆ ಆದ್ರೆ ವಿವಿಧ ಭಾರತಿ ಕನ್ನಡ ಚಾನೆಲ್ ಒಂದು ರೀತಿಯಲ್ಲಿ ಇರುತ್ತೆ. ಇದು ಬಹಳ ವಿಶೇಷವಾಗಿ ತುಂಬಾ ಜನರಿಗೆ ಬಹಳ ಇಷ್ಟ ಆಗಿದೆ.
0: ಹೌದು,
1: ಹಾಗಾಗಿ ಕನ್ನಡ ಕಾರ್ಯಕ್ರಮಗಳನ್ನ ಇಷ್ಟ ಆಗಿದೆ ಅಂತಾನೆ ನಾವು ಭಾವಿಸ್ಕೊಂಡಿದೀವಿ.
0: ಮುಂಚೆ 12 ಗಂಟೆಯಿಂದ 4 ಗಂಟೆವರೆಗೆ ನಿತ್ಯವೂ ನಾವು ಬಾಂಬೆ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಡುಗಳು, ಹಿಂದಿ ಕಾರ್ಯಕ್ರಮಗಳನ್ನ ಹಾಕ್ತಾ ಇದ್ವಿ, ಪ್ರಸಾರ ಮಾಡ್ತಾ ಇದ್ವಿ. ಆಮೇಲೆ ರಾತ್ರಿ ಕೂಡ ಹಿಂದಿ ಹೋಗ್ತಾ ಇತ್ತು, ಬೆಳಗ್ಗೆ ಕೂಡ ಹಿಂದಿ ಕಾರ್ಯಕ್ರಮಗಳು, ಬೆಳಗ್ಗೆ 6 ಗಂಟೆಗೆ ಭೂಲೆ ಬಿಸಿರೆ ಗೀತ ಇವೆಲ್ಲವೂ ಕೂಡ ಪ್ರಸಾರ ಆಗ್ತಾ ಇತ್ತು. ಆದರೆ ಕನ್ನಡದ ಲೋಕಲ್ ಅಂತ ಏನ್ ಹೇಳ್ತೀವಿ, ಸ್ಥಳೀಯ ಭಾಷೆಗೆ ಒಂದು ಮನ್ನಣೆ ಕೊಡೋ ದೃಷ್ಟಿಯಲ್ಲಿ ಮತ್ತೆ ಮನರಂಜನೆ ಬೇರೆ ಬೇರೆ ಆಗಾಗ ಮನರಂಜನೆ ಆಯಾಮಗಳೇನಿದೆ ಇದು ಬದಲಾಗ್ತಾ ಇರುತ್ತೆ. ಈ ಹಿನ್ನೆಲೆಯಲ್ಲಿ ನಾವೇನ್ ಮಾಡಿದ್ವಿ, ಒಂದಷ್ಟು ಬದಲಾವಣೆಗಳನ್ನ ಮಾಡಿದ್ವಿ. ಅದಕ್ಕೂ ಮೀರಿ ಇನ್ನೊಂದೇನಂದ್ರೆ ಈಗ ಎಲ್ಲವೂ ನಮ್ಮ ಕೈ ತುದಿಯಲ್ಲಿ ಇದೆ ಅಂತ. ಹಿಂದಿ ಈಗ ಮುಂಬೈ ಕೇಳಬೇಕು ಅನ್ನುವವರು ನ್ಯೂಸ್ ಆನ್ ಏರ್ ಆಪ್ ಮೂಲಕ ನೇರವಾಗಿ ಮುಂಬೈನೇ ಕೇಳಬಹುದು. ಹಾಗೆ ಶಾಸ್ತ್ರೀಯ ಸಂಗೀತ ಬೇಕು ಅನ್ನುವವರು ನೇರವಾಗಿ ರಾಗಂ ಚಾನೆಲ್ನ ಕೇಳೋ ಮೂಲಕ ಅವರು ಹಾಡನ್ನ ಕೇಳಬಹುದು, ಶಾಸ್ತ್ರೀಯ ಸಂಗೀತವನ್ನ ಕೇಳಬಹುದು. ಹೀಗೆ ಎಲ್ಲ ಇಂದ ಅಸ್ಸಾಮಿ ಬೆಂಗಾಲಿಯಿಂದ ಹಿಡಿದು ಎಲ್ಲ ತೆಲುಗು ತಮಿಳು ಎಲ್ಲಾ ರೀತಿಯ ಸುಮಾರು 300 ಚಾನೆಲ್ಗಳಿಗೂ ಹೆಚ್ಚು ಚಾನೆಲ್ಗಳನ್ನ ನಾವು ನ್ಯೂಸ್ ಆನ್ ಏರ್ ಆಪ್ ನಲ್ಲಿ ಕೇಳಬಹುದು. ಆದ್ರೆ ಅನೇಕರು ಹೇಳ್ತಾರೆ ಸೆಟ್ ನಲ್ಲಿ ಕೇಳುವಾಗ, ಅಂದ್ರೆ ನಾವು ಮನೆಯಲ್ಲಿ ಒಂದು ರೇಡಿಯೋ ಸೆಟ್ ಇಟ್ಕೊಂಡು ಸೆಟ್ ಅಲ್ಲಿ ಕೇಳುವಾಗ ನಮಗೆ ಮುಂಬೈ ಸಿಗೋದಿಲ್ಲ ಅನ್ನೋದು ಕೆಲವರ ಕಷ್ಟ. ಇನ್ನು ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಸ್ಪಂದನ ಕಾರ್ಯಕ್ರಮದಲ್ಲಿ ಕೇವಲ ಪೋಸ್ಟ್ ಮುಖಾಂತರ ಬಂದ ಪತ್ರಗಳಿಗೆ ಮಾತ್ರ ಉತ್ತರಿಸುವ ಪದ್ಧತಿ ಇದ್ದರೆ ತುಂಬಾ ಉತ್ತಮ ಅಂತ ನನ್ನ ಅಭಿಪ್ರಾಯ. 60ರ ದಶಕದಲ್ಲಿ ಅಯ್ಯೋ 60ರ ದಶಕಕ್ಕೆ ನಾವು ಹೇಗೆ ಹೋಗ್ಲಿಕ್ಕೆ ಸಾಧ್ಯ, ಆಗ ಎಲ್ಲರೂ ಪೋಸ್ಟ್ ಅಲ್ಲಿ ಬರೀತಿದ್ರು, ಈಗ ಪೋಸ್ಟ್ ಕಾರ್ಡ್ಗಳನ್ನ ತಂದು ಪೋಸ್ಟ್ ಬಾಕ್ಸ್ಗಳನ್ನ ಹುಡುಕಿ ಪೋಸ್ಟ್ ಮಾಡಿ ಪತ್ರಗಳು ನಮಗೆ ಬರಬೇಕು ಅಂದ್ರೆ ಅದು ಕೂಡ ಒಂದ್ ಸ್ವಲ್ಪ ಕಷ್ಟದ ಸಂಗತಿ.
1: ಆದರೂ ಕೂಡ ನಾವು ಅವರಿಗೆ ಅವಕಾಶ ಕೊಟ್ಟಿದ್ದೀವಿ, ಅವರು ಕೂಡ ಬರೀಲಿ ಅಂತ ನೋಡೋಣ. ಈಗ ನೀವು ಅಂತೂ ಹೇಳ್ತೀರಿ ಇದ್ರೆ ಒಳ್ಳೇದಂತ ಹೇಳಿ, ಇಮೇಲ್ ಆಧಾರಿತ ಕಾರ್ಯಕ್ರಮ ಇರಲಿ ಅಂತ ಅದನ್ನು ಓಕೆ ಅಂದಿದ್ದೀವಿ.
0: ಇಮೇಲ್, ಪೋಸ್ಟ್, ಮೆಸೇಜ್, ಹೇಗೆ ನೀವು
1: ಎಲ್ಲದರ ಸಮ್ಮಿಳಿತ,
0: ಎಲ್ಲದರ ಸಮ್ಮಿಳನವೇ ನಮ್ಮ ಸ್ಪಂದನ ಕಾರ್ಯಕ್ರಮ. ಹಾಗಾಗಿನೇ ನಾವು ಆಗಾಗ ಇಲ್ಲಿ ಲೈವ್ ಬಂದು ಯಾಕೆ ಕೂತು ಸ್ಪಂದನ ಕಾರ್ಯಕ್ರಮ ಮಾಡ್ತೇವೆ ಅಂದ್ರೆ, ಆ ಮೆಸೇಜ್ಗಳಲ್ಲೂ ಕೂಡ ಅಂದ್ರೆ ವಾಟ್ಸಪ್ ಸಂದೇಶಗಳಲ್ಲೂ ಕೂಡ ನಿಮ್ಮ ಮಾತು ಏನಾದ್ರೂ ಇದ್ರೆ ನಾವು ಕೇಳಿಸಿಕೊಳ್ಬಹುದಲ್ಲ ಅನ್ನೋ ಕಾರಣಕ್ಕಾಗಿ ನಾವು
1: ನೋಡಿ ನೋಡಿ ಇದೀಗ ಮಾತಾಡ್ತಾ ಇದ್ವಿ. ಇಲ್ಲಿ ನೋಡಿ, ನಮಗೆ ಹಿಂದಿ ಹಾಡುಗಳು ಬೇಕು ಅಂತ ಕೇಳ್ತಾ ಇದ್ದಾರೆ
0: ಅಂತಾರೆ ಸಾವಿತ್ರಿ ಉಮೇಶ್ ಅವರು. ಹಿಂದಿ ಹಾಡುಗಳು ಬೇಕು ಅಂತ ಕೆಲವರು ಹೇಳ್ತೀರಿ, ಬೇಡ ಅಂತಾರೆ ನಮ್ಮ ಕೆಲವು ಶ್ರೋತೃಗಳು. ಇರ್ಲಿ, ಆದರೂ ಎರಡರ ನಡುವೆ ಒಂದು ಸಮತೋಲನ ಸಾಧಿಸೋದೇ ನಮ್ಮ ಗುರಿ ಕೂಡ. ಹಿಂದಿ ಹಾಡುಗಳನ್ನ ನಾವೀಗಾಗಲೇ ರಾತ್ರಿ 9:00 ಹತ್ತು ಗಂಟೆವರೆಗೆ ಪ್ರಸಾರ ಮಾಡ್ತಾ ಇದ್ದೀವಿ. ಆಮೇಲೆ ಮಧ್ಯಾಹ್ನ 3:00-4:00 ಸಖಿ ಸಹೇಲಿ ಕಾರ್ಯಕ್ರಮದಲ್ಲೂ ಕೂಡ ಹಿಂದಿ ಕಾರ್ಯಕ್ರಮಗಳನ್ನ ನಮ್ಮ ಶ್ರೋತೃಗಳು ಕೇಳ್ತಾ ಇದ್ದಾರೆ. ನೋಡಿ, ಹಿಂದಿ ಬೇಡ ಅಂತ ಹರೀಶ್ ಮಲ್ಲೇಶ್ವರದಿಂದ ಅವರಿಗೆ ಉತ್ತರ ಕೊಡ್ತಿದ್ದೀರಿ. ಹೀಗೆ ನಿಮ್ಮ ನಿಮ್ಮಲ್ಲೇನೆ ನೀವೇ ಉತ್ತರ ಕೊಡ್ತೀರಿ, ನಾವು ಉತ್ತರ ಕೊಡುವ ಅಗತ್ಯವೇ ಇಲ್ಲ. ಅಷ್ಟು ಚೆನ್ನಾಗಿ ವಾಹಿನಿಯನ್ನ ಅರ್ಥ ಮಾಡ್ಕೊಂಡಿದ್ದೀರಿ, ನಮ್ಮನ್ನ ಪ್ರೀತಿಸ್ತೀರಿ, ನಮಗೆ ತಕ್ಷಣನೇ ಸ್ಪಂದನೆ ಕೊಡ್ತೀರಿ, ಪ್ರತಿಕ್ರಿಯೆ ಕೊಡ್ತೀರಿ. ಆತ್ಮೀಯ ಶ್ರೋತೃಗಳೇ, ನಿಮ್ಮ ಅಭಿಮಾನ ಪ್ರೀತಿ ಹೀಗೆ ಇರಲಿ. ನಮಗೆ ನೀವು ಇಮೇಲ್ ಮಾಡಬಹುದು, ಪತ್ರಗಳನ್ನು ಬರೀಬಹುದು, ಸಂದೇಶವನ್ನು ಕಳಿಸಬಹುದು. ನಮ್ಮ ವಿಳಾಸ ಹೇಳಿ ಜಾಂಪಣ.
1: ನಮ್ಮ ವಿಳಾಸ ಕನ್ನಡ ವಿವಿಧ ಭಾರತಿ @gmail.com. ಇದಂತೂ ಮೇಲ್ ವಿಳಾಸ ಇದೆ.
0: ಹೌದು.
1: ಆಮೇಲೆ
0: ನಿಲಯ ನಿರ್ದೇಶಕರು ವಿವಿಧ ಭಾರತಿ ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು 5600001. ಇದು ನಮಗೆ
1: ಪತ್ರ ಬರೆಯುವವರಿಗೆ.
0: ಹೌದು. ವಾಟ್ಸ್ಆಪ್ ಮಾಡೋರಿಗೆ
1: 9403091209. ನಮ್ಮ ಆರ್ಜೆಗಳು ಸತತವಾಗಿ ಈ ನಂಬರ್ ಹೇಳ್ತಾ ಇರ್ತಾರೆ. ನಿಮ್ಮ ಮಧುರ ಧ್ವನಿಯಲ್ಲಿ ಹೇಳ್ಬಿಡಿ ಹಂಗಾರೆ.
0: 9483091209. ಇನ್ನೊಂದು ಸ್ವಲ್ಪ ನಿಧಾನಕ್ಕೆ ಹೇಳಿ ಅನ್ನೋದಾದ್ರೆ 9483091209 ಈ ಸಂಖ್ಯೆಗೆ ನೀವು ವಾಟ್ಸಪ್ ಸಂದೇಶಗಳನ್ನು ಕಳಿಸಬಹುದು. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮ್ಮ ಪ್ರೀತಿ ಹೀಗೆ ಇರಲಿ. ಸ್ಪಂದನ ಕಾರ್ಯಕ್ರಮ ಪ್ರತಿದಿನ 2:15 ಪ್ರಸಾರ ಆಗ್ತಾ ಇದೆ. ಕೇಳಿ ಕಾಯ್ತಾ ಇರಿ. ನಿಮ್ಮ ಸ್ಪಂದನೆ ನಮಗೆ, ನಮ್ಮ ಸ್ಪಂದನೆ ನಿಮಗೆ. ಇದು ನಮ್ಮ ನಿಮ್ಮ ಮಾತು. ನಿಮಗೆಲ್ಲ ನಿಮ್ಮದೇ ಧ್ವನಿ. ವಿಕೆ ಸುಮತಿಯ ನಮಸ್ಕಾರಗಳು.
1: ನಮಸ್ಕಾರಗಳು ಎಲ್ಲರಿಗೂ.
0: ಸಮಯ 2:30. ಈಗ ಕೇಳೋಣ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿಂದು ಕೇಂದ್ರ ತಂಡದಿಂದ ಬರ ಅಧ್ಯಯನ. ರಾಜ್ಯವ್ಯಾಪಿ ಕೊಳವೆಬಾವಿ ಸುರಕ್ಷತಾ ಅಭಿಯಾನ ನಡೆಸಲು ಸರ್ಕಾರ ನಿರ್ಧಾರ, ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ಹಸ್ತಕ್ಷೇಪ ಆರೋಪ, ರಾಜ್ಯಪಾಲರಿಗೆ ಎನ್ಡಿಎ ನಿಯೋಗದಿಂದ ದೂರು. ಏಷ್ಯನ್ ಗೇಮ್ಸ್ ಪದಕ ವಿಜೇತರ ನಗದು ಪುರಸ್ಕಾರ ಹೆಚ್ಚಳ, ನೇರ ನೇಮಕಾತಿಗಳಲ್ಲಿ ಸಾಧಕ ಕ್ರೀಡಾಪಟುಗಳಿಗೆ ಶೇಕಡಾ 2ರಷ್ಟು ಮೀಸಲಾತಿ. ರಾಜ್ಯದ ಕೆಲವೆಡೆ ಇಂದು ಕೂಡ ಕೇಂದ್ರ ತಂಡ ಬರ ಅಧ್ಯಯನ ನಡೆಸಿತು. ಎರಡನೇ ದಿನವಾದ ಇಂದು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಡಾಕ್ಟರ್ ಸುಧಾಂಭಾಗ್ ನೇತೃತ್ವದ ಅಧಿಕಾರಿಗಳ ತಂಡವು ಹನೂರು ತಾಲೂಕಿನ ಹುಲ್ಲೇಪುರದ ರಾಜಮಣ್ಣಿ ಎಂಬುವರ ಜಮೀನಿಗೆ ಭೇಟಿ ನೀಡಿ ಒಣಗಿದ ಬೆಳೆ ವೀಕ್ಷಿಸಿತು. ಹೊಬ್ಬೆ ಹುಣಸೆಯಲ್ಲಿ ರೈತ ಪ್ರಕಾಶ್ ಎಂಬುವರ ಡೈರಿಗೆ ಭೇಟಿ ನೀಡಿದ ಅಧಿಕಾರಿಗಳು ಮೇವಿನ ಲಭ್ಯತೆ, ಕುಡಿಯುವ ನೀರಿನ ಪೂರೈಕೆ ಬಗ್ಗೆ ಮಾಹಿತಿ ಕಲೆ ಹಾಕಿದರು. ಅಜೀಪುರದ ಮಲ್ಲೇಗೌಡ ಎಂಬುವರಿಗೆ ಸೇರಿದ ಅರಿಶಿಣದ ಜಮೀನಿಗೆ ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲಿಸಿದರು. ಹನೂರು ತಾಲೂಕಿನಲ್ಲಿ 1800 ಹೆಕ್ಟೇರ್ ಪ್ರದೇಶದಷ್ಟು ಅರಿಶಿಣ ಹಾನಿಯಾಗಿದೆ ಎಂದು ಕೃಷಿ ಅಧಿಕಾರಿಗಳು ಅಧ್ಯಯನ ತಂಡಕ್ಕೆ ಮಾಹಿತಿ ನೀಡಿದರು. ರಾಜ್ಯದಲ್ಲಿ ವಿಫಲ ಹಾಗೂ ನಿರುಪಯುಕ್ತ ತೆರೆದ ಕೊಳವೆ ಬಾವಿಗಳಿಂದ ಮಕ್ಕಳು ಹಾಗೂ ಜಾನುವಾರುಗಳಿಗೆ ಅಪಾಯ ಉಂಟಾಗುವ ಪ್ರಕರಣಗಳನ್ನು ಸಣ್ಣ ನೀರಾವರಿ ಮತ್ತು ಅಂತರ್ಜಾಲ ಅಭಿವೃದ್ಧಿ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಕೊಳವೆ ಬಾವಿ ಸುರಕ್ಷತಾ ಅಭಿಯಾನ ಆರಂಭಿಸಲು ತೀರ್ಮಾನಿಸಲಾಗಿದೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಅಭಿಯಾನದ ರೂಪುರೇಷೆ, ಅನುಷ್ಠಾನ ವಿಧಾನ, ಇಲಾಖಾವಾರು ಮಾಹಿತಿ ಸಂಗ್ರಹ ಹಾಗೂ ಮೇಲ್ವಿಚಾರಣೆಗೆ ಸಂಬಂಧಿಸಿದಂತೆ ಸಮಗ್ರ ಕಾರ್ಯಯೋಜನೆ ಸಿದ್ದಪಡಿಸುವಂತೆ ಅಂತರ್ಜಲ ಅಭಿವೃದ್ಧಿ ನಿರ್ದೇಶನಾಲಯಕ್ಕೆ ಸಚಿವರು ಸೂಚನೆ

0: ನೀಡಿದ್ದಾರೆ. ಕೊಳವೆ ಬಾವಿ ಕೊರೆಯುವ ಸಂದರ್ಭದಲ್ಲಿ ನೀರು ಸಿಗದೆ ವಿಫಲವಾದ ಅಥವಾ ಬಳಕೆಗೆ ಯೋಗ್ಯವಾದ ಕೊಳವೆ ಬಾವಿಗಳನ್ನು ಸುರಕ್ಷಿತವಾಗಿ ಮುಚ್ಚುವುದು ಕಡ್ಡಾಯವಾಗಿದೆ. ಮೊದಲ ಹಂತದಲ್ಲಿ ಸಣ್ಣ ನೀರಾವರಿ ಇಲಾಖೆಯೇ ಕೊರೆಸಿರುವ ಎಲ್ಲಾ ವಿಫಲ ಮತ್ತು ನಿರುಪಯುಕ್ತ ಕೊಳವೆ ಬಾವಿಗಳನ್ನು ಗುರುತಿಸಿ ಅವು ಸುರಕ್ಷಿತವಾಗಿ ಮುಚ್ಚಲಾಗಿದೆಯೇ ಎಂಬುದನ್ನು ಪರಿಶೀಲನೆ ನಡೆಸಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಸಾರ್ವಜನಿಕರಿಂದ ಅಪಾಯದ ತೆರೆದ ಕೊಳವೆ ಬಾವಿಗಳ ಮಾಹಿತಿ ಪಡೆಯಲು ವಾಟ್ಸ್ಆಪ್ ಸಂಖ್ಯೆ, ಸ್ಥಳದ ಜಿಯೋಟ್ಯಾಗ್ ಚಿತ್ರಗಳು ಹಾಗೂ ದೂರು ನೀಡುವುದರಿಂದ ಹಿಡಿದು ಮುಚ್ಚುವಿಕೆಯವರೆಗೆ ಟ್ರ್ಯಾಕಿಂಗ್ ವ್ಯವಸ್ಥೆ ರೂಪಿಸುವ ಸಾಧ್ಯತೆಯನ್ನು ಪರಿಶೀಲಿಸಿ ಕಾರ್ಯಯೋಜನೆಯಲ್ಲಿ ಸೇರಿಸುವಂತೆ ಸಚಿವರು ಸೂಚಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡುತ್ತಿದೆ ಎಂದು ಬಿಜೆಪಿ ಹಾಗೂ ಜೆಡಿಎಸ್ ಆರೋಪಿಸಿದೆ. ಬಿಜೆಪಿ ಕಾರ್ಯಕರ್ತರು ಸೇರಿದಂತೆ ಫಾರಂ 7 ಮೂಲಕ ಆಕ್ಷೇಪಣೆ ಸಲ್ಲಿಸಿರುವ ವ್ಯಕ್ತಿಗಳ ವಿರುದ್ದ ಅನಗತ್ಯ ಮತ್ತು ಆಧಾರರಹಿತ ಎಫ್ಐಆರ್ ದಾಖಲು ಮಾಡುತ್ತಿರುವುದನ್ನು ಖಂಡಿಸಿ ಇಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮತ್ತು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದ ಎನ್ಡಿಎ ನಿಯೋಗವು ಲೋಕಭವನಕ್ಕೆ ತೆರಳಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾಗಿ ದೂರು ನೀಡಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ಅನಗತ್ಯ ಹಸ್ತಕ್ಷೇಪವನ್ನು ತಡೆಯಬೇಕು, ಫಾರಂ 7 ಮೂಲಕ ಆಕ್ಷೇಪಣೆ ಸಲ್ಲಿಸಿರುವವರ ಹಿತಾಸಕ್ತಿಯನ್ನು ರಕ್ಷಿಸಬೇಕು, ಅವರ ವಿರುದ್ದ ಸುಳ್ಳು ಮತ್ತು ಆಧಾರರಹಿತ ಎಫ್ಐಆರ್ ಪ್ರಕರಣಗಳನ್ನು ದಾಖಲಿಸದಂತೆ ರಾಜ್ಯ ಸರ್ಕಾರ ನಿರ್ದೇಶನ ನೀಡಬೇಕೆಂದು ರಾಜ್ಯಪಾಲರಿಗೆ ನಿಯೋಗ ಮನವಿ ಸಲ್ಲಿಸಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಎಸ್ಐಆರ್ ವಿಚಾರದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅರಾಜಕತೆ ಸೃಷ್ಟಿಸಲು ಹೊರಟಿದ್ದಾರೆ ಎಂದು ಆರೋಪಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ಪ್ರಮುಖವಾಗಿ ಹಾಲಿನ ದರ ಏರಿಕೆ ಕುರಿತಂತೆ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಈಗಾಗಲೇ ಹಾಲು ಒಕ್ಕೂಟಗಳು ಮುಖ್ಯಮಂತ್ರಿ ಭೇಟಿಯಾಗಿ ದರ ಹೆಚ್ಚಿಸುವಂತೆ ಮನವಿ ಮಾಡಿವೆ. ಸಾರಿಗೆ ನಿಗಮಗಳ ನಷ್ಟವನ್ನು ಸರಿದೂಗಿಸಲು ಕೆಎಸ್ಆರ್ಟಿಸಿ ಬಸ್ ದರ ಪರಿಷ್ಕರಿಸುವ ಕುರಿತಂತೆ ಚರ್ಚೆ ನಡೆಯಲಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಏಷ್ಯನ್ ಗೇಮ್ಸ್ 2026 ಪದಕ ಗೆದ್ದು ದೇಶ ಹಾಗೂ ರಾಜ್ಯಕ್ಕೆ ಕೀರ್ತಿ ತಂದ ರಾಜ್ಯದ ಕ್ರೀಡಾಪಟುಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿಂದು ಅಭಿನಂದಿಸಿದರು. ಈ ಬಾರಿ ಏಷ್ಯನ್ ಗೇಮ್ಸ್ ಪದಕ ವಿಜೇತರಿಗೆ ನೀಡಲಾಗುತ್ತಿದ್ದ ನಗದು ಪುರಸ್ಕಾರದ ಮೊತ್ತವನ್ನು ಪರಿಷ್ಕರಿಸಿ ಗಣನೀಯವಾಗಿ ಹೆಚ್ಚಿಸಲಾಗಿದೆ. ಪರಿಷ್ಕೃತ ಮೊತ್ತದ ಪ್ರಕಾರ ಚಿನ್ನದ ಪದಕ ವಿಜೇತರಿಗೆ 1 ಕೋಟಿ ರೂಪಾಯಿ, ಬೆಳ್ಳಿ ಪದಕ ವಿಜೇತರಿಗೆ 75 ಲಕ್ಷ ಮತ್ತು ಕಂಚಿನ ಪದಕ ವಿಜೇತರು ಗೆದ್ದರೆ 50 ಲಕ್ಷ ರೂಪಾಯಿ ನಗದು ಪುರಸ್ಕಾರ ನೀಡಲು ನಿರ್ಧರಿಸಲಾಗಿದೆ. ಏಷ್ಯನ್ ಗೇಮ್ಸ್ 2026 ಭಾಗವಹಿಸಲು ಅರ್ಹತೆ ಪಡೆದು ಕ್ರೀಡಾಕೂಟದಲ್ಲಿ ಸ್ಪರ್ಧಿಸಿದ ರಾಜ್ಯದ 20 ಕ್ರೀಡಾಪಟುಗಳಿಗೆ ಇದೇ ಮೊದಲ ಬಾರಿಗೆ ತಲಾ 5 ಲಕ್ಷ ರೂಪಾಯಿ ನಗದು ಪ್ರೋತ್ಸಾಹಧನ ಮಂಜೂರು ಮಾಡಲಾಗಿದೆ. ಏಷ್ಯನ್ ಗೇಮ್ಸ್ ಮತ್ತು ಕಾಮನ್ವೆಲ್ತ್ ಗೇಮ್ಸ್ ಪದಕ ವಿಜೇತರಿಗೆ ರಾಜ್ಯ ಸರ್ಕಾರದ ಗ್ರೂಪ್ ಬಿ ಹುದ್ದೆಗಳಿಗೆ ನೇರ ನೇಮಕಾತಿ ಅವಕಾಶ ಕಲ್ಪಿಸಲಾಗಿದೆ. ಅರ್ಹ ಹಾಗೂ ಆಸಕ್ತ ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯ ಆಯ್ಕೆ ಸಮಿತಿಯ ಮೂಲಕ ನೇರ ನೇಮಕಾತಿ ಮಾಡಲು ಅವಕಾಶ ನೀಡಲಾಗಿದೆ. ಇದೇ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕ್ರೀಡಾ ಸಾಧಕರಿಗೆ ಗೌರವ, ಭವಿಷ್ಯಕ್ಕೆ ಭದ್ರತೆ ಕಲ್ಪಿಸಲು ಸರ್ಕಾರ ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ. ಪದಕ ವಿಜೇತ ಕ್ರೀಡಾಪಟುಗಳಾದ ಅಥ್ಲೀಟ್ ಎಂಆರ್ ಪೂವಮ್ಮ, ಗಾಲ್ಫ್ ಆಟಗಾರ್ತಿ ಅದಿತಿ ಅಶೋಕ್, ಕ್ರಿಕೆಟ್ ಆಟಗಾರ್ತಿ ಶ್ರೇಯಾಂಕ ಪಾಟೀಲ್, ಬ್ಯಾಡ್ಮಿಂಟನ್ ಆಟಗಾರ್ತಿ ಆಯುಷ್ ಶೆಟ್ಟಿ, ಶೂಟರ್ ತಿಲೋತ್ತಮ್ ಸೇನ್, ಹಾಕಿ ಆಟಗಾರ ಮೋಹಿತ್ ಎಚ್ಎಸ್, ಅಥ್ಲೀಟ್ ಸ್ನೇಹಾ ಎಸ್ಎಸ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯಿಂದ ಸರ್ಕಾರದ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತ ಒಂದು ವರದಿ ಇಲ್ಲಿದೆ. 370ನೇ ವಿಧಿಯು ಜಮ್ಮು ಕಾಶ್ಮೀರದಲ್ಲಿ 70 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. 2019 ಆಗಸ್ಟ್ 5ರಂದು ಸಂವಿಧಾನದ 370 ವಿಧಿ ರದ್ದುಗೊಳಿಸಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ಹಿಂತೆಗೆದುಕೊಳ್ಳಲಾಗಿತ್ತು. ಈ ರಾಜ್ಯವನ್ನು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಎಂಬ ಎರಡು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಗಿತ್ತು. ತೀವ್ರ ಹಿಂಸಾಚಾರವನ್ನು ನಿಯಂತ್ರಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಯೋಜನೆ ಸಿದ್ದಪಡಿಸಿತ್ತು. ಘೋಷಣೆ ಮತ್ತು ಅದರ ಅನುಷ್ಠಾನದ ನಡುವೆ ಯಾವುದೇ ಅಂತರವಿರದೆ ಒಂದೇ ದಿನದಲ್ಲಿ ರಾಷ್ಟಪತಿಗಳ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ಕಾಯ್ದೆಯನ್ನು ಮಂಡಿಸಲಾಯಿತು. 370ನೇ ವಿಧಿ ರದ್ದುಗೊಳಿಸಿದ ಬಳಿಕ ಈ ರಾಜ್ಯದಲ್ಲಿ ರಾಷ್ಟಪತಿ ಆಳ್ವಿಕೆ ಜಾರಿಯಲ್ಲಿತ್ತು. ತದನಂತರ 2024 ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ನಡೆದ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತು. ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿ ಎಫ್ಕ್ಯೂ ಗುಣಮಟ್ಟದ ಹೆಸರುಕಾಳು, ಸೋಯಾಬೀನ್ ಹಾಗೂ ಸೂರ್ಯಕಾಂತಿ ಬೆಳೆಗಳನ್ನು ರೈತರಿಂದ ಖರೀದಿಸಲು ಖರೀದಿ ಕೇಂದ್ರಗಳನ್ನು ಆರಂಭಿಸಲಾಗಿದೆ ಎಂದು ಯಾದಗಿರಿ ಕೃಷಿ ಮಾರಾಟ ಇಲಾಖೆ ತಿಳಿಸಿದೆ. ಹೆಸರುಕಾಳಿಗೆ ಪ್ರತಿ ಕ್ವಿಂಟಾಲ್ಗೆ 8,780 ರೂಪಾಯಿ, ಸೋಯಾಬೀನ್ಗೆ 5,708 ರೂಪಾಯಿ ಹಾಗೂ ಸೂರ್ಯಕಾಂತಿಗೆ 8,343 ರೂಪಾಯಿ ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ. ಹೆಸರುಕಾಳುಗಳನ್ನು ಪ್ರತಿ ಎಕರೆಗೆ ಗರಿಷ್ಠ 4 ಕ್ವಿಂಟಾಲ್ ಹಾಗೂ ಒಬ್ಬ ರೈತರಿಂದ ಗರಿಷ್ಠ 25 ಕ್ವಿಂಟಾಲ್, ಸೋಯಾಬೀನ್ ಅನ್ನು ಪ್ರತಿ ಎಕರೆಗೆ ಗರಿಷ್ಠ 5 ಕ್ವಿಂಟಾಲ್ ಹಾಗೂ ಒಬ್ಬ ರೈತರಿಂದ ಗರಿಷ್ಠ 25 ಕ್ವಿಂಟಾಲ್ ಮತ್ತು ಸೂರ್ಯಕಾಂತಿಯನ್ನು ಪ್ರತಿ ಎಕರೆಗೆ ಗರಿಷ್ಠ 4 ಕ್ವಿಂಟಾಲ್ ಹಾಗೂ ಒಬ್ಬ ರೈತರಿಂದ ಗರಿಷ್ಠ 20 ಕ್ವಿಂಟಾಲ್ ಖರೀದಿಸಲಾಗುತ್ತಿದೆ. ನೋಂದಣಿಗೆ 80 ದಿನ ಹಾಗೂ ಖರೀದಿಗೆ 90 ದಿನಗಳ ಕಾಲಾವಕಾಶ ನಿಗದಿಪಡಿಸಲಾಗಿದೆ. ಜಿಲ್ಲೆಯಲ್ಲಿ ಹೆಸರುಕಾಳು ಮತ್ತು ಸೋಯಾಬೀನ್ ಖರೀದಿಗಾಗಿ 15 ಹಾಗೂ ಸೂರ್ಯಕಾಂತಿಗಾಗಿ 11 ಕೇಂದ್ರಗಳು ಸೇರಿದಂತೆ ಒಟ್ಟು 26 ಖರೀದಿ ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದು ಇಲಾಖೆ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಇಂದು ಕೇಂದ್ರ ತಂಡದಿಂದ ಬರ ಅಧ್ಯಯನ. ರಾಜ್ಯವ್ಯಾಪಿ ಕೊಳವೆ ಬಾವಿ ಸುರಕ್ಷತಾ ಅಭಿಯಾನ ನಡೆಸಲು ಸರ್ಕಾರ ನಿರ್ಧಾರ, ಸಚಿವ ಡಾ ಅಜಯ್ ಧರ್ಮಸಿಂಗ್. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರದ ಹಸ್ತಕ್ಷೇಪ ಆರೋಪ, ರಾಜ್ಯಪಾಲರಿಗೆ ಎನ್ಡಿಎ ನಿಯೋಗದಿಂದ ದೂರು. ಏಷ್ಯನ್ ಗೇಮ್ಸ್ ಪದಕ ವಿಜೇತರ ನಗದು ಪುರಸ್ಕಾರ ಹೆಚ್ಚಳ, ನೇರ ನೇಮಕಾತಿಗಳಲ್ಲಿ ಸಾಧಕ ಕ್ರೀಡಾಪಟುಗಳಿಗೆ 2% ಮೀಸಲಾತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
4: ವಿವಿಧ ಭಾರತಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 2:40:30. ಈಗ ಚಿತ್ರತಾಣ ಕಾರ್ಯಕ್ರಮ, ಒಂದೇ ಚಿತ್ರದ ಹಾಡುಗಳನ್ನು ಕೇಳುವಂತಹ ಸಮಯ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಚಿತ್ರ ಯಾವುದು ಗೊತ್ತಾ? ಲಂಕೇಶ. ಲಂಕೇಶ ಚಿತ್ರ 2001 ಬಿಡುಗಡೆ ಆಯಿತು. ಈ ಚಿತ್ರವನ್ನು ಬಿಸಿ ಪಾಟೀಲ್ ಅವರು ಸ್ವತಃ ನಿರ್ದೇಶಿಸಿ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ಚಿತ್ರದಲ್ಲಿ ಶೀತಲ್ ಹಾಗೆ ಭಾವನಾ ಅವರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದು, ಶೋಭರಾಜ್, ಅವಿನಾಶ್, ರತ್ನಾಕರ, ಶ್ರೀಕಾಂತ್, ಬೇಬಿ ಸೃಷ್ಟಿ, ಶೈಲಜಾ ಜೋಶಿ ಅವರು ಸಹಾಯಕ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇನ್ನು ಚಿತ್ರದ ಎಲ್ಲ ಗೀತೆಗಳಿಗೆ ಹಂಸಲೇಖ ಅವರ ಸಾಹಿತ್ಯ ಹಾಗೆಯೇ ಸಂಗೀತ ಇದೆ. ಇನ್ನು ಚಿತ್ರದ ಗೀತೆಗಳಿಗೆ ಹೇಮಂತ್, ಅನುರಾಧ, ಮನು ಅವರು ಧ್ವನಿಯಾಗಿದ್ದಾರೆ. ಈಗ ಕೇಳಿ ಲಂಕೇಶ ಚಿತ್ರದ ಗೀತೆಗಳನ್ನು.

ಆತ್ಮೀಯ ಕೇಳಿದ್ರೆ ಸಮಯ ಆಗಿದೆ 2:59:50 ಇದುವರೆಗೂ ಚಿತ್ರತಾನ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಹಾಡುಗಳನ್ನು ಕೇಳಿದಿರಿ. 3:00-4:00 ಹಿಂದಿ ಕಾರ್ಯಕ್ರಮಗಳಲ್ಲಿ ಸಖಿ ಸಹೇಲಿ ಮತ್ತು ಇತರೆ ಕಾರ್ಯಕ್ರಮಗಳನ್ನು ಕೇಳಿ. ಆ ನಂತರ 4:00-5:00 ಕೇಳುವಿರಿ ಪರಿಮಳ ಮುಕ್ತ ಮಾತು.

ಆತ್ಮೀಯ ಕೆಳಗರೆ, ಸಮಯ ಆಗಿದೆ 4:01:50 ಸಮಯ. ಇನ್ನೀಗ ಕಾರ್ಯಕ್ರಮ ಪರಿಮಳ ಮುಕ್ತ ಮಾತು. ಆತ್ಮೀಯ ಕೆಳಗರೆ, ಇವತ್ತಿನ ಪರಿಮಳದ ವಿಷಯ ಏನು ಅನ್ನೋದನ್ನ ನಿಮ್ಮ ಆಯ್ಕೆಗೆ ಬಿಡ್ತಾ, ಅಂದ್ರೆ ನಿಮ್ಮ ಊಹೆಗೆ ಬಿಡ್ತಾ ಇದ್ದೀನಿ. ನೀವೇ ಊಹೆ ಮಾಡಿ ಇವತ್ತು ಏನು ವಿಷಯ ಅಂತ. ಅದಕ್ಕೆ ನಿಮಗೆ ಒಂದು ಸಣ್ಣ ಏನಂತ ಹೇಳ್ಬೋದು, ಟಿಪ್ ಅಂತ ಆದರೂ ತಗೊಳ್ಳಿ, ಅಥವಾ ಊಹೆ ಮಾಡಲಿಕ್ಕೆ ನಿಮಗೆ ಒಂದು ಸಾಂಗನ್ನು ಕೊಡ್ತಾ ಇದ್ದೀನಿ. ಈ ಸಾಂಗ್ನಲ್ಲಿ ಇವತ್ತು ನಾವು ಮಾತನಾಡುವಂತಹ ವಿಷಯ ಅಡಕವಾಗಿದೆ. ನೋಡೋಣ ನೀವು ಎಷ್ಟು ಜನ ಗೆಸ್ ಮಾಡ್ತೀರಿ ಅನ್ನೋದನ್ನು. ನಮ್ಮ ವಾಟ್ಸಪ್ ಸಂಖ್ಯೆ 9483091029 ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ವಾಟ್ಸಪ್ ಸಂಖ್ಯೆಯನ್ನು 9483091029. ನಾನು ಈಗ ಪ್ಲೇ ಮಾಡುವಂತಹ ಗೀತೆಯಲ್ಲಿ, ನಾನು ಈಗ ಪ್ರಸಾರ ಮಾಡುವಂತಹ ಗೀತೆಯಲ್ಲಿ ಇವತ್ತಿನ ವಿಷಯ ಅಡಗಿದೆ. ನೋಡೋಣ ಎಷ್ಟು ಜನ ಉತ್ತರಿಸ್ತೀರಿ ಅನ್ನೋದನ್ನು. ಈಗ ಕೇಳಿ ಆಕಾಶ್ ಚಿತ್ರದ ಗೀತೆಯನ್ನು ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ, ಶ್ರೀರಂಗ ಅವರ ಸಾಹಿತ್ಯಕ್ಕೆ ಆರ್ ಪಿ ಪಟ್ನಾಯಕ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಆತ್ಮೀಯ ಕೇಳುಗರೆ, ನಿಮಗಾಗಲೇ ಹೇಳಿದ್ದೆ ನಾನು, ಗೆಸ್ ಮಾಡಿ ಇವತ್ತು ಯಾವ ಟಾಪಿಕ್ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ ಅಂತ. ನೀವು ಅನೇಕರು ಗೆಸ್ ಮಾಡಿ ತಿಳಿಸಿದ್ದೀರಿ, ಕೆಲವರು ಸರಿಯಾದ ಉತ್ತರವನ್ನೇ ಕಳಿಸ್ಕೊಟ್ಟಿದ್ದೀರಿ. ಇವತ್ತು ಈ ಟಾಪಿಕ್ ಬಗ್ಗೆನೇ ಮಾತಾಡ್ತಾ ಇದ್ದೀರಾ ನೀವು ಅಂತ. ಹಾಗಾದರೆ ಯಾವ ವಿಚಾರದ ಕುರಿತು ಇವತ್ತು ಮಾತಾಡ್ತಾ ಇದ್ದೀವಿ ಅಂದರೆ, ನಮ್ಮ ವಿಶೇಷವಾಗಿ ಕನ್ನಡ ಚಿತ್ರಗಳಲ್ಲಿ ಹಬ್ಬದ ಕುರಿತಾದಂತಹ ವಿಶಿಷ್ಟ ಗೀತೆಗಳು. ಹೌದು, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದುವರೆಗೂ ಅನೇಕ ಚಿತ್ರಗಳಲ್ಲಿ ಹಬ್ಬದ ಕುರಿತಾದ ವಿಶಿಷ್ಟ ಗೀತೆಗಳನ್ನು ರಚಿತವಾಗಿ ಅವು ಅತ್ಯದ್ಭುತವಾಗಿ ಮೂಡಿ ಬಂದಿವೆ. ಅಂತಹ ವಿಶಿಷ್ಟ ಗೀತೆಗಳನ್ನು ನಾವು ಇವತ್ತು ನೋಡ್ತಾ ಹೋಗ್ತೇವೆ. ನಮಗೆ ಮೊದಲು ಹಬ್ಬಗಳು ಅಂತ ಬಂದಂಥ ಸಂದರ್ಭದಲ್ಲಿ ನಮಗೆ ನೆನಪಾಗೋದು ಮೊದಲಿಗೆ ಮಕರ ಸಂಕ್ರಾಂತಿ. ಹೌದು, ಇದು ಜನವರಿಯಲ್ಲಿ ಅಥವಾ ಆ ಒಂದು ಸುತ್ತ ಹಿಂದೆ ಮುಂದೆ ಬರುವಂತಹ ಒಂದು ಹಬ್ಬ.

ಜನವರಿ ಮತ್ತೆ ಫೆಬ್ರವರಿ ನಡುವೆ ಬರುವಂತಹ ಹಬ್ಬ ಈ ಒಂದು ಪ್ರಮುಖ ಸುಗ್ಗಿಯ ಹಬ್ಬ ಏನಿದೆ, ಇದು ಸೂರ್ಯ ಉತ್ತರಾಯಣಕ್ಕೆ ತಿರುಗುವಂತಹ ಕಾಲ. ಈ ಒಂದು ಸಂದರ್ಭ, ಇಂತಹ ಸಂದರ್ಭಕ್ಕೆ ಸುಲಲಿತವಾಗಿ ಹಾಗೆ ಒಗ್ಗುವಂತಹ ಅದ್ಭುತ ಗೀತೆಗಳು ಮೂಡಿ ಬಂದವು. ಅದರಲ್ಲಿ ವಿಶೇಷವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಹಳ್ಳಿ ಮೇಷ್ಟ್ರು ಮತ್ತು ಪಾರ್ಥ ಸಿನಿಮಾದ ಗೀತೆಗಳು ತುಂಬ ಅದ್ಭುತವಾಗಿ ಒಪ್ಪುತ್ತವೆ. ಅಂತಹ ಒಂದು ಅದ್ಭುತ ಗೀತೆಗಳನ್ನು ಇವತ್ತು ನಾವು ಕೇಳೋಣ. ಈಗ ಕೇಳಿ ಹಳ್ಳಿ ಮೇಷ್ಟ್ರು ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಜಾನಕಿ ಹಾಗೆ ಸಂಗಡಿಗರ ಧ್ವನಿಯಲ್ಲಿ ಹಂಸಲೇಖ ಅವರು ಈ ಒಂದು ಗೀತೆಗೆ ಸಂಗೀತ ಹಾಗೂ ಸಾಹಿತ್ಯ ನೀಡಿದ್ದಾರೆ.

ಆತ್ಮೀಯ ಕೇಳಿದ್ರೆ, ಈಗ ತಾನೇ ಹಳಿಮೆಷ್ಟು ಚಿತ್ರದ ಗೀತೆಯನ್ನು ಕೇಳ್ಕೊಂಡು ಬಂದ್ರಿ ಸಂಕ್ರಾಂತಿ ಹಬ್ಬದ ಕುರಿತಾಗಿ. ಅದೇ ರೀತಿಯಾಗಿ ಮುಂದುವರೆದು ಬರುವಂತಹದ್ದು ಯುಗಾದಿ ಹಬ್ಬ. ಹೌದು, ಯುಗಾದಿ ಅಂದರೆ ಕೇವಲ ಒಂದು ದಿನ ಹಬ್ಬ ಅಲ್ಲ, ಅದು ನಮ್ಮ ಜೀವನಕ್ಕೆ ಒಂದು ಹೊಸ ಆರಂಭವನ್ನು, ಒಂದು ಸುಂದರ ಸಂದರ್ಭವನ್ನು ಸೃಷ್ಟಿ ಮಾಡುವಂತಹ ದಿನ. ಹೌದು, ಚಳಿಗಾಲ ಕಳೆದು ವಸಂತ ಋತು ಕಾಲಿಡುತ್ತಿದ್ದಂತೆ ಒಣಗಿರುವಂತಹ ಗಿಡಮರಗಳೆಲ್ಲ ಹಸಿರು ಚಿಗುರು ಪಡೆದುಕೊಳ್ಳುತ್ತವೆ. ಈ ಒಂದು ಹೊಸ ರೂಪ ಪಡೆಯೋದನ್ನು ಯುಗಾದಿಯ ಋತು ಅತ್ಯದ್ಭುತವಾಗಿ ಕಟ್ಟಿಕೊಡುತ್ತೆ ನಮಗೆ. ಇಂತಹ ಅತ್ಯದ್ಭುತ ಯುಗಾದಿಯ ಹಬ್ಬವನ್ನು ಆಚರಿಸುವಂಥ ಸಂದರ್ಭದಲ್ಲಿ ಕುಲವಧು ಮತ್ತು ರಿಷಿ ಮತ್ತು ಈ ಬಂಧನ, ಈ ಮೂರು ಚಿತ್ರಗಳಲ್ಲಿ ಮೂಡಿಬಂದಂತಹ ಗೀತೆಗಳು ಅತ್ಯದ್ಭುತವಾಗಿವೆ. ಅದರಲ್ಲಿ ಕುಲವಧು ಚಿತ್ರದ ಗೀತೆ ಇದೆಯಲ್ಲ, ಯುಗ ಯುಗಾದಿ ಕಳೆದರೂ ಮರಳಿ ಮರಳಿ ಬರುತ್ತಿದೆ, ಆ ಒಂದು ಗೀತೆ ನಿಜಕ್ಕೂ ಯುಗ ಯುಗ ಕಳೆದರೂ ಸಹ ಆ ಒಂದು ಗೀತೆ ಮರೆಯೋಕೆ ಸಾಧ್ಯನೇ ಇಲ್ಲ. ಇದೀಗ ಕೇಳಿ ಕುಲವಧು ಚಿತ್ರದ ಯುಗ ಯುಗಾದಿ ಕಳೆದರು ಗೀತೆಯನ್ನು ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ದರಾ ಬೇಂದ್ರೆ ಅವರ ರಚನೆಗೆ ವೆಂಕಟೇಶ್ ಅವರ ಸಂಗೀತ ಇರುವಂತಹ ಗೀತೆ.

ಆತ್ಮೀಯ ಕೇಳುಗರೆ, ನಾವು ಈಗ ತಾನೇ ಕನ್ನಡ ಚಿತ್ರಗಳಲ್ಲಿ ಹಬ್ಬದ ಕುರಿತಾದ ವಿಶಿಷ್ಟ ಗೀತೆಗಳ ಕುರಿತಾಗಿ ಕೇಳ್ತಾ ಇದ್ವಿ. ಅದರಲ್ಲೂ ಇದರ ಮುಂದುವರೆದ ಭಾಗವಾಗಿ ಏನು ಯುಗಾದಿಯ ಕುರಿತಾಗಿ ಕುಲವಧು ಹಾಗೆ ಋಷಿ ಚಿತ್ರದ ಗೀತೆಗಳನ್ನು ಕೇಳ್ಕೊಂಡು ಬಂದ್ವಿ. ಎರಡೂ ಸಹ ಸುಮಧುರ ಗೀತೆಗಳು. ಈ ರೀತಿ ಅನೇಕ ಗೀತೆಗಳಿವೆ, ಆದರೆ ಪ್ರಮುಖವಾಗಿ ನಮಗೆ ಕೇಳಿಸಿಗುವಂತಹ ಎರಡು ಗೀತೆಗಳು ಇವು. ಅದೇ ರೀತಿಯಾಗಿ ನಾವು ಮುಂದುವರೆದು ಕೃಷ್ಣ ಜನ್ಮಾಷ್ಟಮಿಯನ್ನು ನೋಡೋದಾದರೆ ಕೃಷ್ಣನ ಗೊಲ್ಲ ಅವತಾರ ಅಂದರೆ ಒಬ್ಬ ಸಾಮಾನ್ಯ ಬಾಲಕನಿಂದ ಹಿಡಿದು ಪೂರ್ಣವಾಗಿ ಬೆಳೆದು ದೊಡ್ಡವನಾದ ಯುವಕನವರೆಗೂ ನಮಗೆ ಕೃಷ್ಣನ ಕಥೆಗಳು ಖಂಡಿತ ಗೊತ್ತಿರುತ್ತವೆ. ಅಂತಹ ಕೃಷ್ಣನನ್ನು ಕೊಟ್ಟು ಆತನ ವೇಷಭೂಷಣ ಆಗಿರ್ಬೋದು, ಆತ ಬೆಳೆದು ಬಂದ ಹಾದಿಯನ್ನು ಕಟ್ಟಿಕೊಡುವಂತಹ ಎರಡು ಅದ್ಭುತ ಗೀತೆಗಳಿವೆ. ಅದರಲ್ಲಿ ಒಂದು ಭೂಮಿಗೆ ಬಂದ ಭಗವಂತ ಚಿತ್ರದ ಗೀತೆ, ಆದರೆ ಇನ್ನೊಂದು ಪ್ಯಾರಿಸ್ ಪ್ರಣಯ ಚಿತ್ರದ ಗೀತೆ. ಈ ಎರಡೂ ಗೀತೆಗಳಲ್ಲಿಯೂ ಸಹ ಕೃಷ್ಣನನ್ನು ಅದ್ಭುತವಾಗಿ ವರ್ಣಿಸಲಾಗಿದೆ. ಈ ಎರಡೂ ಗೀತೆಗಳನ್ನು ಈಗ ಕೇಳ್ಕೊಂಡು ಬರೋಣ, ಬನ್ನಿ.

ಆತ್ಮೀಯ ಕೇಳುಗರೆ, ಕನ್ನಡ ಚಿತ್ರಗಳಲ್ಲಿ ಹಬ್ಬದ ಕುರಿತಾದ ವಿಶಿಷ್ಟ ಗೀತೆಗಳ ಕುರಿತಾಗಿ ನಾವು ನೋಡ್ತಾ ಇದ್ವಿ. ಈಗ ತಾನೇ ಕೃಷ್ಣ ಜನ್ಮಾಷ್ಟಮಿಯ ಕುರಿತಾದ ಎರಡು ಮಹತ್ವವಾದಂತಹ ಗೀತೆಗಳನ್ನು ನೀವು ಕೇಳ್ಕೊಂಡು ಬಂದ್ರಿ. ಅದರ ಮುಂದುವರೆದು ಇನ್ನು ದೀಪಾವಳಿ ಹಬ್ಬಕ್ಕೆ ಬಂದರೆ, ನಮ್ಮ ಬಾಳಲ್ಲಿರುವಂತಹ ಅಂಧಕಾರವನ್ನು ದೂರವಾಗಿಸಿ ಹೊಸ ಬೆಳಕನ್ನು ತರುವಂತಹ ಪವಿತ್ರ ಹಬ್ಬ ಇದು. ಇಂತಹ ಹಬ್ಬದ ಸಂದರ್ಭದಲ್ಲಿ ನಮಗೆ ನೆನಪಾಗುವಂತಹ ಗೀತೆಗಳು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ದೀಪಾವಳಿ, ದೀಪಾವಳಿ ಚಿತ್ರದ ಒಂದು ಗೀತೆ, ಅದೊಂದು ಗೀತೆ. ಆದರೆ ಇನ್ನೊಂದು ನಂಜುಂಡಿ ಚಿತ್ರದ ಗೀತೆ, ಅದರಲ್ಲಿ ಆ ಒಂದು ಗೀತೆಯನ್ನು ಮಧು ಬಾಲಕೃಷ್ಣ ಅವರು ಹಾಡಿದ್ದಾರೆ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಆ ಒಂದು ಗೀತೆ. ಈ ಎರಡೂ ಗೀತೆಗಳು ಸಹ ಅತ್ಯದ್ಭುತವಾಗಿ ಮೂಡಿಬಂದಿವೆ. ಇದೀಗ ಈ ಎರಡು ಗೀತೆಗಳು ನಿಮ್ಮ ಕರ್ಣಗಳಲ್ಲಿ.

ಆತ್ಮೀಯ ಕೇಳಿದ್ರೆ, ಕನ್ನಡ ಚಿತ್ರಗಳಲ್ಲಿ ಹಬ್ಬದ ಕುರಿತಾದ ವಿಶಿಷ್ಟ ಗೀತೆಗಳ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಈಗ ತಾನೇ ದೀಪಾವಳಿ ಹಬ್ಬದ ಕುರಿತಾದ ಗೀತೆಯನ್ನು ಕೇಳ್ಕೊಂಡು ಬಂದ್ರಿ. ಎಸ್ ಪಿ ಬಿ ಅವರು ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಧ್ವನಿಯಾಗಿದ್ದಂತಹ ದೀಪಾವಳಿ ಗೀತೆ ಇದು, ಗೀತೆಯಾಗಿತ್ತು ಆ ಒಂದು ಗೀತೆ. ಅದರ ಮುಂದುವರೆದು ನಮಗೆ ಕಾಣಿಸೋಕೆ ಸಿಗೋದು ರಾಮನವಮಿ. ಹೌದು, ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಕುರಿತಾದ ದಿನ ಇದು, ಶ್ರೀರಾಮ ಜನ್ಮದಿನ. ಬಾಲ್ಯದಿಂದಲೂ ನಮಗೆ ಶ್ರೀರಾಮ ಅಂದರೆ ಸತ್ಯ, ಶಿಸ್ತು, ಮಾತಿಗೆ ತಪ್ಪದ ಗುಣ, ಆದರ್ಶ ವ್ಯಕ್ತಿತ್ವದ ಸಂಕೇತವಾಗಿ ನಾವು ಶ್ರೀರಾಮನನ್ನು ಕಂಡಿದ್ದೀವಿ. ಇಂತಹ ಶ್ರೀರಾಮನ ಕುರಿತಾಗಿ ಹೇಮಾವತಿ ಚಿತ್ರ, ರಾಬರ್ಟ್, 639, ಈ ಮೂರು ಚಿತ್ರಗಳಲ್ಲಿಯೂ ಅತ್ಯದ್ಭುತವಾದ ಗೀತೆಗಳನ್ನು ರೂಪಿಸಲಾಗಿದೆ. ಅದರಲ್ಲೂ ವಿಶೇಷವಾಗಿ ಹೇಮಾವತಿ ಚಿತ್ರದ ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಅದ್ಭುತವಾಗಿ ಮೂಡಿ ಬಂದಿದೆ ಆ ಒಂದು ಗೀತೆ. ಈಗ ಕೇಳ್ಕೊಂಡು ಬನ್ನಿ ಹೇಮಾವತಿ ಚಿತ್ರದ ಗೀತೆಯನ್ನು ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವೈದ್ಯನಾಥನ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಶ್ರೀರಾಮನ ಕುರಿತಾದ ಭಕ್ತಿಪೂರ್ವಕ ಗೀತೆಯನ್ನು ಕೇಳ್ಕೊಂಡು ಬಂದ್ರಿ. ಇನ್ನು ಹೋಳಿ ಹಬ್ಬ, ಹೌದು, ಈ ಹೋಳಿ ಹಬ್ಬ ಅನ್ನುವಂಥದ್ದು ಕಾಮನ ದಹನ ಮಾಡುವಂತಹ ಹಬ್ಬ. ಇದು ಭಕ್ತ ಪ್ರಹ್ಲಾದನನ್ನು ಕೊಲ್ಲಲು ಬಂದಂತಹ ರಾಕ್ಷಸಿ ಹೋಲಿಕಾನನ್ನು ಬೆಂಕಿಯಲ್ಲಿ ಭಸ್ಮವಾಗಿ ಪ್ರಹ್ಲಾದ ಪಾರಾದ ನೆನಪಿನ ಆಚರಣೆಗೆ ಮಾಡುವಂತಹ ಈ ಒಂದು ಹೋಳಿ ಹಬ್ಬ. ಈ ಒಂದು ಹಬ್ಬಕ್ಕೆ ಸಂಬಂಧಿಸಿದಂತೆ ಪ್ರೀತ್ಸೆ ಮತ್ತು ಬಂಧನ ಚಿತ್ರದ ಎರಡು ಗೀತೆಗಳು ತುಂಬ ಅತ್ಯದ್ಭುತವಾಗಿ ಮೂಡಿ ಬಂದಿವೆ. ಅದರಲ್ಲಿ ಪ್ರೀತ್ಸೆ ಚಿತ್ರದ ಗೀತೆ ಅಂತೂ

ತುಂಬ ಅತ್ಯದ್ಭುತವಾಗಿದೆ. ಅದರಲ್ಲಿ ರಾಜೇಶ್ ಅವರು ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಧ್ವನಿಯಾಗಿರುವಂತಹ ಈ ಗೀತೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಅದರ ಜೊತೆಗೆ ಇವರಿಬ್ಬರ ಜೊತೆಗೆ ಕಾಂಬಿನೇಷನ್ ಆಗಿ ಅನುರಾಧ ಅವರು ಹಾಗೆ ಚಿತ್ರ ಈ ನಾಲ್ಕು ಜನರ ಸಂಗಮವಾಗಿ ಹೋಲಿ ಗೀತೆ ಮೂಡಿ ಬಂದಿದೆ. ಈ ಒಂದು ಗೀತೆಗೆ ಹಂಸಲೇಖ ಅವರ ಸಂಗೀತ ಸಹ ಇದೆ, ಕೇಳ್ಕೊಂಡು ಬನ್ನಿ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ ನಾಟಕ ರೂಪಕ ಧ್ವನಿ ಪಾಡ್ಕಾಸ್ಟ್ ರಸಪ್ರಶ್ನೆ ಹಾಗೂ ಕಥೆಗಾರಿಕೆ ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ

0: ಆತ್ಮೀಯ ಕೆಳಗರೆ, ಅಶ್ವಯುಜ ಮಾಸದ ನವರಾತ್ರಿಯ ಮುಕ್ತಾಯದ ದಿನ ಬರುವಂತಹ ವಿಜಯದಶಮಿ ಅಥವಾ ಮೈಸೂರು ದಸರಾ ಕೇವಲ ಹಬ್ಬ ಅಲ್ಲ, ಅದು ಕನ್ನಡಿಗರ ಪರಂಪರೆಯ ಸಂಕೇತ. ಇಂತಹ ಸಂಕೇತವನ್ನು ನೆನಪಿಸುವಂತಹ ಕರುಳಿನ ಕರೆ ಚಿತ್ರದ ಗೀತೆಯನ್ನು ಕೇಳಿ, ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ಇರುವಂತಹ ಗೀತೆಯನ್ನು.
1: ಮೈಸೂರು ದಸರಾ

ಆತ್ಮೀಯ ಕೇಳುಗರೆ, ಇದುವರೆಗೂ ಕನ್ನಡ ಚಿತ್ರಗಳಲ್ಲಿನ ಹಬ್ಬದ ಕುರಿತಾದ ವಿಶಿಷ್ಟ ಗೀತೆಗಳ ಕುರಿತಾದ ಮಾಹಿತಿಯನ್ನ ತಿಳಿದುಕೊಂಡ್ರಿ. ಇಷ್ಟು ಹೊತ್ತು ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಮುಂದಿನ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗಲಿದ್ದಾರೆ ಆರ್ ಜೆ ಸಂತೋಷ್. ಸಮಯ ಇನ್ನೇನು 5 ಗಂಟೆ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ಪ್ರಮುಖವಾಗಿ ಹಾಲಿನ ದರ ಏರಿಕೆ ಕುರಿತಂತೆ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಗೆಲ್ಲಲು ಚುನಾವಣಾ ಆಯೋಗ ಬಳಸಿಕೊಂಡು ಮತಪಟ್ಟಿ ತಿರುಚಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದ ಜನರ ಮತಗಳಿಗೆ ರಕ್ಷಣೆ ನೀಡುವ ಜವಾಬ್ದಾರಿ ತಮ್ಮದು ಎಂದು ತಿಳಿಸಿದ್ದಾರೆ. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷಗಳನ್ನು ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸುವ ನಿರ್ಣಯವನ್ನು ಕೇಂದ್ರ ಸಚಿವ ಸಂಪುಟ ಇಂದು ಅಂಗೀಕರಿಸಿದೆ. ಸಮಗ್ರ ಸಾರಿಗೆ ಮತ್ತು ಸರಕು ಸಾಗಣೆ ಪ್ರಾಧಿಕಾರ ಸ್ಥಾಪಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಹೆಚ್ಚುತ್ತಿರುವ ಬೇಡಿಕೆ ಪೂರೈಸಲು ಹೆದ್ದಾರಿಗಳು, ರೈಲು ಮಾರ್ಗಗಳು, ಜಲಮಾರ್ಗಗಳು ಹಾಗೂ ವಿಮಾನ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಭಾರತೀಯ ನೌಕಾಪಡೆಯ ಹಡಗುಗಳಿಗೆ ಬ್ರಹ್ಮೋಸ್ ಅಗ್ನಿಶಾಮಕ ನಿಯಂತ್ರಣಾ ವ್ಯವಸ್ಥೆ ಮತ್ತು ಲಾಂಚರ್ಗಳ ಖರೀದಿಗಾಗಿ ರಕ್ಷಣಾ ಸಚಿವಾಲಯ ಬ್ರಹ್ಮೋಸ್ ಏರೋಸ್ಪೇಸ್ ಪ್ರೈವೇಟ್ ಲಿಮಿಟೆಡ್ನೊಂದಿಗೆ 660 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೌಲ್ಯದ ಒಪ್ಪಂದಕ್ಕೆ ಸಹಿ ಹಾಕಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಭಾರತದ ಜಿಡಿಪಿ ಬೆಳವಣಿಗೆ ಶೇಕಡಾ 7.1% ಎಂದು ವಿಶ್ವಬ್ಯಾಂಕ್ ಮುನ್ಸೂಚನೆ ನೀಡಿದೆ. ಕಳೆದ ಏಪ್ರಿಲ್ನಲ್ಲಿ ಅಂದಾಜಿಸಿದ್ದ ಶೇಕಡಾ 6.6% ಇದು ಹೆಚ್ಚಾಗಿದೆ. ಹಾರ್ಮೋನ್ ಜಲಸಂಧಿಯ ಮೂಲಕ ಓಮನ್ ಕರಾವಳಿಯಲ್ಲಿ ಸಾಗುತ್ತಿದ್ದ ವಾಣಿಜ್ಯ ನೌಕೆಯ ಮೇಲಿನ ದಾಳಿಯನ್ನು ಭಾರತ ಖಂಡಿಸಿದೆ. ಈ ಹಡಗಿನಲ್ಲಿ 17 ಮಂದಿ ಭಾರತೀಯ ಪ್ರಜೆಗಳಿದ್ದು 11 ಮಂದಿ ಭಾರತೀಯರು ದಾಳಿಯಲ್ಲಿ ಗಾಯಗೊಂಡಿದ್ದಾರೆ. ಇಟಲಿಯ ಟೆನಿಸ್ ತಾರೆ ಜಾನಿಕ್ ಸಿನ್ನರ್ ಮೊಣಕಾಲು ಗಾಯದ ಕಾರಣದಿಂದ ತಮ್ಮ 2026 ಋತುವನ್ನು ಕೊನೆಗೊಳಿಸುವುದಾಗಿ ಇಂದು ಘೋಷಿಸಿದ್ದಾರೆ. ವಿಶ್ವದ ನಂಬರ್ 1 ಆಟಗಾರ ಸ್ಪಿನ್ನರ್ ವಿಂಬಲ್ಡನ್ ಗೆದ್ದ ಬಳಿಕ ಯಾವುದೇ ಪಂದ್ಯಗಳನ್ನು ಆಡಿಲ್ಲ. ಮಹಿಳಾ ಏಷ್ಯಾ ಕಪ್ ಏಷ್ಯನ್ ಗೇಮ್ಸ್ನಲ್ಲಿ ಅತ್ಯುತ್ತಮ ಪ್ರದರ್ಶನಗಳ ಆಧಾರದ ಮೇಲೆ ಭಾರತ ಕ್ರಿಕೆಟ್ ತಂಡದ ಆಟಗಾರ್ತಿಯರಾದ ಶಫಾಲಿ ವರ್ಮಾ ಮತ್ತು ಶ್ರೀಚರಣೆ ಹಾಗೂ ಶ್ರೀಲಂಕಾ ತಂಡದ ನಾಯಕ ಚಮಾರಿ ಅಥಾಪತ್ತು ಸೆಪ್ಟೆಂಬರ್ ತಿಂಗಳ ಐಸಿಸಿ ಮಹಿಳಾ ಆಟಗಾರ್ತಿ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ 5:03:36. ಸ್ನೇಹಿತರೆ, ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಮಾಹಿತಿಯನ್ನು ಪಡೆದುಕೊಳ್ಳೋಣ.

6:02 ಗಾನಭಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ರಾತ್ರಿ 8:02 ನಿಮ್ಮ ಆಯ್ಕೆ, ಕರೆ ಮಾಡಿ ಹಾಡು ಕೇಳಿ. 9:15 ಹಿಂದಿ ಮೆಲೋಡಿಸ್, 10:02 ಪ್ರೇಮ ನಿನಾದ.

ನಾಳೆ ಬೆಳಿಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋಪಾಸನೆ, 7:15 9:00 ಶುಭೋದಯ ಕರ್ನಾಟಕದಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ, ನಂತರ ಭಾವಗೀತೆ, ತದನಂತರ ಚಿತ್ರಗೀತೆಗಳು. 7:45 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಬಂಜತನಕ್ಕೆ ಹೋಮಿಯೋಪತಿ ಪರಿಹಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಸವಿತಾ ನಿಡಗುಂದಿ, ಹೋಮಿಯೋಪತಿ ವೈದ್ಯಾಧಿಕಾರಿ, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಮೇವುಂಡಿ, ಗದಗ ಜಿಲ್ಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಒಂಬತ್ತು ಗಂಟೆಗೆ ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, 1:02 ಚಿತ್ರಗೀತೆಗಳು, 1:20 ಗೇಮ್ ಶೋನಲ್ಲಿ ಪದಬಂಧ, 2:15 ಸ್ಪಂದನ, 2:40 ಚಿತ್ರತಾನ, 3:00 ಸಖಿ ಸಹೇಲಿ ಹಾಗೂ ಇತರೆ ಹಿಂದಿ ಕಾರ್ಯಕ್ರಮಗಳು, 4:00 ಪರಿಮಳ, 5:02 ಕಾರ್ಯಕ್ರಮ ವಿವರಣೆ, 5:05 8:00 ಸೇಫ್ ಡ್ರೈವ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 6:02 ಗಾನಭಜಾನ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. ರಾತ್ರಿ 8:02 ಮಧುರ ಆಲಾಪ, 9:15 ಹಿಂದಿ ಮೆಲೋಡೀಸ್, 10:02 ಪ್ರೇಮ ನಿನಾದ.

ಈ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಎಂದಿನಂತೆ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ನಿಗದಿತ ಸಮಯದಲ್ಲಿ ಕೇಳ್ತೀರ ಸ್ನೇಹಿತರೆ. ಇದುವರೆಗೆ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಮಾಹಿತಿಯನ್ನು ಪಡೆದುಕೊಂಡ್ರಿ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಇದು ನಿಮ್ಮ ಮೆಚ್ಚಿನ ವಿದು ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 5:08:30. ಈ ಸಮಯ ಸೇಫ್ ಟ್ರೈವಿನಲ್ಲಿ ಓಲ್ಡ್ ಇಸ್ ಗೋಲ್ಡ್, ಕನ್ನಡದ ಹಳೆಯ ಮಧುರ ಗೀತೆಗಳನ್ನು ಕೇಳುವಂತಹ ಸಮಯ. ಈ ಸವಿಯಾದ ಸಮಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ

ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದು ಸ್ನೇಹಿತರ ಗೀತೆಗಳನ್ನು ಕೇಳೋದಕ್ಕೆ ಆರಂಭ ಮಾಡೋಣ. ಕೇಳೋದಕ್ಕೆ ಆರಂಭ ಮಾಡೋದಕ್ಕೂ ಮುಂಚೆನೆ ನೀವೆಲ್ಲರೂ ಹೇಗಿದ್ರೆ ಸ್ನೇಹಿತರೆ? ಗುಡ್, ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದ್ದನ್ನು ಕೇಳಿ ಬಹಳ ಖುಷಿ ಆಯಿತು. ನೀವೆಲ್ಲ ಹೀಗೆ ನಗ್ನಗ್ತಾ ಖುಷಿಯಾಗಿ ಚೆನ್ನಾಗಿರಬೇಕು ಅನ್ನೋದೇ ಆಶಯ. ಗೀತೆಗಳನ್ನು ಇನ್ನು ಹೆಚ್ಚು ಕಾಯ್ದೆನೆ ಕೇಳೋದಕ್ಕೆ ಆರಂಭ ಮಾಡೋಣ. ಸೇಫ್ ಡ್ರೈವ್ ಕಾರ್ಯಕ್ರಮ ಇದು, ಸಂಜೆಯ ಸಮಯ. ಎಷ್ಟೋ ನಮ್ಮ ಸ್ನೇಹಿತರು ಈಗ ಲಾಗಿನ್ ಆಗ್ತಾ ಇರ್ತಾರೆ, ಇನ್ನು ಕೆಲವು ಸ್ನೇಹಿತರು ತಮ್ಮ ದಿನದ ಕೆಲಸವನ್ನು ಮುಗಿಸಿ ಮನೆಗೆ ಹೋಗೋದಕ್ಕೆ ರೆಡಿಯಾಗಿರ್ತಾರೆ. ಒಟ್ಟಿನಲ್ಲಿ ಯಾವುದೋ ಒಂದು ಫೇಸ್ನಲ್ಲಿ ಜರ್ನಿ ಮಾಡೋದಕ್ಕೆ ರೆಡಿ ಇರ್ತೀರಾ ಅಥವಾ ಜರ್ನಿ ಮಾಡ್ತಾ ಇರ್ತೀರಾ, ಹೇಗೆ ಇದ್ದರೂ ನಮ್ಮ ಚಾನಲನ್ನು ಟ್ಯೂನ್ ಮಾಡಿದಿರಲ್ಲ. ಸೊ ಡೋಂಟ್ ವರಿ, ನಿಮ್ಮ ಸಮಯ ಹಿತವಾಗಿ ಕಳೆಯುತ್ತೆ. ಓಕೆ, ಅದನ್ನು ಭರವಸೆ ಕೊಡ್ತೀನಿ. ಸೇಫ್ ಡ್ರೈವ್ನಲ್ಲಿ ಸೇಫಾಗಿ ಡ್ರೈವ್ ಮಾಡ್ತಾ ನಮ್ಮ ಗೀತೆಗಳನ್ನ ಕೇಳ್ತಾ, ಮನೇಲಿದ್ದರೆ ನಿಮ್ಮ ಕೆಲಸಗಳನ್ನ ಮಾಡ್ತಾ ಗೀತೆಗಳನ್ನ ಎಂಜಾಯ್ ಮಾಡ್ತಾ ಸಾಕ್ತಾ ಇರಿ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM ಟ್ಯೂನ್ ಮಾಡಿದ್ದೀರಾ. ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಚಿತ್ರದ ಗೀತೆ. ಇದು ಶಿವದೇ ಶಂಕರ್ ಅವರ ರಚನೆ, ಸಂಗೀತಂ ಶ್ರೀನಿವಾಸರಾವ್ ಅವರ ಸಂಗೀತ, ಹಾಗೆ ಈ ಚಿತ್ರದ ನಿರ್ದೇಶನವನ್ನು ಸಹ ಸಂಗೀತಂ ಶ್ರೀನಿವಾಸರಾವ್ ಅವರು ನೆರವೇರಿಸಿದರು. ಅವರು ನಮ್ಮನ್ನು ಕೆಲವು ದಿನದ ಹಿಂದೆ ಆಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅದ್ಭುತವಾದ ನಿರ್ದೇಶಕರು ಇದು. ಹಾಗೆ ಹಾಲು ಜೇನು, ಆನಂದ್ ಇಂತಹ ಅದ್ಭುತವಾದ ಚಿತ್ರಗಳನ್ನ ನಿರ್ದೇಶನ ಮಾಡಿದಂಥವ್ರು. ಎರಡು ನಕ್ಷತ್ರಗಳು ಚಿತ್ರ, ಸಂಗೀತಂ ಶ್ರೀನಿವಾಸ್ ಮಾಸ್ಟರ್ ಆಫ್ ಡೈರೆಕ್ಟರ್. ಅವರನ್ನು ನೆನಪಿಸ್ಕೊಳ್ತಾ ಅವರ ನಿರ್ದೇಶನದ ಸಂಗೀತ ನೀಡಿರುವಂತಹ ಈ ಒಂದು ಗೀತೆಯನ್ನು ಕೇಳಿ ಬರೋಣ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಿ ಸುಶೀಲ್ ಅವರ ಗಾಯನದಲ್ಲಿ.

ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಸಾಕಷ್ಟು ವೆಲ್ಕಮ್ ಸಂದೇಶಗಳು ಈಗಾಗಲೇ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದ. ಖಂಡಿತ ಓದುವ ಸಮಯದಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನ ನೋಡೇ ನೋಡ್ತೀನಿ. ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ. ಹೊಂಬಿಸಲು ಚಿತ್ರದ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಗಾಯನ, ಗೀತಪ್ರಿಯ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ಏಳು ಸುತ್ತಿನ ಕೋಟೆ ಚಿತ್ರದ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ರತ್ನಮಾಲ ಪ್ರಕಾಶ್ ಅವರ ಗಾಯನ, ವಿ ಮನೋಹರ್ ಅವರ ರಚನೆ, ಎಲ್ ವೈದ್ಯನಾಥನ್ ಅವರ ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸೇಫ್ ಟೈಮ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕನ್ನಡದ ಹಳೆಯ ಮಧುರ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಡ್ರೈವ್ ಟೈಮ್ ಶೋ ಇದು. ನೀವು ಡ್ರೈವ್ ಮಾಡ್ತಾ ಇದ್ರೆ ಅಥವಾ ಡ್ರೈವ್ ಮಾಡೋದ್ರ ಜೊತೆ ನೀವು ಕೂತಿದ್ರೆ ಜಸ್ಟ್ ಎಂಜಾಯ್ ದ ಟೈಮ್ನ ಎಂಜಾಯ್ ಮಾಡ್ತಾ ನಮ್ಮ ಚಾನಲನ್ನು ಟ್ಯೂನ್ ಮಾಡಿಕೊಂಡು ಕೇಳ್ತಾ ಎಂಜಾಯ್ ಮಾಡ್ತಾ ಮೊಮೆಂಟನ್ನು ಎಂಜಾಯ್ ಮಾಡ್ತಾ ಸಾಕ್ತಾ ಇರಿ, ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಯಾಕಂದರೆ ನಿಮ್ಮ ಮೆಚ್ಚಿನ ಗೀತೆಗಳು ಪ್ರಸಾರ ಆಗ್ತಾ ಇದೆ ನಿಮ್ಮ ಡ್ರೈವ್ ಟೈಮ್ ಶೋ ಅನ್ನು. ಇದು ಮಸ್ತ್ ಮಜಾ ಮಾಡುತ್ತೆ. ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ ನಾರದ ವಿಜಯ ಚಿತ್ರದ ಗೀತೆ ಇದು. ಕೆ ಜಿ ಮತ್ತು ಎಸ್ ಜಾನಕಿ ಅವರ ಗಾಯನ, ಚಿವುದಯಶಂಕರ್ ಅವರ ರಚನೆ, ಅಶ್ವಥ್ ವೈದ್ಯ ಅವರ ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಇದು. ಸ್ನೇಹಿತರೆ, ಸಂಜೆಯ ನಿಮ್ಮೆಲ್ಲ ಕಾರ್ಯಗಳಿಗೆ ನಾನು ನಮ್ಮ ವಿವಿಧ ಭಾರತಿ ನಿಮ್ಮ ಜೊತೆಯಾಗಿದೆ. ನಿಮ್ಮ ಸಮಯವನ್ನು ಮತ್ತಷ್ಟು ರಂಗಾಗಿಸ್ತಾ ಇದೆ ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ ಸಂದೇಶಗಳು, ಆ ಮಾತುಗಳನ್ನು ಹೇಳ್ತಾ ಇದೆ, ಮೆಚ್ಚುಗೆಯ ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳು ಬರ್ತಾ ಇದೆ. ಖಂಡಿತ ನಿಮ್ಮೆಲ್ಲರ ಸಂದೇಶಗಳನ್ನ ನಾನು ಓದೇ ಓದ್ತೀನಿ. ಮುಂದಿನ ಗೀತೆ ರವಿಚಂದ್ರ ಚಿತ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನ, ಚಿ ಉದಯಶಂಕರ್ ಅವರ ರಚನೆ, ಉಪೇಂದ್ರ ಕುಮಾರ್ ಅವರ ಸಂಗೀತ.

ಭಾಮಾಮಣಿ, ಚಿಂತಾಮಣಿ, ಕಾಮನರಗಿಣಿ, ಮುತ್ತಿನ ಮಣಿ, ಕರಿಮಣಿ, ರಿಮಣಿ, ಮಣಿ, ನೀ ರಾಣಿ, ರಾಣಿ ಪ್ರತಿಭಾಮೇ.

0: ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ, ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ, ಸರಸಕ್ಕೆ ಕರೆದರೆ ವೀರ ಸಭ ತೋರುವೆ. ಏಕೆ ನನ್ನಲ್ಲಿ,
1: ಏಕೆ ನನ್ನಲ್ಲಿ. ರಾಜ್ಕುಮಾರ್ ಅವರು ಎಷ್ಟು ಪ್ಲೇಫುಲ್ ಆಗಿ ಸಾಂಗನ್ನು ಹಾಡಿದಾರಲ್ವಾ, ನೋಡ್ತಾ ಇದ್ರೆ ಹಂಗೆ ಒಂದೆರಡು ಸ್ಟೆಪ್ ಹಾಕ್ಬೇಕು ಅಂತ ಅನ್ಸುತ್ತೆ, ಅಷ್ಟು ಸುಂದರವಾಗಿ ಹಾಡಿದ್ದಾರೆ. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ ಸುಪ್ರಭಾತ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಚಿವದೇಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ. ವಿಷ್ಣುವರ್ಧನ್ ಅವರಿಗೆ ತುಂಬ ಇಷ್ಟವಾದ ಗೀತೆ ಯಾವುದು ಅಂತ ಒಮ್ಮೆ ಕವಿರಾಜ್ ಅವ್ರು ಕೇಳ್ತಾರೆ. ಕಣಕಣದಿ ಶಾರದೆ ಹೇಳ್ಬೋದು ಅಂತ ಅವ್ರು ಅನ್ಕೊಂಡಿರ್ತಾರೆ, ಆದರೆ ಹೇಳೋದು ವಿಷ್ಣುವರ್ಧನ್ ಅವರು ನನ್ನ ಹಾಡು ನನ್ನದು ಈ ಗೀತೆಯನ್ನು. ಇದು ಅವರ ಫೇವ್ರೆಟ್ ಗೀತೆ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 5:54 ಆಗಿದೆ. ಇನ್ನೊಂದು ಗೀತೆಯನ್ನು ಕೇಳುವಂಥ ಸಮಯ ನಮಗಿದೆ. ಯಾವ ಗೀತೆಯನ್ನು ಕೇಳೋಣ ಅಂತ ಅಂದರೆ, ಎರಡು ನಕ್ಷತ್ರಗಳು ಚಿತ್ರದ ಗೀತೆ ಇದು. ಮಾಸ್ಟರ್ ಲೋಹಿತ್ ಅವರ ಗಾಯನ, ಚಿವುದಯಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ. ಗೀತೆ ಯಾವುದು ಗೊತ್ತಾ? ಕಲ್ಲು ಸಕ್ಕರೆ ಬಾದಾಮಿ ಚಚಿ ಚಚಿ ತಿನ್ನುವೆ. ಕೇಳುವನಿ,

ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಕೆಲವೇ ಕೆಲವು ಸಂದೇಶಗಳನ್ನ ನೋಡುವಂತಹ ಸಮಯ ಇದೆ. ಒಮ್ಮೆ ಸಂದೇಶಗಳನ್ನ ನೋಡಿ ಬರೋಣ ಸ್ನೇಹಿತರೆ. ಎಸ್ ರಾಜು ಅವರು ಚಿಕ್ಕ ಅಂಕನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೌಸಲ್ ಅವರು ಬನಶಂಕರಿಯಿಂದ, ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ, ಹನುಮಂತಪ್ಪ ಹುಲ್ಗಮ್ಮನವರು ಅಕ್ಷಯ್ ಪಾರ್ಕ್ ಗೋಕುಲ್ ರೋಡ್ ಹುಬ್ಳಿಯಿಂದ, ಹಾಗೆ ಇವತ್ತಿನ

ಶಕ್ತಿ ಇಲ್ಲಿ ಎಲ್ಲವೂ ಸಾಧ್ಯ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತಹ ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ, ಸಮಯ 6 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದ ಜಿಡಿಪಿ ಶೇಕಡಾ 7-8 ದರದಲ್ಲಿ ಬೆಳೆಯುತ್ತಿದ್ದು ಸರಕು ಸಾಗಣೆ ಬೇಡಿಕೆಯನ್ನು ಪೂರೈಸಲು 10 ವರ್ಷಗಳ ಸುದೀರ್ಘ ಅವಧಿಯ ರಾಷ್ಟೀಯ ಸಾರಿಗೆ ಸಮಗ್ರ ಕ್ರಿಯಾ ಯೋಜನೆಯನ್ನು ಸಮಗ್ರ ಸಾರಿಗೆ ಮತ್ತು ಸರಕು ಸಾಗಣೆ ಪ್ರಾಧಿಕಾರ ರೂಪಿಸಲಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಸ್ವದೇಶಿ ನಿರ್ಮಿತ ಹೆಚ್ಚಿನ ಎತ್ತರದ ವೇದಿಕೆ ತಂತ್ರಜ್ಞಾನದ ವೈಮಾನಿಕ ಪರೀಕ್ಷಾರ್ಥ ಹಾರಾಟವನ್ನು ಇಂದು ಭಾರತೀಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಯಶಸ್ವಿಯಾಗಿ ನಡೆಸಿದೆ. ಜಾಗತಿಕ ದಕ್ಷಿಣದ ರಾಷ್ಟಗಳಿಗೆ ಸೂಕ್ತ ಪ್ರಾತಿನಿಧ್ಯ ನೀಡಲು ಹಾಗೂ ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಕೈಗೆಟಕುವ ರೀತಿಯಲ್ಲಿ ಸುಲಭ ಹಣಕಾಸು ನೆರವು ಕಲ್ಪಿಸಲು ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳಲ್ಲಿ ಸಮಗ್ರ ಸುಧಾರಣೆ ತರುವಂತೆ ವಿಶ್ವಸಂಸ್ಥೆ ಭಾರತ ಪುನರುಚ್ಚರಿಸಿದೆ. ಆಸಿಡ್ ದಾಳಿ ಸಂತ್ರಸ್ತರಿಗೆ ಕೇವಲ ಕಾನೂನು ನೆರವು ನೀಡುವುದಷ್ಟೇ ಅಲ್ಲದೆ ಮಾನಸಿಕ ಧೈರ್ಯ, ಶೈಕ್ಷಣಿಕ ಪ್ರೋತ್ಸಾಹ ಹಾಗೂ ಸೂಕ್ತ ಪುನರ್ವಸತಿ ಕಲ್ಪಿಸುವುದು ಸಮಾಜದ ಮತ್ತು ವಿವಿಧ ಇಲಾಖೆಗಳ ಕರ್ತವ್ಯವಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶ ಜಿಡಿ ಮಹಾರ್ವರ್ಕರ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲಾ ಪಡಿತರ ಚೀಟಿದಾರರು ಇದೇ 20ರೊಳಗೆ ಕಡ್ಡಾಯವಾಗಿ ಇಕೆವೈಸಿ ಮಾಡಿಸಬೇಕೆಂದು ತಹಶೀಲ್ದಾರ್ ರಶ್ಮಿ ಮನವಿ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ 2 ದಿನಗಳ ಕಾಲ ನಡೆದ ಬರ ಅಧ್ಯಯನ ಇಂದು ಪೂರ್ಣವಾಗಿದ್ದು 3 ತಾಲೂಕು ಕೇಂದ್ರ ಬರ ಅಧ್ಯಯನ ತಂಡವು ಬೆಳೆಹಾನಿ ವೀಕ್ಷಿಸಿದೆ. ಚಾಮರಾಜನಗರ, ಗುಂಡ್ಲುಪೇಟೆ ಹಾಗೂ ಹನೂರಿನಲ್ಲಿ ಬರ ಅಧ್ಯಯನ ನಡೆಸಲಾಗಿದ್ದು ಜಿಲ್ಲೆಯಲ್ಲಿ 68,000 ಹೆಕ್ಟೇರ್ ಬೆಳೆಹಾನಿ, 70ಕ್ಕೂ ಅಧಿಕ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಜಿಲ್ಲಾಡಳಿತ ವಿವರಣೆ ನೀಡಿದೆ. ಕೋಲಾರ ಜಿಲ್ಲೆಯಲ್ಲಿ ಒತ್ತುವರಿಯಾಗಿರುವ ಸ್ಮಶಾನದ ದಾರಿಗಳನ್ನು ಗುರುತಿಸಿ ತೆರವುಗೊಳಿಸುವುದರ ಜೊತೆಗೆ ಸ್ಮಶಾನಗಳಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿ ರೈತ ಸಂಘದ ಮುಖಂಡರು ಎಸಿ ಕಚೇರಿಯ ತಹಶೀಲ್ದಾರ್ ನಾಗವೇಣಿ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಭಾರತಕ್ಕೆ ದೊರೆತ ಏಕೈಕ ಮಹಿಳಾ ವಿಶ್ವಕಪ್ ತಂದುಕೊಟ್ಟ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಎಲ್ಲಾ 3 ಮಾದರಿಯ ಕ್ರಿಕೆಟಿನ ತಮ್ಮ ಸ್ಥಾನಗಳನ್ನು ತ್ಯಜಿಸುವುದಾಗಿ ಘೋಷಿಸಿದ್ದಾರೆ. ಅಗ್ರ ಕ್ರಮಾಂಕದ 800 ಭಾರತೀಯ ಆಟಗಾರ್ತಿ ಸ್ಮೃತಿ ಮಂದಾನಾ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7 ಗಂಟೆಗೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್

ಗಾನಭಜಾನ ಕಾರ್ಯಕ್ರಮದ ಸಮಯ. ಗಾನಭಜಾನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ರಿಗೂ ಸ್ವಾಗತ ಕೊರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಗಾನಭಜಾನ ಕಾರ್ಯಕ್ರಮದ ವಿಷಯಗಳ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವ ಸ್ನೇಹಿತರೆ. ವಿಶೇಷವಾದ ವಿಷಯಗಳನ್ನು ಹೊತ್ತು ತಂದು ಆ ವಿಷಯದ ಕುರಿತು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳ್ತಾ ಗೀತೆಗಳೊಂದಿಗೆ ಸಾಗೋದೇ ಗಾನಭಜಾನ ಕಾರ್ಯಕ್ರಮ. ಇಂದು ಸಹ ಅಂಥದ್ದೇ ವಿಷಯವನ್ನು ಹೊತ್ತು ತಂದಿದ್ದೀನಿ. ವಿಷಯ ಏನು ಅಂತ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ನೋಟ್ ಮಾಡಿಟ್ಕೊಳ್ಳಿ. 9483091029. ಕಾರ್ಯಕ್ರಮದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗಾಗಿ ಕಾರ್ಯಕ್ರಮದ ವಿಷಯದ ಕುರಿತು ಮಾತನಾಡೋದಕ್ಕಾಗಿ ಹಾಗೆ ಯಾರೆಲ್ಲ ಕಾರ್ಯಕ್ರಮದಲ್ಲಿ ನನ್ನ ಜೊತೆಯಾಗಿದ್ದೀರಾ ಅನ್ನೋದನ್ನು ತಿಳಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಈಗಾಗಲೇ ಯಾರಿದು ವರ್ಷ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರ್ತೀನಿ ಅಂತ ಹೇಳಿದರೆ ಬಹಳ ಖುಷಿಯಾಯಿತು. ನಿಮ್ಮ ಸಂದೇಶಗಳು ಸಹ ಬರಲಿ. ಯಾರೆಲ್ಲ ಕಾರ್ಯಕ್ರಮದಲ್ಲಿ ಜೊತೆಯಾಗಿರ್ತೀರಾ ಅನ್ನೋದನ್ನು ತಿಳಿಸ್ಕೊಡಿ. ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಿರುವಂಥ ವಿಷಯ ಏನು, ಗೆಸ್ ಮಾಡ್ತಾ ಇರಿ, ಏನು ವಿಷಯ, ಹೇಗೆ ಗೆಸ್, ಏನು ವಿಷಯ ಹೇಳಿ ಅಂತ ಅಂದರೆ, ಈಗ ದಸರಾ ಬಂದಿದೆ, ಇನ್ನು ಸ್ಕೂಲಲ್ಲೆಲ್ಲ ರಜೆ ಬಂದಿದೆ. ಓಕೆ, ಸೆಪ್ಟೆಂಬರ್ 27 ಏನೋ ಒಂದು ವಿಶೇಷವಾದ ದಿನ ಇತ್ತು. ಇವೆಲ್ಲವನ್ನು ಯೋಚನೆ ಮಾಡ್ತಾ ಇರಿ, ಏನನ್ನು ನಾನು ಮಾತನಾಡ್ಬೋದು ಅಂತ ಗೆಸ್ ಮಾಡ್ತಾ ಇರಿ. ಅಷ್ಟರಲ್ಲಿ ಬಂದು ತಿಳಿಸ್ತೀನಿ ಒಂದು ಗೀತೆಯ ಕಾಲಾವಕಾಶ. ಇದು ನಿಮ್ಮ ಮೆಚ್ಚಿನ ವಿದು ಭಾರತೀಯ ಆಕಾಶವಾಣಿ ಕನ್ನಡ.

ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದ ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಜೊತೆಯಾಗಿರ್ತೀರಾ ತಿಳಿಸ್ಕೊಡಿ, ಹಾಗೆ ನಿಮ್ಮ ಗೆಸ್ ಏನಿದೆ ಹೇಳಿ ಅಂತ ಹೇಳಿದೆ. ಅನೇಕ ಸ್ನೇಹಿತರ ಹಾಜರಿ ಇದೆ, ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಒಮ್ಮೆ ನೋಡಿ ಬರೋಣ. ಸ್ನೇಹಿತರೆ, ಹಲೋ ಸುನಿನಾ ರಾಜೇಶ್ ಅವರು, ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ರಾಣಿಯವರು ಹಳೆ ವೀಟಿನಿಂದ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇರ್ತೀನಿ ಅಂತ ತಿಳಿಸಿದ್ದಾರೆ. ಹಾಗೆ ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪ ಗೆಸ್ ಮಾಡ್ತಾ ಇರಿ. ಓಕೆ, ಬೀದರ್ ಗಣೇಶನಗರದ ಮುದ್ದ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಹಾಗೂ ಚಂದ್ರಶೇಖರ್ ಅವರು ಪ್ರೆಸೆಂಟ್ ಅಂತ ಹೇಳ್ತಿದ್ದಾರೆ. ಧನ್ಯವಾದ. ಹಾಗೆ ಹೆಬ್ಬಾಳದ ರಮೇಶ್ ಅವರ ಸಂದೇಶ ಬಂದಿದೆ, ಬಹಳ ವಿಶೇಷವಾಗಿರುತ್ತೆ ಹಾಡುಗಳು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಖಂಡಿತ ಇದ್ದೇ ಇರುತ್ತೆ ವಿಶೇಷವಾದ ಗೀತೆಗಳು. ವರ್ಲ್ಡ್ ಯಾರಿದ್ದು ನಂಬರ್ ಏನಿದ್ 5768, ಇವರು ವರ್ಲ್ಡ್ ಟೂರಿಸಮ್ ಡೇ ಇತ್ತು September 27th. ಹಾಗೆ ಟೂರಿಸ್ಟ್ ದಸರಾಗೆ ಮೈಸೂರಿಗೆ ವಿಸಿಟ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ಮಾತಾಡ್ಬೋದಾ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಬ್ಬರು ಸ್ನೇಹಿತರು, ಕೈ ಬಿಡಲಿಕ್ಕೆ ಆಗ್ತಾಯಿಲ್ಲ ಪಾತ್ರೆ ತೊಳಿತಾ ಇದ್ದೇನೆ ಅಂತ ಬಹರೇನಿಂದ ಪದ್ಮ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹೇಗಿದ್ದೀರಾ ಪದ್ಮ ಅವರೇ? ಬಹರೇನಲ್ಲಿ ನಮ್ಮ ಕನ್ನಡವನ್ನು, ಕನ್ನಡ ಗೀತೆಗಳನ್ನು, ಕನ್ನಡ ಮಾತುಗಳನ್ನು ಮುಳುಗಿಸ್ತಾ ಇದ್ದೀರಾ, ಬಹಳ ಧನ್ಯವಾದ. ಹಾಗೆ ಸಂತೋಷ್, ನಾನು ಕಾರ್ಯಕ್ರಮದಲ್ಲಿ ಹಾಜರಿರ್ತೇನೆ ಅಂತ ರಾಣಿ ಚೆನ್ನಮ್ಮನಗರ ಚಿಕ್ಕೋಡಿಯಿಂದ ಕೆಂಪಣ್ಣ ವಡಪಗೋಳ ಅವರ ಸಂದೇಶ ಬಂದಿದೆ. ಮಾದನ ಹಿಪ್ಪರಿಗಿಂದ ಶಿವಲಿಂಗಪ್ಪ ಭದ್ರೆ, ಭಾಗ್ಯಜ್ಯೋತಿ ಮತ್ತು ಭದ್ರೆ ಬಂಧುಗಳ ಸಂದೇಶ ಜೊತೆಯಾಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸ್ವರೂಪ್ ಲೋಕೇಶ್ ಕುಣಿಗಲ್ಲಿಂದ ವಿಶ್ವ ಪ್ರವಾಸೋದ್ಯಮ ವಿಚಾರವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ವಿಶ್ವ ಹೃದಯ ದಿನ ಮತ್ತು ಕಾಫಿ ದಿನ, ಇದರ ಬಗ್ಗೆ ಮಾತನಾಡ್ಬೋದು ಅಂತ ಉಮೇಶ್ ಅವರು ಸಿರಿಗೆರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪಾಂಡವಪುರ ಹರಳಹಳ್ಳಿ ಪುಟ್ಟರಾಜು ಅವರ ಸಂದೇಶ ಬಂದಿದೆ. ಮೊದಲನೇ ಗೀತೆ ಭಾಳ ಸುಶ್ರಾವ್ಯವಾಗಿತ್ತು. ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ನೀವು ತಿಳಿಸುವ ವಿಷಯದ ಬಗ್ಗೆ ಕುತೂಹಲ ಹೆಚ್ಚಾಗಿದೆ. ಕಾರ್ಯಕ್ರಮದ ಉದ್ದಕ್ಕೂ ಹಾಡುಗಳನ್ನು ಕೇಳುತ್ತಾ ನೀವು ಕೊಡುವ ಮಾಹಿತಿಯನ್ನು ಎಂಜಾಯ್ ಮಾಡಲು ನಾವು ಕೂಡ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಹಾಗೆ ನೀವು ಕೊಡೋ ವಿಷಯ ವಿಶೇಷ ಇರುತ್ತೆ, ನಮಗೆ ಸರಿಯಾಗಿ ಇರೋಲ್ಲ, ಸುಮ್ಮನೆ ಕೇಳೋದು ಚೆಂದ ಅನಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರಿದು ವರ್ಷ ಅವರು ಚಿತ್ರದುರ್ಗದಿಂದ. ಹಾಗೆ ನಿಮ್ಮ ಜೊತೆ ಇದ್ದೇನೆ ಅಂತ ಕವಿತಾ ಶ್ರೀನಿವಾಸರು ವಯಸ್ ಕಾನೂನಿ ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದ. ಹೌದು, September 27th ಆಗಿ ತುಂಬ ದಿನ ಆಗಿದೆ, ಆದರೆ ಅದನ್ನ ವಿಷಯ ಯಾಕೆ ತೆಗೆಯೋದು ಅಂತ ನೀವು ಅನ್ಕೋಬೋದು. ಹಾಗೆ ದಸರಾ ರಜೆ ಬಂದಿದೆ ಅಂತಲೂ ಸಹ ಹೇಳಿದೆ. ಏನಕ್ಕಪ್ಪ ಅಂತ ಅಂದರೆ, September 27th ನಿಮಗೆಲ್ಲ ಗೊತ್ತೇ ಇದೆ, ವರ್ಲ್ಡ್ ಟೂರಿಸಮ್ ಡೇ ಇರುತ್ತೆ. ಏನಕ್ಕೆ ಆ ದಿನವನ್ನೇ ವರ್ಲ್ಡ್ ಟೂರಿಸಮ್ ಡೇ ಆಗಿ ತೊಗೊಂಡ್ರು ಅಂತ ಅಂದರೆ, ನಿಮಗೆಲ್ಲ ಗೊತ್ತೇ ಇದೆ ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ವಿಶೇಷವಾಗಿ ಸ್ನೋ ಫಾಲಿಂಗ್ ಆಗುವಂಥ ಕಂಟ್ರಿಗಳಲ್ಲೆಲ್ಲ ಈಗ ಸ್ನೋ ಫಾಲಿಂಗ್ ನಿಂತಿರುತ್ತೆ, ಸೂರ್ಯನ ಬೆಳಕು ಪ್ರಕಾಶಮಾನವಾಗಿ ಬಿದ್ದಿರುತ್ತೆ. ಸೊ ಅಲ್ಲಿ ಈ ಸಂದರ್ಭದಲ್ಲಿ ಆ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಳ್ಳೆಯ ಸಂದರ್ಭ. ಹಾಗೆ ನಮ್ಮ ಭಾರತದಲ್ಲೂ ಸಹ, ಭಾರತ ಉಪಖಂಡದಲ್ಲೂ ಸಹ ಮಾನ್ಸೂನ್ ಕಡಿಮೆ ಆಗಿ ಬೆಳೆಗಳೆಲ್ಲ ಬೆಳೆಯುವಂಥ ಸಂದರ್ಭ, ಭೂಮಿಯೆಲ್ಲ ಅಚ್ಚ ಹಸಿರಾಗಿ ಹಸಿರಿನ ರವಿಕೆಯನ್ನು ಹೊದ್ದುಕೊಂಡಿರುವಂಥ ಸಂದರ್ಭ, ಇಂತಹ ಸಂದರ್ಭದಲ್ಲಿ ಮಳೆ ಕಡಿಮೆ, ಬಿಸಿಲು ಕಡಿಮೆ, ಟೂರ್ಗೆ ಹೋಗೋಕ್ಕೆ ಒಳ್ಳೆಯ ಟೈಮ್. ಆದ್ದರಿಂದ ನಮ್ಮಲ್ಲೂ ಸಹ ಈ ಒಂದು ಸೆಪ್ಟೆಂಬರ್ ನಂತರ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಟೂರ್ಗೆ ಪೀಕ್ ಟೈಮ್. ಇಂದಿನ ಕಾರ್ಯಕ್ರಮದಲ್ಲಿ ಹಾಗಾದರೆ ನಾವು ಮಾತನಾಡುವಂಥ ವಿಷಯ ಏನಾಗಿರ್ಬೋದು ಅಂತ ಅಂದರೆ, ನಿಮ್ಮೆಲ್ಲರ ಗೆಸ್ಸಸ್ ಏನು ಮಾತನಾಡ್ತೀವಿ ಅಂತ ಯೋಚನೆ ಮಾಡ್ತಿದ್ದಿರಲ್ಲ, ಅದೆಲ್ಲ ಕರೆಕ್ಟಾಗಿದೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಇದು ಟೂರ್ ಟೈಮ್ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡು ಮಾತನಾಡ್ತಿದ್ದೀವಿ. ಹೌದು, ಟೂರ್ ಟೈಮ್ ಹೇಗೆಲ್ಲ ಇರುತ್ತೆ ಅಂತ ಅದರ ಬಗ್ಗೆ ಕುರಿತು ಮಾತನಾಡ್ತಾ ಸಾಗೋಣ. ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಸಿದ್ದಯ್ಯ ಅವರು ಮೂಡ್ಲುಪಾಳ್ಯದಿಂದ. ಹಾಗೆ ಯಾರಿದು? ಈರಯ್ಯ ಮಠಪತಿ ರಬಕವಿ ಬನಹಟ್ಟಿ ತಾಲೂಕು ಕುಲ್ಹಾಳೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸ್ವರೂಪ್ ಲೋಕೇಶ್ ಕುಣಿಗಲ್ಲಿಂದ. ಓಕೆ. ಹಾಗೆ ಹನುಮಂತ ಪೌಲ್ಗಮ್ಮನ ರಕ್ಷೆ ಪಾರ್ಕ್ ಕೋಕುಲ್ ರೋಡ್ ಹುಬ್ಬಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಇಂದಿನ ಗಾನ ಭಜನಾ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿರುವಂಥ ವಿಷಯ ಏನಪ್ಪ ಅಂತ ಅಂದರೆ ಇದು ಟೂರ್ ಟೈಮ್. ಹೌದು, ಅಕ್ಟೋಬರ್ ತಿಂಗಳು ಈಗಾಗಲೇ ಬಂದಾಗಿದೆ. ಅಕ್ಟೋಬರ್, ನವಂಬರ್, ಡಿಸೆಂಬರ್ ಟೂರ್ ಟೈಮ್ಗೆ ಪೀಕ್ ಆದ ಟೈಮ್. ಯಾಕಪ್ಪ ಈ ಟೈಮ್ನೇ ಆರಿಸ್ಕೋತೀವಿ ಅಂತ ಅಂದರೆ, ನಮ್ಮ ಭಾರತದ ಮಟ್ಟಕ್ಕೆ ಹೇಳೋದಾದರೆ ಮಳೆಯೆಲ್ಲ ನಿಂತಿರುತ್ತೆ, ಮತ್ತು ಬಿಸಿಲಿನ ತಾಪಮಾನ ಅಷ್ಟಾಗಿ ಇರೋದಿಲ್ಲ, ಹಾಗೆ ಗಿರಿ ಜೇರಿ ಶೃಂಗಗಳನ್ನ ನೋಡೋದೇ ಒಂದು ಚೆಂದ. ಆದ್ದರಿಂದ ಈ ಸಂದರ್ಭದಲ್ಲಿ ಟೂರ್ಗೆ ವಿಶೇಷವಾಗಿ ಆಯ್ಕೆನ ಮಾಡ್ಕೊತಾರೆ. ಕೇವಲ ನಾವುಗಳಷ್ಟೇ ಅಲ್ಲ, ಶಾಲಾ ಟ್ರಿಪ್ಗಳು ಆರಂಭ ಆಗೋದು ಇದೇ ಸಂದರ್ಭದಲ್ಲಿ. ಈ ದಸರಾ ಟೈಮ್ನಲ್ಲೇ ಶಾಲಾ ಕಾಲೇಜುಗಳಲ್ಲೂ ಸಹ ಟ್ರಿಪ್ ಹೋಗುವಂಥ ಸಮಯ ಇದೆ. ಯಾಕಂದರೆ ಎಲ್ಲ ಸೇಫ್ಟಿಯನ್ನು ನೋಡ್ಕೋಬೇಕಲ್ವ. ಅತಿಯಾದ ಮಳೆಯು, ಅತಿಯಾದ ಬಿಸಿಲು ಯಾವುದು ಸಹ ಮನುಷ್ಯನ ದೇಹಕ್ಕೆ ಆಗಬರೋದಿಲ್ಲ, ಎಲ್ಲವೂ ಸಹ ಮಾಡ್ರೇಟ್ ಆಗಿರಬೇಕಾಗುತ್ತೆ. ಅಂತಹ ಮಾಡ್ರೇಟ್ ಟೈಮ್ ಇದು. ಆದ್ದರಿಂದನೇ ಈ ಟೈಮನ್ನು ವಿಶೇಷವಾಗಿ ಟೂರ್ಗೆ ಆಯ್ಕೆ ಮಾಡ್ಕೊತಾರೆ. ಆ ಟೂರ್ಗಳಿಗೆ ಅನೇಕ ಏಜೆನ್ಸಿಗಳು ಬುಕ್ ಆಗುವಂಥ ಸಮಯ ಇದು. ಆದ್ದರಿಂದ ಇಂದಿನ ಕಾರ್ಯಕ್ರಮದಲ್ಲಿ ಆ ವಿಷಯವನ್ನು ತೆಗೆದುಕೊಂಡು ಮಾತನಾಡ್ತಾ ಇದ್ದೀವಿ. ಇನ್ನು ಹೇಗೆಲ್ಲ ಪ್ಲ್ಯಾನ್ಸ್ ಇರುತ್ತೆ, ಕೆಲವರಿಗೆ ಎಂತೆಂಥ ಜಾಗಗಳಿಗೆ ಹೋಗಬೇಕು ಅಂತ ಇಷ್ಟ ಇರುತ್ತೆ, ಒಬ್ಬೊಬ್ಬರು ಒಂದೇ ಗ್ರೂಪ್ನಲ್ಲಿ, ಕೆಲವರಿಗೆ ಹೇಗೆಲ್ಲ ಟೇಸ್ಟ್ಗಳಿರುತ್ತೆ ಬೇರೆ ಬೇರೆ ಸ್ನೇಹಿತರಿಗೆ, ಅನ್ನೋದ್ರ ಕುರಿತೆಲ್ಲ ಮಾತನಾಡೋಣ ಇಂದಿನ ಕಾರ್ಯಕ್ರಮದಲ್ಲಿ. ಮತ್ತೊಂದು ಗೀತೆಯ ಕಾಲಾವಕಾಶ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಕಾರ್ಯಕ್ರಮದಲ್ಲಿ ಇದು ಟೂರ್ ಟೈಮ್ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡು ಮಾತನಾಡ್ತಿದ್ದೀವಿ. ಏನಕ್ಕೆ ಈ ಸಮಯವನ್ನೇ ಟೂರ್ ಟೈಮ್ ಆಗಿ ತೆಗೆದುಕೊಂಡಿದ್ದಾರೆ ಅಂತ ಈಗಾಗಲೇ ತಿಳಿಸಿದ್ದೀನಿ. ಹಾಗೆ ಹೀಗೆಲ್ಲ ಪ್ಲ್ಯಾನ್ಸ್ ಇರುತ್ತೆ, ಒಬ್ಬರು ಟೇಸ್ಟ್ ಒಂದಂತರ ಇರುತ್ತೆ. ಕೆಲವರಿಗೆ ಬೆಟ್ಟದ ತುದಿಯಲ್ಲಿ ಹೋಗಿ ನಿಂತ್ಕೊಂಡು ಆ ಪ್ರಕೃತಿನ ಸವಿಯೋದಕ್ಕೆ ಇಷ್ಟ, ಇನ್ನು ಕೆಲವರಿಗೆ ನೀರಿನ ಜರಿಯ ಮಧ್ಯೆ ಕಾಲನ್ನು ಬಿಟ್ಟು ಆ ನೀರಿನ ಸೌಂಡನ್ನು ಕೇಳ್ತಾ ಪ್ರಪಂಚವನ್ನು ಮರೆಯೋದಕ್ಕೆ ಇಷ್ಟ. ಇನ್ನು ಮತ್ತೆ ಕೆಲವರಿಗೆ ನೋಡಬೇಕಂದ್ರೆ ಯಾವುದೇ ದೇವಸ್ಥಾನಗಳಿಗೆ ಹೋಗಿ ಆ ದೇವರ ಸನ್ನಿಧಾನದಲ್ಲಿ ಆ ಜಾಗದ ವೈಬ್ಸನ್ನು ತೆಗೆದುಕೊಳ್ಳೋದಕ್ಕೆ ಇಷ್ಟ. ಹೀಗೆ ಒಬ್ಬೊಬ್ರಿಗೂ ಒಂದೊಂದು ಟೇಸ್ಟ್ ಇರುತ್ತೆ. ವಿಶೇಷ ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತಿದೆ, ಕರ್ನಾಟಕ ಒಂದು ರಾಜ್ಯ ಹಲವು ಜಗತ್ತು ಅಂತ ಕರೀತಾರೆ. ಇಲ್ಲೆಲ್ಲವೂ ಸಹ ಸಿಗುತ್ತೆ. ಮಲೆನಾಡಿನ ಬ್ಯೂಟಿ ಇದೆ, ಅನೇಕ ಸುಂದರವಾದ ದೇವಸ್ಥಾನಗಳಿದೆ, ಗಿರಿ ಜರಿ ತೊರೆಗಳಿದ್ದಾವೆ. ಇವೆಲ್ಲವೂ ಸಹ ಎಲ್ಲರನ್ನು ಆಕರ್ಷಿಸುವಂಥ ಜಾಗಗಳೇ. ಕರ್ನಾಟಕದಾದ್ಯಂತ ಇದೆ, ಭಾರತದಾದ್ಯಂತ ಇದೆ. ಕರ್ನಾಟಕವನ್ನು ಸುತ್ತಿದ್ರೆ ಒಮ್ಮೆ ಇಡೀ ಪ್ರಪಂಚವನ್ನು ನೋಡಿದ ಖುಷಿ ಸಿಗುತ್ತೆ. ಭಾರತವನ್ನು ಸುತ್ತಿದ್ರಂತೂ ಪ್ರಪಂಚದ ಬೇರೆ ಯಾವ ನಮ್ಮ ದೇಶದಲ್ಲಿ ಇಲ್ಲದೇ ಇರೋದು ಬೇರೆ ಯಾವ ದೇಶದಲ್ಲೂ ಇಲ್ಲ ಅಂತ ಹೇಳ್ಬೋದು. ಆ ಮಟ್ಟಕ್ಕೆ ಇರುವಂತಹ ಜಾಗಗಳು ನಮ್ಮ ದೇಶ ಹಾಗೂ ನಮ್ಮ ರಾಜ್ಯದಲ್ಲಿದೆ. ಇಂತಹ ಜಾಗಗಳನ್ನೇ ಆಯ್ಕೆ ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ಟ್ರಿಪ್ ಹೋಗೋದಕ್ಕೆ ಆರಂಭ ಮಾಡ್ಕೊತಾರೆ. ಹಾಗೆ ಟ್ರಿಪ್ಗಳು ಹೋಗುವಾಗ ಆಗುವಂಥ ಗೊಂದಲಗಳನ್ನು ಸಹ ಕುರಿತು ಮಾತನಾಡೋಣ. ಹಾಗೆ ನಿಮ್ಮ ನೆಚ್ಚಿನ ಜಾಗ ಯಾವುದು, ನೀವು ಯಾವ ಜಾಗಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಅದನ್ನು ಸಹ ತಿಳಿಸ್ಕೊಡಿ. ಅದು 2026 ಹೋಗುವಂಥ ಪ್ಲ್ಯಾನ್ ಇರುವಂಥ ವ್ಯಕ್ತಿಗಳು, ಆ ಜಾಗದ ಹೆಸರು, ಎಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ, ಏನಕ್ಕೆ ಹೋಗಬೇಕು ಅಂದ್ಕೊಂಡಿದ್ರೆ, ಇದಿಷ್ಟನ್ನು ಸಹ ತಿಳಿಸಿ ಕೇಳ್ತಾರೆ. ನಿಮ್ಮ ಮೆಚ್ಚಿನ ಭಾರತಿ ಆಕಾಶವಾಣಿ ಕನ್ನಡ.

ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ಇದು ಟೂರ್ ಟೈಮ್ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡು ಮಾತನಾಡ್ತಾ ಇದ್ದೀವಿ. ಟೂರ್ ಟೈಮ್ ವಿಷಯದಲ್ಲಿ ಈಗಾಗಲೇ ನಿಮ್ಮ ಟಾರ್ಗೆಟ್ಸ್ ಏನೇನಿದೆ, ಯಾವ ಜಾಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ 2026 ಹೇಳಿ ಅಂತ ಹೇಳಿದೆ. ಹಾಗೆ ಈ ಟೂರ್ ವಿಷಯ ಅಂತ ಬಂದರೆ ವಿಶೇಷವಾಗಿ ನಮ್ಮ ಒಂದು ಎಸ್ಪೆಷಲಿ ಪ್ರೊಫೆಷನಲ್ಲಿ ಇರುವಂಥ ಸ್ನೇಹಿತರುಗಳು, ಹಾಗೆ ಎಲ್ಲ ಸ್ನೇಹಿತರುಗಳು, ಎಲ್ಲ ಸ್ನೇಹಿತರ ಗುಂಪಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಅವನೇ ಮೊದಲನೇದಾಗಿ ಅವನು ಅಥವಾ ಅವಳು ಟ್ರಿಪ್ ಬಗ್ಗೆ ಮಾತಾಡ್ತಾರೆ, ಹೋಗಲೇಬೇಕು ಅಂತ ಫಿಕ್ಸ್ ಮಾಡ್ತಾರೆ. ಎಲ್ಲ ನಾವು ಮತ್ತು ಸ್ನೇಹಿತರೆಲ್ಲ ಸೀರಿಯಸ್ ಆಗಿ ಟ್ರಿಪ್ ಹೋಗಬೇಕು ಅಂತ ಡಿಸೈಡ್ ಆದ ತಕ್ಷಣ ಸರಿ ಯಾರ್ಯಾರು ಬರ್ತೀರಾ ಹೇಳಿ ಅಂತ ಕೌಂಟು ರಿಯಾಲಿಟಿಲಿ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಮೊದಲನೇ ನೋವು ಬರೋದೆ ಯಾವ ವ್ಯಕ್ತಿ ಟೂರ್ ಹೋಗಬೇಕು ಅಂತ ಟೂರ್ಗೆ ಹೋಗೋಕ್ಕೆ ಪ್ಲ್ಯಾನನ್ನು ಮಾಡಿರ್ತಾರೆ, ಆ ವ್ಯಕ್ತಿಯ ಮೊದಲನೇದಾಗಿ ನೋವು ಅಂತಾರೆ. ಇಂತಹ ವ್ಯಕ್ತಿ ಪ್ರತಿಯೊಂದು ಗ್ರೂಪಲ್ಲೂ ಇರ್ತಾರೆ, ಬಟ್ ಏನು ಮಾಡೋದಕ್ಕಾಗೋದಿಲ್ಲ. ಆದರೆ ಅವ್ರಿಗೆ ಹಿಂಗೆ ಅಂದರೆ ಎರಡು ಥರ ಮನಸ್ಸು, ಹೋಗ್ಲ ಬೇಡವಾ ಅಂತ. ಟ್ರಿಪ್ಗೆ ಹೋಗೋದಕ್ಕೆ ಆರಂಭ ಮಾಡಿಸೋದು ಅವರೇ, ಆಮೇಲೆ ಬರಲ್ಲ ಅಂತ ಹೇಳೋದು ಅವರೇ. ಆದರೂ ಸಹ ಎಷ್ಟೇ ಅಲ್ಲಿ ಸ್ನೇಹಿತರಲ್ವಾ, ಆ ಸ್ನೇಹಿತರನ್ನೆಲ್ಲ ಜೊತೆಗೆ ಹಾಕ್ಕೊಂಡು ಒಂದು ಟ್ರಿಪ್ ಹೋಗಿ ಬಂದುಬಿಡಿ. ಯಾಕಂದರೆ ಇದು ಟೂರ್ ಟೈಮ್,

ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ಇದು ಟೂರ್ ಟೈಮ್ ಅನ್ನೋಂಥ ವಿಷಯವನ್ನು ತೆಗೆದುಕೊಂಡು ಮಾತನಾಡ್ತಿದ್ದೀನಿ. ನಮ್ಮ ಅನೇಕ ಸ್ನೇಹಿತರು ಅವರ ಟೂರ್ ಪ್ಲ್ಯಾನ್ಸ್ ಏನಿದೆ ಅನ್ನೋದನ್ನು ಹಂಚಿಕೊಂಡಿದ್ದಾರೆ. ಒಮ್ಮೆ ಆ ಸಂದೇಶಗಳನ್ನು ಸಹ ನೋಡ್ತೀನಿ. ಇನ್ನು ಈಗಾಗಲೇ ಹೇಳಿರೋ ಹಾಗೆಯೇ ಕೆಲವು ಜನಗಳಿಗೆ ಒಂದೊಂದು ಜಾಗಗಳು ಮೆಚ್ಚುಗೆ ಆಗುತ್ತೆ. ಕೆಲವ್ರಿಗೆ ಹೇಗಪ್ಪ ಅಂತ ಅಂದರೆ ಆ ಬೆಟ್ಟದ ಪಿಕ್ಕಿ ಇಲ್ಲ ಈ ವಿಷಯಗಳನ್ನ ಹೇಳಿದೆ ಅಲ್ವಾ, ಅಂತಹ ಜಾಗಗಳಿಗೆ ಇಷ್ಟ ಆಗುತ್ತೆ, ಅಂತಹ ಜಾಗಗಳನ್ನೇ ಪ್ರಿಫರ್ ಮಾಡ್ತಾರೆ. ಸ್ನೇಹಿತರಲ್ಲಿ ಕೆಲವರಿಗೆ ಬೇರೆ ಬೇರೆ ಭಿನ್ನ ಅಭಿರುಚಿಗಳಿರುತ್ತೆ. ಆದರೆ ಎಲ್ಲರನ್ನು ಕೆಲವು ಟೈಮು ನಾವು ರಾಜಿ ಆಗಬೇಕಾಗುತ್ತೆ. ಓಕೆ, ಇಲ್ಲಿ ಸ್ಟೇಷನ್ ನನಗೆ ಇಷ್ಟ ಇಲ್ಲ ಅಂದರೂ ನನ್ನ ಫ್ರೆಂಡ್ಗೋಸ್ಕರ ಹೋಗ್ತೀನಿ, ಅಲ್ಲೂ ಒಂದು ಟೈಮನ್ನು ಕಳಿಬೋದು. ದೇವಸ್ಥಾನ ನನಗೆ ಇಷ್ಟ ಇಲ್ಲ ಅಂದರೂ ನನ್ನ ಫ್ರೆಂಡ್ಸ್ ಹೋಗ್ತಾರೆ, ಅವ್ರಿಗೋಸ್ಕರ ನಾನು ಹೋಗ್ತೀನಿ. ಹಾಗೆ ನನಗೆ ಇಷ್ಟವಾದಂಥ ಯಾವುದೋ ಒಂದು ನದಿಯ ಜಾಗ ಆಗ್ಬೋದು, ಸಮುದ್ರ ಆಗ್ಬೋದು, ಅಲ್ಲಿ ನಮ್ಮ ಸ್ನೇಹಿತರು ಇಷ್ಟಪಟ್ಟು ನಮಗೋಸ್ಕರ ಬರಬೇಕಾಗುತ್ತೆ. ಇಲ್ಲಿ ಒಬ್ರಿಗೊಬ್ಬರು ಈಗೋವನ್ನು ಮುಂದೆ ಹಿಡ್ದೇ, ಸ್ನೇಹವನ್ನು ಮುಂದೆ ಇಟ್ಟು, ಉದ್ದೇಶವನ್ನು ಮುಂದೆ ಇಟ್ಟು ನೋಡೋದಾದರೆ ಆವಾಗ ಯಾವುದೇ ಟ್ರಿಪ್ಗಳು ಸಹ ಸಕ್ಸಸ್ ಆಗುತ್ತೆ. ಇನ್ನು ಕೆಲವು ಸಂದೇಶಗಳನ್ನ ನೋಡ್ತೀನಿ ಅಂತ ಹೇಳಿದೆ, ಅವರ ಸಂದೇಶಗಳನ್ನ ನೋಡೋಣ. ನಂಬರ್ ಎಂಡಿಂಗ್ ವಿತ್ 5-7-4-6-8 ಇವರ ಸಂದೇಶ ಬಂದಿದೆ. ಬಿಯರ್ ಹಿಲ್ಸ್ಗೆ 2026 ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ, ನೋಡಬೇಕು ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾರಿದು ಶೋಭಾ ಚೆನ್ನೈ, ಇವರ ಸಂದೇಶ ಬಂದಿದೆ. ಇವರು ಒಂದು ಗೀತೆಯನ್ನು ಮೆಚ್ಚಿದ್ದಾರೆ. ತರಾಸು ಅವರ ದುರ್ಗಸ್ತಮನ ಕಾದಂಬರಿ ಓದಿ ನಂತರ ಚಿತ್ರದುರ್ಗಕ್ಕೆ ಹೋಗಿದ್ದು ಅದ್ಭುತ ಕ್ಷಣಗಳಲ್ಲಿ ಒಂದು. ಅದು ಸೋಲೋ ಟ್ರಿಪ್ ಹೋಗಿದ್ದು ಒಂದು ಸುಂದರ ಅನುಭೂತಿ. ಮುಂದಿನ ವರ್ಷ ಕೈಲಾಸ ಪರ್ವತಕ್ಕೆ ಹೋಗುವ ಟಾರ್ಗೆಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಖುಷಿಯಾಯಿತು ನೀವು ದುರ್ಗಕ್ಕೆ ಹೋಗಿದ್ದು. ನಾನಂತೂ ದುರ್ಗವನ್ನು ಬಹಳ ಇಷ್ಟಪಡ್ತೀನಿ. ದುರ್ಗ ನನಗೆ ಎಷ್ಟು ಫೇವರ್ ಮಾಡಿದೆ ಅಂತ ಅಂದರೆ, ಪುಣ್ಯಕ್ಕೆ ನಾನು ಹೋದ ಬೆಟ್ಟವನ್ನು ಹತ್ತಿದಂಥ ಒಂದು 3-4 ಬಾರಿ ಬೆಟ್ಟವನ್ನು ಹತ್ತಿದ್ದೀನಿ. ಅಷ್ಟು ಸಂದರ್ಭದಲ್ಲಿ ಬಿಸಿಲಿರಲಿಲ್ಲ, ಮೋಡ ಮುಚ್ಚಿದ ವಾತಾವರಣನೇ ಇರ್ತಾ ಇತ್ತು, ಮಳೆ ಜಿಂಗೋ ಥರ ಇರ್ತಿತ್ತು. ಬಿಸಿಲು, ದುರ್ಗದ ಬಿಸಿಲು ಯಾವತ್ತೂ ನನ್ನನ್ನು ಅಷ್ಟು ಕಾಡಿಲ್ಲ. ಆದರೆ ಒಮ್ಮೆ ಬೆಟ್ಟ ಹತ್ತೋ ಪ್ಲ್ಯಾನ್ ಇರಲಿಲ್ಲ, ಆಗ ಹಾಗೆ ಸುಮ್ಮನೆ ಸ್ನೇಹಿತರನ್ನು ನೋಡೋಕೆ ಹೋದಾಗ ಅಲ್ಲಿ ಬಿಸಿಲು ತುಂಬ ಇತ್ತು. ಆದರೆ ಬೆಟ್ಟವನ್ನು ಹತ್ತಿದಾಗ ಆ ಒಂದು ಬಾಧೆ ಇರಲಿಲ್ಲ. ದುರ್ಗದ ಬೆಟ್ಟ ಅಂದರೆ ಭಾಳ ಖುಷಿಯಾಗುತ್ತೆ ನನಗೆ. 7 ಸುತ್ತಿನ ಕೋಟೆ, ಈ ಬೆಟ್ಟದ ತುದಿ, ಇದೊಂದು ಚೆಕ್ ಪಾಯಿಂಟನ್ನು ಹತ್ತಿದ್ರೆ ಮುಗೀತು ಅಂತ ಯಾವುದೋ ಬೆಟ್ಟವನ್ನು ಹತ್ತಿ ಇದು ಲಾಸ್ಟ್ ಅಂತ ಅಂದ್ಕೊಟ್ರೆ ಮತ್ತೆ ಕಣ್ಣಾಯಿಸಿದ್ರೆ ಅಲ್ಲಿ ದೂರದಲ್ಲಿ ಇನ್ನೊಂದು ಕೋಟೆ ಇರುತ್ತೆ. ಅಷ್ಟು ಸುಂದರವಾದ ಭವ್ಯವಾದ ಜಾಗ ನಮ್ಮ ಚಿತ್ರದುರ್ಗ. ಆ ಕತ್ತಂಗಿ ಹೊಂಡ, ಸಂಪಿಗೆ ಸಿದ್ದೇಶ್ವರನ ದೇವಸ್ಥಾನ, ಮತ್ತು ಆ ಒಂದು ಮೇಲ್ಗಡೆ ಇರುವಂತಹ ಮಲ್ಲಕಂಬ, ಆ ಮಲ್ಲಕಂಬವನ್ನು ಹತ್ತಿ ನಿಂತು ಫೋಟೋವನ್ನು ಸಹ ತೆಗೆಸ್ಕೊಂಡಿದ್ದೀನಿ. ಅದೆಲ್ಲ ಖುಷಿಯ ದಿನಗಳನ್ನು ನೆನಪಿಸಿದ್ರೆ. ಯಾರಿದು ಶೋಭಾ ಅವರು ಚೆನ್ನೈಯಿಂದ. ಹಾಗೆ ಬೇರೆ ಬೇರೆ ಸ್ನೇಹಿತರ ಬೇರೆ ಬೇರೆ ಪ್ಲ್ಯಾನ್ಸ್ ಇದೆ. ಮತ್ತು ಯಾರ ಸಂದೇಶ ಇದು, ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪದಿಂದ, ನಮ್ಮದೊಂದು ಕನಸಿದೆ, ಅದು ಈಡೇರಿದರೆ ನಮ್ಮ ಕುಲದೇವರು ಇರುವ ಪಂಡರಾಪುರ ತುಳಜಾಪುರಕ್ಕೆ ಹೋಗಿ ಬರಬೇಕೆಂದುಕೊಂಡಿರುವೆವು ಅಂತ ಹೇಳ್ತಿದ್ದಾರೆ. ನೋಡಿ, ಟೂರ್ಗಳ ಪ್ಲ್ಯಾನ್, ಟೂರ್ ಯಾತ್ರೆ ಸಹ ಆಗುತ್ತೆ. ಕೆಲವು ಆಸೆ ಆಕಾಂಕ್ಷೆಗಳು ಈಡೇರಿದ್ರೆ ಹೋಗಬೇಕು ಅಂತ ಎಷ್ಟೋ ಜನ ಅನ್ಕೊತಾರೆ. ಮನೆ ದೇವರಿಗೆ ಹೋಗಬೇಕು ಅಥವಾ ಇಂಥ ದೇವಸ್ಥಾನಕ್ಕೆ ಅರ್ಕೆಯನ್ನು ಕಟ್ಕೊಂಡ್ರೆ ಅಲ್ಲಿ ಒಳ್ಳೆಯದಾಗುತ್ತೆ, ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ಳುವಂಥದ್ದು. ಹಾಗೆ ಕೆಲವು ಜನಗಳು ದರ್ಗಕ್ಕೆ ಹೋಗುವಂಥ ಪ್ಲ್ಯಾನ್ ಸಹ ಮಾಡಿಕೊಂಡು ಅಲ್ಲಿಗೆ ಹೋಗಿ ಬರ್ತಾರೆ. ಹಾಗೆ ಉತ್ತರ ಕರ್ನಾಟಕದ ದಾಂಡೇಲಿ ಅರಣ್ಯ ವಿಭಾಗದಲ್ಲಿ ಇರುವಂತಹ ಗುಹೆ ಹೆಸರು ಕವಳ, ಶಿವನ ಮೂರ್ತಿ ಗುಹೆಯಲ್ಲಿ ಉದ್ಭವವಾಗುತ್ತಿದೆ. ಇದನ್ನು ನೋಡಲು ಪ್ರವಾಸಿಗರು ದಿನ 8-16 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ 8-16 ಕಿಲೋಮೀಟರ್ ದಟ್ಟ ಅರಣ್ಯದಲ್ಲಿ ನಡೆದು ಹೋಗುವುದು ಒಂದು ದೊಡ್ಡ ಸವಾಲು. ಈ ಭಾಗಕ್ಕೆ ನಾನು

0: ಹೋಗಿ ಬರುವಂತೆ ಹೆಬ್ಬಾಳದ ರಮೇಶ್ ಅವರ ಸಂದೇಶ ಹೇಳ್ತಾ ಇದೆ. ಧನ್ಯವಾದ ನಿಮ್ಮೆಲ್ಲರ ಸಂದೇಶಗಳಿಗೆ. ಸ್ಟುಡಿಯೋ ಸಮಯ ಏನೇನು 6:40 ಆಗಲಿದೆ ಸ್ನೇಹಿತರೆ, 6:40 ಸರಿಯಾಗಿ ನಿಮಗೆಲ್ಲ ಗೊತ್ತಿದೆ ಪ್ರದೇಶ ಸಮಾಚಾರ. ಪ್ರದೇಶ ಸಮಾಚಾರದ ನಂತರ ನಮ್ಮ ಮಾತುಕತೆ, ಹಾಗೆ ನಿಮ್ಮ ಸಂದೇಶಗಳು ಬರಲಿ. ಓಕೆನಾ?
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು: ಬೆಂಗಳೂರಿನಲ್ಲಿ 5 ಕಮಿಷನರೇಟ್ಗಳ ಸ್ಥಾಪನೆ, ನ್ಯಾಯಾಂಗ ಡಿಜಿಟಲೀಕರಣಕ್ಕೆ 704 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸಚಿವ ಸಂಪುಟ ಒಪ್ಪಿಗೆ, ಹಾಲಿನ ದರ ಏರಿಕೆ ಕುರಿತು ಸಂಪುಟ ಸಭೆಯಲ್ಲಿ ಚರ್ಚೆ, ಪರಿಷತ್ ಚುನಾವಣೆ ಬಳಿಕ ಘೋಷಣೆ, ಜಾಗತಿಕ ವಾಯ್ಸ್ ಎಐ ಸಂಸ್ಥೆ 11 Labs ಇಂಕ್ ಜೊತೆ ರಾಜ್ಯ ಸರ್ಕಾರ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ, ಮಂಡ್ಯ ಜಿಲ್ಲೆಯಲ್ಲಿ ಕೇಂದ್ರ ತಂಡದಿಂದ ಬರ ಅಧ್ಯಯನ, ಜಲಾಶಯಗಳಲ್ಲಿನ ನೀರಿನ ಸಂಗ್ರಹದ ಕುರಿತು ಅವಲೋಕನ, ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಬೆಂಗಳೂರು ನಗರ ಪೊಲೀಸ್ ವ್ಯವಸ್ಥೆಯ ಪುನರ್ ಸಂಘಟನೆಗೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ದೊರೆತಿದೆ. 5 ಪ್ರತ್ಯೇಕ ಕಮಿಷನರೇಟ್ಗಳ ರಚನೆ ಹಾಗೂ 1022 ಹೊಸ ಹುದ್ದೆಗಳ ಸೃಜನೆ ಕುರಿತಂತೆ ಅನುಮೋದನೆ ದೊರೆತಿದೆ. ಪ್ರಸ್ತುತ ಇರುವ ಪೊಲೀಸ್ ಆಯುಕ್ತರ ಹುದ್ದೆಯನ್ನು ಮುಖ್ಯ ಪೊಲೀಸ್ ಆಯುಕ್ತರು ಎಂದು ಹಾಗೂ ಜಂಟಿ ಅಥವಾ ಅಪರ ಪೊಲೀಸ್ ಆಯುಕ್ತರನ್ನು ಪೊಲೀಸ್ ಆಯುಕ್ತರು ಎಂದು ಮರುನಾಮಕರಣಕ್ಕೆ ನಿರ್ದೇಶಿಸಲಾಗಿದೆ. ಇದೇ ವೇಳೆ ನ್ಯಾಯಾಂಗ ಡಿಜಿಟಲೀಕರಣಕ್ಕೆ 704 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಕ್ರಿಮಿನಲ್ ಕಾನೂನು ತಿದ್ದುಪಡಿ ಕಾಯ್ದೆ 2022 ವಿಧೇಯಕ ಹಿಂಪಡೆಯಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣ ದೃಷ್ಟಿಯಿಂದ ಉತ್ತರ ಕರ್ನಾಟಕದ ಭಾಗದಲ್ಲಿ 9600 ಅರ್ಹ ಮಹಿಳಾ ಫಲಾನುಭವಿಗಳಿಗೆ ಶೇಕಡ 25% ಸಹಾಯಧನದಲ್ಲಿ ಮಿಶ್ರತಳಿ ಹಸು, ಸುಧಾರಿತ ಎಮ್ಮೆ ಖರೀದಿಸಲು ಪ್ರೋತ್ಸಾಹಧನ ನೀಡುವ ಕುರಿತಂತೆ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಹಾಲಿನ ದರ ಏರಿಕೆ ಕುರಿತಂತೆಯೂ ಪ್ರಮುಖವಾಗಿ ಚರ್ಚೆ ನಡೆಸಲಾಗಿದೆ. ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪಶುಸಂಗೋಪನಾ ಸಚಿವ ಪುಟ್ಟರಂಗ ಶೆಟ್ಟಿ, ಹಾಲಿನ ದರ ಹೆಚ್ಚಳ ಕುರಿತಂತೆ ನಿರ್ಣಯ ಕೈಗೊಂಡಿದ್ದು ಮುಖ್ಯಮಂತ್ರಿ ವಿವೇಚನೆಗೆ ಬಿಡಲಾಗಿದೆ ಎಂದು ತಿಳಿಸಿದ್ದಾರೆ. ವಿಧಾನಪರಿಷತ್ ಚುನಾವಣಾ ನೀತಿ ಸಂಹಿತೆ ಇರುವುದರಿಂದ ಚುನಾವಣೆ ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಘೋಷಿಸಲಿದ್ದಾರೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ರಾಜ್ಯ ಸರ್ಕಾರ ಇಂದು ಜಾಗತಿಕ ವಾಯ್ಸ್ ಎಐ ಸಂಸ್ಥೆಯಾದ 11 Labs ಇಂಕ್ ಜೊತೆ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿದೆ. ಜವಾಬ್ದಾರಿಯುತ ಕೃತಕ ಬುದ್ದಿಮತ್ತೆ ಬಳಕೆ, ನಾಗರಿಕ ಸೇವೆಗಳು ಮತ್ತು ಸಾಮಾಜಿಕ ಒಳಿತಿಗಾಗಿ ವಾಯ್ಸ್ ಎಐನ ಸಾಧ್ಯತೆಗಳನ್ನು ಅನ್ವೇಷಿಸುವುದು ಈ ಸಹಭಾಗಿತ್ವದ ಉದ್ದೇಶವಾಗಿದೆ. ಬಳಿಕ ಮಾತನಾಡಿದ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, ಧ್ವನಿ ಕೃತಕ ಬುದ್ದಿಮತ್ತೆ ಸರ್ಕಾರವನ್ನು ಇನ್ನಷ್ಟು ಸುಲಭವಾಗಿ ತಲುಪುವಂತೆ ಹಾಗೂ ನಾಗರಿಕ ಕೇಂದ್ರಿತವಾಗಿಸುವ ಅವಕಾಶವನ್ನು ಒದಗಿಸಲಿದೆ ಎಂದು ತಿಳಿಸಿದ್ದಾರೆ. ಮಾತನಾಡುವ ಸಾಮರ್ಥ್ಯ ಕಳೆದುಕೊಂಡವರಿಗೆ ತಮ್ಮದೇ ಧ್ವನಿಯಲ್ಲಿ ಮತ್ತೆ ಸಂವಾದ ನಡೆಸಲು ಇದು ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ಜಾಗತಿಕ ತಂತ್ರಜ್ಞಾನ, ನಾವೀನ್ಯತೆ, ಹೂಡಿಕೆ, ಸಹಭಾಗಿತ್ವ ಸೃಷ್ಟಿಸುವ ಪ್ರಮುಖ ಕೇಂದ್ರವಾಗಿ ಕರ್ನಾಟಕ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸುತ್ತಿದೆ ಎಂದು ಐಟಿಬಿಟಿ ಹಾಗೂ ಇ ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ನವೆಂಬರ್ನಲ್ಲಿ ಬೆಂಗಳೂರಿನಲ್ಲಿ ನಡೆಯಲಿರುವ ಜಾಗತಿಕ ನಾವೀನ್ಯತಾ ಮೈತ್ರಿಕೂಟ GIA ತಂತ್ರಜ್ಞಾನದ ಶೃಂಗಸಭೆಯ ಪಾಲುದಾರ ದೇಶಗಳು ಮತ್ತು ಅಂತಾರಾಷ್ಟೀಯ ವಾಣಿಜ್ಯ ನಿಯೋಗಗಳ ಪ್ರತಿನಿಧಿಗಳಿಗಾಗಿ ಏರ್ಪಡಿಸಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಬೆಂಗಳೂರು ಕೃತಕ ಬುದ್ದಿಮತ್ತೆ, ಸೆಮಿಕಂಡಕ್ಟರ್, ಕ್ವಾಂಟಮ್ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ತನ್ನ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಿಕೊಳ್ಳುತ್ತಿದೆ ಎಂದು ಹೇಳಿದ್ದಾರೆ. ಜ್ಞಾನ, ತಂತ್ರಜ್ಞಾನ, ಪ್ರತಿಭೆ ಮತ್ತು ಹೊಸ ಅವಕಾಶಗಳನ್ನು ಹಂಚಿಕೊಳ್ಳುವ ದೀರ್ಘಕಾಲೀನ ಸಹಭಾಗಿತ್ವ ಎಂಬುದು GIA 2.0 ಪ್ರಮುಖ ಆಶಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಬರ ಅಧ್ಯಯನ ತಂಡ ಚಾಮರಾಜನಗರ, ಮಂಡ್ಯ ಸೇರಿದಂತೆ ವಿವಿಧೆಡೆ ಇಂದು ಬರ ಪರಿಶೀಲನೆ ನಡೆಸಿತು. ಮಂಡ್ಯ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮಳೆ ಕೊರತೆ, ಕೃಷಿ ಚಟುವಟಿಕೆಗಳ ಮೇಲಿನ ಪರಿಣಾಮ, ಕುಡಿಯುವ ನೀರಿನ ಲಭ್ಯತೆ ಹಾಗೂ ಜಲಾಶಯಗಳಲ್ಲಿನ ನೀರಿನ ಸಂಗ್ರಹದ ಕುರಿತು ಕೇಂದ್ರ ತಂಡ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿತು. ಬಳಿಕ KRSನ ಕಾವೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಕುಮಾರ, ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣದಲ್ಲಿ ಗಣನೀಯ ಕೊರತೆಯಾಗಿದ್ದು ಜಿಲ್ಲೆಯ ಬಹುತೇಕ ಪ್ರದೇಶಗಳಲ್ಲಿ ಕೃಷಿ ಚಟುವಟಿಕೆಗಳು ಹಾಗೂ ಬೆಳೆಗಳ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗಿದೆ ಎಂದು ತಿಳಿಸಿದ್ದಾರೆ. ಕಾವೇರಿ ನೀರಾವರಿ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ ಮಾತನಾಡಿ, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸುಮಾರು 18.85 ಲಕ್ಷ ಎಕರೆ ಪ್ರದೇಶವಿದ್ದು ಕೃಷಿ ಚಟುವಟಿಕೆಗಳಿಗೆ ಕಾವೇರಿ ನೀರು ಪ್ರಮುಖ ಆಧಾರವಾಗಿದೆ. ಬೆಂಗಳೂರು, ಮಂಡ್ಯ, ಮೈಸೂರು ಸೇರಿದಂತೆ ಹಲವು ಪ್ರದೇಶಗಳ ಕುಡಿಯುವ ನೀರಿನ ಯೋಜನೆಗಳಿಗೂ ಕಾವೇರಿ ಜಲಮೂಲ ಪ್ರಮುಖವಾಗಿದೆ. ಪ್ರಸ್ತುತ ಜಲಾಶಯಗಳಲ್ಲಿರುವ ನೀರಿನ ಸಂಗ್ರಹ ಹಾಗೂ ಮುಂದಿನ ದಿನಗಳ ಅಗತ್ಯವನ್ನು ಗಮನಿಸಿದರೆ ಲಭ್ಯವಿರುವ ನೀರು

0: ಅನ್ನು ಸಮರ್ಪಕವಾಗಿ ನಿರ್ವಹಿಸುವುದು ಸವಾಲಾಗಿದೆ ಎಂದು ಕೇಂದ್ರ ಬರ ಅಧ್ಯಯನ ತಂಡದ ಗಮನ ಸೆಳೆದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಗೆಲ್ಲಲು ಚುನಾವಣಾ ಆಯೋಗ ಬಳಸಿಕೊಂಡು ಮತಪಟ್ಟಿ ತಿರುಚಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರ ಮತಗಳಿಗೆ ರಕ್ಷಣೆ ನೀಡುವ ಜವಾಬ್ದಾರಿ ತಮ್ಮದು ಎಂದು ತಿಳಿಸಿದ್ದಾರೆ. ದೇಶದಲ್ಲಿ ರಾಹುಲ್ ಗಾಂಧಿ ಹಾಗೂ ತಮ್ಮ ಧ್ವನಿ ಹತ್ತಿಕ್ಕಲು ಸಾಧ್ಯವಿಲ್ಲವೆಂದು ಅವರು ಹೇಳಿದ್ದಾರೆ. ಚುನಾವಣಾ ಆಯೋಗ ಮತಪಟ್ಟಿಯಿಂದ ಹೊರಗುಳಿದವರಿಗೆ ತಮ್ಮ ಹಕ್ಕು ಪಡೆಯಲು ನಮೂನೆ 6 ಅರ್ಜಿ ಸಲ್ಲಿಸುವ ಅವಕಾಶ ನೀಡಿದೆ. ಇದಕ್ಕಾಗಿ ವಿಶೇಷ ಅಭಿಯಾನ ನಡೆಸಲು ಸೂಚಿಸಿದ್ದು ಇದು ರಾಜ್ಯಕ್ಕೆ ಸಿಕ್ಕ ಜಯ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಠಾಣೆಗಳಾಗಿ ಮಾರ್ಪಟ್ಟಿವೆ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಲೋಕಭವನದಲ್ಲಿಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿಯಾದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಕಾರ್ಯಕರ್ತರ ವಿರುದ್ದ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಿಸುವ ಮೂಲಕ ಸರ್ಕಾರ ಅವರನ್ನು ಗುರಿಯಾಗಿರಿಸುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಮಾತನಾಡಿದ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ರಾಜ್ಯ ಸರ್ಕಾರ ಜನರ ಮನಸ್ಸಿನಲ್ಲಿ ಭಯದ ವಾತಾವರಣ ಸೃಷ್ಟಿಸುತ್ತಿದೆ ಎಂದು ದೂರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯಿಂದ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 370ನೇ ವಿಧಿ ರದ್ದು, ಒಂದು ದೇಶ ಒಂದು ಸಂವಿಧಾನ ಕುರಿತ ಒಂದು ವರದಿ. 370ನೇ ವಿಧಿಯು ಜಮ್ಮು ಕಾಶ್ಮೀರದಲ್ಲಿ 70 ವರ್ಷಗಳ ಕಾಲ ಅಸ್ತಿತ್ವದಲ್ಲಿತ್ತು. 2019 August 5 ಸಂವಿಧಾನದ 370 ವಿಧಿ ರದ್ದುಗೊಳಿಸಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ಹಿಂತೆಗೆದುಕೊಳ್ಳಲಾಗಿತ್ತು. ಈ ರಾಜ್ಯವನ್ನು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಎಂಬ ಎರಡು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಗಿತ್ತು. ತೀವ್ರ ಹಿಂಸಾಚಾರವನ್ನು ನಿಯಂತ್ರಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಯೋಜನೆ ಸಿದ್ದಪಡಿಸಿತ್ತು. 370ನೇ ವಿಧಿ ರದ್ದುಗೊಳಿಸಿದ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ರಾಷ್ಟಪತಿ ಆಳ್ವಿಕೆ ಜಾರಿಯಲ್ಲಿತ್ತು. ತದನಂತರ 2024 ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ನಲ್ಲಿ ನಡೆದ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವಿದೇಶಗಳಿಂದ ಆಗಮಿಸಿದ್ದ ಪ್ರಯಾಣಿಕರಿಂದ 4,85,00,000 ರೂಪಾಯಿ ಮೌಲ್ಯದ ಒಟ್ಟು 67 ಕೆಜಿ ಮಾದಕ ವಸ್ತುಗಳನ್ನು ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳ ವಿರುದ್ದ ಮಾದಕ ವಸ್ತುಗಳ ನಿಯಂತ್ರಣ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಮೈಸೂರು ದಸರಾ ಮಹೋತ್ಸವ 2026 ಹಿನ್ನೆಲೆಯಲ್ಲಿ ಇದೇ 14-19 4 ದಿನಗಳ ಕಾಲ ಯೋಗ ದಸರಾ ನಡೆಯಲಿದೆ. ಆರೋಗ್ಯ ಸಚಿವ ಯುಟಿ ಖಾದರ್ ಯೋಗ ದಸರಾ ಉದ್ಘಾಟನೆ ಮಾಡಲಿದ್ದಾರೆ ಎಂದು ಯೋಗ ದಸರಾ ಉಪವಿಶೇಷಾಧಿಕಾರಿ ರಮ್ಯಾ ತಿಳಿಸಿದ್ದಾರೆ. ಇದೇ ವೇದಿಕೆಯಲ್ಲಿ ಒಂದು ದಿನದ ಯೋಗ ವೈಜ್ಞಾನಿಕ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ ಎಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ಹಾಸನ ಜಿಲ್ಲೆಯ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದ್ದರೂ ರಾಜ್ಯ ಸರ್ಕಾರ ಸರಿಯಾಗಿ ಸ್ಪಂದಿಸದ ಕಾರಣ ಅಭಿವೃದ್ಧಿ ಯೋಜನೆಗಳು ಮರೀಚಿಕೆಯಾಗಿವೆ ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ದೂರಿದ್ದಾರೆ. ರಾಷ್ಟೀಯ ಹೆದ್ದಾರಿ 75 ಕಾಮಗಾರಿ ವಿಳಂಬವಾಗುತ್ತಿದ್ದು ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರ ಅಭಿವೃದ್ಧಿಗೆ ಪೂರಕವಾಗಿ ಸ್ಪಂದಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಪ್ರಸಕ್ತ ಸಾಲಿನ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಪ್ರತಿ ಕ್ವಿಂಟಾಲ್ಗೆ 8,343 ರೂಪಾಯಿ ನಿಗದಿಗೊಳಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಜಿಎಸ್ಟಿ ಮಂಡಳಿ ಸಭೆ ಇದೇ 8 ನಡೆಯಲಿದೆ. ರಾಜ್ಯದ ಪರವಾಗಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಬಾರಿ ಸಭೆಯಲ್ಲಿ ಪಾಲ್ಗೊಳ್ಳಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ನವದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಈಗಾಗಲೇ ನವದೆಹಲಿಯಲ್ಲಿ ಇರುವ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸುತ್ತಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ 5 ಕಮಿಷನರೇಟ್ಗಳ ಸ್ಥಾಪನೆ, ನ್ಯಾಯಾಂಗ ಡಿಜಿಟಲೀಕರಣಕ್ಕೆ 704 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸಚಿವ ಸಂಪುಟ ಒಪ್ಪಿಗೆ. ಹಾಲಿನ ದರ ಏರಿಕೆ ಕುರಿತು ಸಂಪುಟ ಸಭೆಯಲ್ಲಿ ಚರ್ಚೆ, ಪರಿಷತ್ ಚುನಾವಣೆ ಬಳಿಕ ಘೋಷಣೆ. ಜಾಗತಿಕ ವಾಯ್ಸ್ ಎಐ ಸಂಸ್ಥೆ 11 ಲ್ಯಾಬ್ಸ್ ಇಂಕ್ ಜೊತೆ ರಾಜ್ಯ ಸರ್ಕಾರ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ. ಮಂಡ್ಯ ಜಿಲ್ಲೆಯಲ್ಲಿ ಕೇಂದ್ರ ತಂಡದ

ಬರ ಅಧ್ಯಯನ, ಜಲಾಶಯಗಳಲ್ಲಿನ ನೀರಿನ ಸಂಗ್ರಹದ ಕುರಿತು ಅವಲೋಕನ. ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು, ಸರ್ಕಾರದ ವಿರುದ್ಧ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಗಣಭಜನ ಕಾರ್ಯಕ್ರಮದಲ್ಲಿ ನಾವಿದೆಯ ಸ್ನೇಹಿತರೆ ಒಂದು ಗೀತೆಯನ್ನು ಕೇಳಿ ಬರೋಣ ಈಗ.

0: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ, ಸಮಯ 6:55. ಈಗ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಧ್ವನಿ ಯಾರದು? ಇವತ್ತಿನ ಧ್ವನಿ ವೀಣೆಯಂತಹುದು. ಕರುನಾಡ ವೀಣಾವಾದಕರನ್ನ ಹೆಸರಿಸಿ ಅಂದ್ರೆ ಡಾಕ್ಟರ್ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಹೆಸರು ಬಂದೇ ಬರುತ್ತೆ. 1943 ಗಾಯನ ಸಮಾಜದಲ್ಲಿ ಮೊದಲ ಕಚೇರಿಯನ್ನ ಕೊಟ್ಟವರು. ಆಕಾಶವಾಣಿಯಲ್ಲಿ ನಿರ್ಮಾಪಕರಾಗಿ ಕಾರ್ಯನಿರ್ವಹಿಸಿದವರು. ಸಂಗೀತ ಸಂಯೋಜಕರಾಗಿ, ಕಲಾವಿದರಾಗಿ ಕರ್ನಾಟಕದ ಹಾಗೆ ಭಾರತೀಯ ಸಂಗೀತಕ್ಕೆ ಅವರ ಕೊಡುಗೆ ಮಹತ್ವದ್ದು. ಅವರು ತಮ್ಮ ಕಲಾ ಜೀವನದ ಕುರಿತು ಮಾತಾಡಿದ್ದಾರೆ.
4: ತ್ಯಾಗರಾಜರದು ಕೆಲವು ದೀಕ್ಷಿತ ಕೀರ್ತನೆಗಳು ಸ್ವಲ್ಪ ಸುಲಭವಾಗಿ ಒಂದು ಕೇಳ್ಮೆ ಮೇಲೆ ಹಾಡುವಂತ ರಚನೆಗಳು ಇದೆ, ಅದನ್ನ ಹುಡುಕಿ ತೆಗಿಬೇಕು. ಅದನ್ನ ಹೇಳ್ಕೊಡೋದ್ರಿಂದ ಮನಸ್ಸಿಗೆ ರಂಜನೆಯಾಗಿ ತಾನಾಗಿ ಹಾಡ್ಕೊಳಕ್ ಆಗುತ್ತೆ. ನಮ್ಮ ತ್ಯಾಗರಾಜರ, ಮಿಂಚುವಾರೆಯವರ ಇದೆಲ್ಲ ಗಮಕನೇ ಇಲ್ಲದೆ ಸುಲಭವಾಗಿ ಹೇಳ್ಕೊಟ್ರೆ ಹಾಡ್ಬೋದು ಎಲ್ಲರೂ, ಯಾರು ಬೇಕಾದ್ರೂ. ಅದರಿಂದ ಸ್ವಲ್ಪ ಸಂಗೀತದಲ್ಲಿ ಅಭಿರುಚಿ ಹುಟ್ಟಿ ನಾನು ಕಲಿಬಹುದು ಅನ್ನೋ ಒಂದು ಒಂದು ಅವ್ರಿಗೆ ಆತ್ಮವಿಶ್ವಾಸ ಬರುತ್ತೆ. ಆಮೇಲೆ ಅದು ಬಂದ ಮೇಲೆ ಸ್ವಲ್ಪ ಅದಕ್ಕೆ ಒಂದು ವೈಜ್ಞಾನಿಕವಾಗಿ ಅದನ್ನ ಹೇಳ್ಕೊಟ್ರೆ ಅವರಿಗೆ ಮನಸ್ಸಿಗೆ ಅದನ್ನ ಸ್ವಲ್ಪ ತಾಳ್ಮೆಯಿಂದ ಕಲಿತಾರೆ ಅಂತ ಕಾಣುತ್ತೆ. ಈ ದೀಕ್ಷಿತರ ಕೀರ್ತನೆ ಬುದ್ಧಿ ಕುಶಲತೆ ಜಾಸ್ತಿ. ದೊಡ್ಡ ವಿದ್ವಾಂಸರು ಹಾಡೋ ಕಷ್ಟವಾದ ಕೀರ್ತನೆಗಳು ಇದೆ, ಕಲಿಯೋರು ಸುಲಭವಾಗಿ ಹಾಡುವಂತ ಕೀರ್ತನೆಗಳು ಇದೆ. ಒಟ್ಟಿನಲ್ಲಿ ಅದು ಹೃದಯ ಪ್ರಾಧಾನ್ಯತೆ ಜಾಸ್ತಿ. ಸಂಗೀತದಲ್ಲಿ ಸ್ವಲ್ಪ ಒಳ್ಳೆ ಪರಿಣತನಾಗಿದ್ರೇನೆ ಆ ರಾಗದ ಅವರ ಗಮಕಗಳು, ಅವರ ರಾಗಭಾವ, ಆ ಸಾಹಿತ್ಯ ಉಚ್ಚಾರಣೆ ಇದೆಲ್ಲ ಹಾಡ್ಬೋದು. ಭಾರತೀಯ ಸಂಗೀತ ಅಂದ್ರೆ ಹಿಂದೂಸ್ತಾನಿ ಸಂಗೀತನೇ ಅಂತ ಅವ್ರಿಗೆ ತಿಳ್ಕೊಂಡಿರೋದು ಅಂತ ಅದು ಸ್ವಲ್ಪ ಮಟ್ಟಿಗೆ ಆಗಿದೆ. ಕಾರಣ ಕರ್ನಾಟಕ ಸಂಗೀತ ಪ್ರಪಂಚದಿಂದ ಹೆಚ್ಚು ಹೆಚ್ಚಾಗಿ ಹೋಗೋದಕ್ಕೆ ಅವಕಾಶ ಇಲ್ಲದೆ ಇದ್ರಿಂದ ಹಾಗಾಯ್ತು ಅಂತ ಕಾಣುತ್ತೆ. ಈಚೀಚೆಗೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ಸಂಗೀತ ವಿದ್ವಾಂಸರು ಹೋಗ್ತಾ ಇದ್ದಾರೆ. ಅಲ್ಲಿ ಬಂದು ಕೇಳೋರು ಭಾರತೀಯರೇ ಜಾಸ್ತಿ. ಕೆಲವು ಯೂನಿವರ್ಸಿಟಿಗಳಲ್ಲಿ, ಕೆಲವು ದೊಡ್ಡ ಪಟ್ಟಣಗಳಲ್ಲಿ ಪಾಶ್ಚಾತ್ಯರು ಬಂದು ಕೇಳ್ತಾರೆ.
5: ಕರ್ನಾಟಕ ಸಂಗೀತದ ಬಗ್ಗೆ ಅಲ್ಲಿನ ಜನಕ್ಕೆ ಆಸಕ್ತಿ ಅಭಿರುಚಿ ಅಷ್ಟಕ್ಕಷ್ಟೇ. ಸಂಗೀತ ಸಭೆಗಳಿಗೆ ಬರೋರೆಲ್ಲ ನಮ್ಮ ಭಾರತೀಯರೇ ಹೊರತು ವಿದೇಶಿಯರು ಬಹಳ ಅಪರೂಪ. ಭಾರತೀಯ ಸಂಗೀತ ಅಂತಂದ್ರೆ ಅವರ ಕಣ್ಮುಂದೆ ನಿಲ್ಲೋದು ಪಂಡಿತ್ ರವಿಶಂಕರ್ ಅವರ ಸಿತಾರವಾದನ ಮಾತ್ರ ಅಂತ ಕೆಲವರು ಅಭಿಪ್ರಾಯ ಪಟ್ಟಿದ್ದಾರೆ. ನೀವು ಹೊರದೇಶಗಳಲ್ಲಿ ಸಂಚಾರ ಮಾಡಿ ಬಂದಿದ್ದೀರಿ, ನಿಮ್ಮ ಅನುಭವದಲ್ಲಿ ಏನ್ ಕಂಡು ಬಂದಿತ್ತು ಅಂತ ಕೇಳ್ಬೋದೇ?
4: ಅದು ಸ್ವಲ್ಪ ಮಟ್ಟಿಗೆ ನೀವು ಹೇಳಿದ್ರಲ್ಲ, ಭಾರತೀಯ ಸಂಗೀತ ಅಂದ್ರೆ ಹಿಂದೂಸ್ತಾನಿ ಸಂಗೀತನೇ ಅಂತ ಅವ್ರಿಗೆ ತಿಳ್ಕೊಂಡಿರೋದು ಅಂತ ಅದು ಸ್ವಲ್ಪ ಮಟ್ಟಿಗೆ ಆಗಿದೆ. ಕಾರಣ ಕರ್ನಾಟಕ ಸಂಗೀತ ಪ್ರಪಂಚದಿಂದ ಹೆಚ್ಚು ಹೆಚ್ಚಾಗಿ ಹೋಗೋದಕ್ಕೆ ಅವಕಾಶ ಇಲ್ಲದೆ ಇದ್ರಿಂದ ಹಾಗಾಯ್ತು ಅಂತ ಕಾಣುತ್ತೆ. ಈಚೀಚೆಗೆ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ಸಂಗೀತ ವಿದ್ವಾಂಸರು ಹೋಗ್ತಾ ಇದ್ದಾರೆ. ಅಲ್ಲಿ ನನ್ನ ಅನುಭವದಲ್ಲಿ ಅಲ್ಲಿ ಬಂದು ಕೇಳೋರು ಭಾರತೀಯರೇ ಜಾಸ್ತಿ. ಕೆಲವು ಯೂನಿವರ್ಸಿಟಿಗಳಲ್ಲಿ, ಕೆಲವು ದೊಡ್ಡ ಪಟ್ಟಣಗಳಲ್ಲಿ ಪಾಶ್ಚಾತ್ಯರು ಬಂದು ಕೇಳ್ತಾರೆ. ನಮ್ಮ ಭಾರತೀಯರು ಕೇಳೋದ್ರಲ್ಲಿ ಏನ್ ವಿಶೇಷ ಇಲ್ಲಿ, ಹೇಗೆ ಕೇಳ್ತಾರೋ ಅಲ್ಲಿ ಅಲ್ಲಿ ಸ್ವಲ್ಪ ಅಲ್ಲಿ ಕುತೂಹಲ ಜಾಸ್ತಿ. ಯಾಕೆಂದ್ರೆ ಇಷ್ಟು ಅಪರೂಪ ಅಷ್ಟೇ, ಅದರಲ್ಲಿ ನಮ್ಗೇನು ಒಂದು ಒಂದು ಅನುಭವ ಉಂಟಾಗುವುದಿಲ್ಲ, ಚೆನ್ನಾಗಿ ಕೇಳ್ತಾರೆ. ಇವ ಅಮೇರಿಕನ್ಸ್ ಅಲ್ಲಿ ಜನಗಳು, ಅಲ್ಲಿ ಜನಗಳು ಬಂದು ಕೇಳ್ತಾರಲ್ಲ, ಅವ್ರಿಗೆ ವಾದ್ಯ ಸಂಗೀತದಲ್ಲಿ ಬಹಳ ಕುತೂಹಲ ಜಾಸ್ತಿ. ವೀಣೆ, ಮೃದಂಗ ಇತ್ಯಾದಿ, ನಾಗಸ್ವರ, ಘಟ ಇದರಲ್ಲೆಲ್ಲ ನಮ್ಮ ಭಾರತೀಯ ದೇಶದ ವಾದ್ಯಗಳನ್ನ ಕಂಡ್ರೆ ಅವ್ರಿಗೆ ಕುತೂಹಲ ಜಾಸ್ತಿ.
3: ರತ್ನ ಭಂಡಾರದ ಇವತ್ತಿನ ಧ್ವನಿ ಶ್ರೇಷ್ಠ ವೀಣಾ ವಿದ್ವಾಂಸರಾದ ಡಾಕ್ಟರ್ ದೊರೆಸ್ವಾಮಿ ಅಯ್ಯಂಗಾರ್ ಅವರದು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಜವಳಿ ಉದ್ಯಮದ ಅಭಿವೃದ್ಧಿ ಮಂಡಳಿಯ ಮೊದಲ ಸಭೆಯನ್ನು ಜವಳಿ ಸಚಿವಾಲಯ ಆಯೋಜಿಸಿತ್ತು. ಉತ್ಪಾದನೆ, ನಾವೀನ್ಯತೆ ಮತ್ತು ಜಾಗತಿಕ ಮಾರುಕಟ್ಟೆ ಪ್ರವೇಶದ ನಿಟ್ಟನಲ್ಲಿ ಸಮಗ್ರ ಮೌಲ್ಯ ಸರಪಳಿ ವಿಧಾನವನ್ನು ಅಳವಡಿಸಿಕೊಳ್ಳುವಂತೆ ಸಭೆಯಲ್ಲಿ ಕರೆ ನೀಡಲಾಯಿತು. ಭಾರತೀಯ ಚುನಾವಣಾ ಆಯೋಗ ಮತ್ತು ದೇಶದ ಇತರೆ ಸಾಂವಿಧಾನಿಕ ಸಂಸ್ಥೆಗಳನ್ನು ಪದೇ ಪದೇ ಗುರಿಯಾಗಿರಿಸಿಕೊಂಡು ಟೀಕೆ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ನಡೆ ಕುರಿತಂತೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಗಳಿಗೆ ಅನುದಾನ ನೀಡದೆ ಸಮುದಾಯಗಳನ್ನು ಸಂಕಷ್ಟಕ್ಕೆ ದೂಡಿದೆ ಎಂದು ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ರಾಜ್ಯಾಧ್ಯಕ್ಷ ಮತ್ತು ವಿಧಾನ ಪರಿಷತ್ ಸದಸ್ಯ ರಘು ಕೌಟಿಲ್ಯ ಆರೋಪಿಸಿದ್ದಾರೆ. ವಿಜಯನಗರ ಜಿಲ್ಲಾಡಳಿತ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಳ ಸಹಯೋಗದಲ್ಲಿ ಹೂವಿನ ಅಡಗಲಿ ತಾಲೂಕಿನ ಕೆ ಅಯ್ಯನಹಳ್ಳಿ ಗ್ರಾಮದಲ್ಲಿಂದು ಬಾಲಮೇಳ ಕಾರ್ಯಕ್ರಮ ಹಾಗೂ ಭೇಟಿ ಬಚಾವೋ ಭೇಟಿ ಪಡಾವೋ ಮತ್ತು ಪೋಷಣ್ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಿರಿಯ ನಾಗರಿಕರ ಸುರಕ್ಷತೆ, ಘನತೆ ಮತ್ತು ಉತ್ಪಾದಕ ಜೀವನ ನಡೆಸಲು ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಕಾಯ್ದೆ ಹಾಗೂ ಕಾರ್ಯಕ್ರಮಗಳನ್ನು ಸರ್ಕಾರ ಜಾರಿಗೆ ತಂದಿದೆ. ಇದನ್ನು ಅಧಿಕಾರಿಗಳು ಸಮರ್ಪಕವಾಗಿ ಅನುಷ್ಠಾನಗೊಳಿಸಬೇಕು ಎಂದು ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ ಟಿಕೆ ತಿಳಿಸಿದ್ದಾರೆ. ಜಾಗತಿಕ ಕಚ್ಚಾ ತೈಲದ ಬೆಲೆ ಇಂದು ಇಳಿಕೆ ಕಂಡಿದ್ದು, ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಬ್ರೆಂಟ್ ಕಚ್ಚಾ ತೈಲ ಶೇಕಡಾ 2.5% ಇಳಿಕೆ ಕಂಡಿದ್ದು, ಬ್ಯಾರೆಲ್ಗೆ 97 ಅಮೆರಿಕನ್ ಡಾಲರ್ಗಳಿಗೆ ವಹಿವಾಟು ನಡೆಸಿದರೆ, ವೆಸ್ಟ್ ಟೆಕ್ಸಾಸ್ ಕಚ್ಚಾ ತೈಲ ಬ್ಯಾರೆಲ್ಗೆ 87 ಅಮೆರಿಕನ್ ಡಾಲರ್ಗೆ ವಹಿವಾಟು ನಡೆಸಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 8:00.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 7:55. ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವಿದ್ದ ಸ್ನೇಹಿತರೆ, ಇಂದಿನ ಗಾನಭಜಾನ ಕಾರ್ಯಕ್ರಮದಲ್ಲಿ ಇದು ಟೂರ್ ಟೈಮ್ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡು ಮಾತನಾಡ್ತಾ ಇದ್ದೀವಿ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದರೆ, ನಾವು ಟೂರ್ಗೆ ಜಾಗವನ್ನು ಫಿಕ್ಸ್ ಮಾಡ್ತೀವಿ, ಹಾಗೆ ಹೇಗೆಲ್ಲ ಖರ್ಚು ವೆಚ್ಚ ಇವೆಲ್ಲವನ್ನು ಯೋಚನೆ ಮಾಡ್ತೀವಿ. ಎಲ್ಲಿರಬೇಕು, ಹೇಗಿರಬೇಕು ಇವೆಲ್ಲವನ್ನು ಯೋಚನೆ ಮಾಡ್ತೀವಿ. ಎಲ್ಲಿರಬೇಕು ಅನ್ನೋದು ಯೋಚನೆ ಮಾಡ್ತೀವಿ, ಆದರೆ ಹೇಗಿರಬೇಕು ಅನ್ನೋದನ್ನು ಬಹಳ ಕಡಿಮೆ ಯೋಚನೆ ಮಾಡ್ತೀವಿ. ಪ್ರತಿಯೊಂದು ಊರುಗಳಿಗೂ, ಪ್ರತಿಯೊಂದು ಸ್ಥಳಗಳಿಗೂ ಅದರದೇ ಆದ ಸ್ಥಳ ಮಹಿಮೆ ಮತ್ತು ಅದರದೇ ಆದ ಒಂದು ಪ್ರೈವಸಿ ಇರುತ್ತೆ. ಆ ಊರಿಗೆ ಇರುವಂಥ ಪ್ರೈವಸಿಯನ್ನು ನಾವು ಗೌರವಿಸಬೇಕಾಗುತ್ತೆ. ನಮ್ಮ ಊರಿನಲ್ಲಿ ನಮ್ಮ ಮನೆಯಲ್ಲಿ ಹಾಡಿದಾಗೆ ಅಥವಾ ಫ್ರೆಂಡ್ಸ್ ಇದ್ದಾರೆ ಅನ್ನುವಂಥ ಅತಿರೇಕವನ್ನು ಬೇರೆ ಊರುಗಳಲ್ಲಿ ತೋರೋದನ್ನು ಕಡಿಮೆ ಮಾಡಬೇಕು. ಆ ಊರಿನಲ್ಲಿ ಬೇರೆ ಬೇರೆ ಜನಗಳು ಬಂದಿರ್ತಾರೆ, ಅವರೆಲ್ಲರ ಜೊತೆ ನಾವು ಸೌಮ್ಯವಾಗಿ ವರ್ಸೋದನ್ನು ಈ ಟೂರ್ ಟೈಮ್ನಲ್ಲಿ ನಾವು ಮೊದಲನೇದಾಗಿ ನಮ್ಮ ಚೆಕ್ಲಿಸ್ಟಲ್ಲಿ ಇಟ್ಕೋಬೇಕಾಗುತ್ತೆ. ನಾವು ಹೇಗಲ್ಲಿ ಬಿಹೇವ್ ಮಾಡಬೇಕು. ಹಾಗೆ ಮುಖ್ಯವಾಗಿ ಏನಪ್ಪ ಅಂತ ಅಂದರೆ, ಸಿನ್ಸ್ ದಿ ಇನ್ವೆಂಟ್ ಆಫ್ ಪ್ಲಾಸ್ಟಿಕ್ ಎಲ್ಲ ಊರುಗಳನ್ನು ಅದು ಎಷ್ಟರ ಮಟ್ಟಿಗೆ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಮೊದಲೆಲ್ಲ ಯಾರು ಎಷ್ಟೇ ದೊಡ್ಡ ಯಾತ್ರೆಗಳನ್ನು ಮಾಡಿಬಂದರೂ ಆ ಊರುಗಳಲ್ಲಿ ಒಂದೊಂದು ತಿಂಗಳಿದ್ದು ಬಂದರೂ ಅಂತಹ ಕಸ ಅಲ್ಲಿ ಫಾರ್ಮ್ ಆಗ್ತಾ ಇರಲಿಲ್ಲ. ಯಾಕಂದರೆ ಬಂದಂಥ ಕಸವು ಸಹ ಕೆಲವೇ ತಿಂಗಳಲ್ಲಿ ಅದು ಎಲ್ಲ ಕರಗೋಗ್ತಾ ಇತ್ತು ಮಣ್ಣಿನಲ್ಲಿ. ಆದರೆ ಈಗ ಆ ಥರ ಪರಿಸ್ಥಿತಿ ಇಲ್ಲ. ಪ್ಲಾಸ್ಟಿಕ್ ನೂರಾರು ವರ್ಷ ಸಾವಿರಾರು ವರ್ಷಗಳ ಕಾಲ ಜಗ್ಗದು ಯಾರಿಗೂ ಜಗ್ಗದು ಅನ್ನೋ ರೀತಿ ಅಲ್ಲೇ ಇದ್ದೇ ಇರುತ್ತೆ. ಆದ್ದರಿಂದ ಅಂತಹ ಊರುಗಳಲ್ಲಿ ನಾವು ಈ ಥರದ ಒಂದು ಮಾಲಿನ್ಯವನ್ನು ಉಂಟು ಮಾಡುವಂಥ

ಪದಾರ್ಥಗಳನ್ನು ತೆಗೆದುಕೊಂಡು ಹೋಗೋದನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಹಾಗೆ ಕೆಲವು ಸ್ಥಳಗಳಲ್ಲಿ ಹೇಗೆ ನಡ್ಕೋಬೇಕಾಗುತ್ತೆ ಹಾಗೆ ನಡ್ಕೋಬೇಕಾಗುತ್ತೆ. ನಾವೆಲ್ಲರೂ ಸಹ ಆ ಒಂದು ಜಾಗಕ್ಕೆ ಇರುವಂಥ ಘನತೆಯನ್ನು ನಾವು ಗೌರವಿಸಬೇಕಾಗುತ್ತೆ, ಆ ಊರಿಗೆ ಇರುವಂಥ ಘನತೆಯನ್ನು ಗೌರವಿಸಬೇಕಾಗುತ್ತೆ. ಯಾಕಂದರೆ ಜಪಾನ್ನಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ, ಅದೇನಂತ ತಿಳಿಸ್ತೀನಿ ಈ ಒಂದು ಗೀತೆಯ ನಂತರ. ಕೇಳ್ತಾರೆ ನಿಮ್ಮ ಮೆಚ್ಚಿನ ವಿದ್ಯು ಭಾರತಿ ಆಕಾಶವಾಣಿ ಕನ್ನಡ. ಹಾಗೆ 2026ನಲ್ಲಿ ಇದು ಟೂರ್ ಟೈಮ್ ಅನ್ನೋ ವಿಷಯವನ್ನು ಮಾತನಾಡ್ತಿದ್ದೀವಿ ಅಲ್ವಾ, ನಿಮ್ಮ ಟೂರ್ ಪ್ಲ್ಯಾನ್ ಏನಿದೆ ಅನ್ನೋದನ್ನು ಸಹ ತಿಳಿಸ್ಕೊಡಿ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನಾವು ಇಂದಿನ ಕಾರ್ಯಕ್ರಮದಲ್ಲಿ ಇದು ಟೂರ್ ಟೈಮ್ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ದೀವಿ. ಹೌದು, ಟೂರ್ ಟೈಮ್ನಲ್ಲಿ ಏನೆಲ್ಲ ಪ್ಲ್ಯಾನ್ ಮಾಡ್ಕೊತೀವಿ, ಹಾಗೆ ಅದರ ಜೊತೆಗೆ ನಾವು ಮೈಂಡ್ಫುಲ್ಲಾಗಿ ಯೋಚನೆ ಮಾಡಬೇಕಾಗಿರುವಂಥ ವಿಷಯ ನಾವು ಹೇಗೆಲ್ಲ ಇರಬೇಕು ಮತ್ತು ಪ್ರಕೃತಿಯ ಜೊತೆ ಇಷ್ಟರ ಮಟ್ಟಿಗೆ ನಾವು ಬೆರಿಬೇಕು ಅನ್ನೋದನ್ನು ನಾವೆಲ್ಲ ಒಂದು ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಹೇಳಿದೆ. ಜಪಾನ್ನಲ್ಲಿ ಆದಂಥ ಒಂದು ಇನ್ಸಿಡೆಂಟನ್ನು ನಿಮ್ಮ ಹತ್ರ ಹೇಳ್ತೀನಿ ಅಂತ ಹೇಳಿದೆ. ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ, ಜಪಾನ್ನಲ್ಲಿ ಇರುವಂಥ ಒನ್ ಆಫ್ ದಿ ಆ್ಯಕ್ಟಿವ್ ವಾಲ್ಕನೋ ಯಾವುದಪ್ಪ ಅಂತಂದರೆ ಅದು ಮೌಂಟ್ ಫ್ಯೂಸಿ. ಅದನ್ನು ಒಂದು ಹೇಗಪ್ಪ ಅಂತಂದರೆ ಅದನ್ನು ಪಿಲ್ಗ್ರಿಮೇಜ್ ಪ್ಲೇಸ್ ಆಗೂ ಸಹ ಜಪಾನಿಯರು ಅದನ್ನು ನೋಡ್ತಾರೆ. ಹಾಗೆ ಟಾಲೆಸ್ಟ್ ಮೌಂಟೇನ್ ಕೂಡ ಅದು ಜಪಾನ್ನಲ್ಲಿ ಹೊನ್ಶು ಐಲ್ಯಾಂಡಲ್ಲಿ ಈ ಈ ಫ್ಯೂಸಿ ಎನ್ನುವಂಥ ಮೌಂಟೇನ್ ಇದೆ. ಜನಗಳೆಲ್ಲ ಅಲ್ಲಿ ಹೋಗಿ ನೋಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈ ಹೊನ್ಶು ಐಲ್ಯಾಂಡ್ ಇದೆಯಲ್ವ, ಅಲ್ಲಿ ಅಲ್ಲಿ ನಿಂತ್ಕೊಂಡ್ರೆ ಬೆಟ್ಟ ಆ್ಯಕ್ಟಿವ್ ವಾಲ್ಕನೋ ಕಾಣುತ್ತೆ, ಅಂದರೆ ಮೌಂಟ್ ಫ್ಯೂಸಿ ಕಾಣುತ್ತೆ. ಅಲ್ಲಿ ಜನ ಏನು ಮಾಡ್ತಾಯಿದ್ರು, ಆ ಮನೆಗಳ ಪಕ್ಕದಲ್ಲೇ ನಿಂತ್ಕೊಂಡು ನೋಡೋದಕ್ಕೆ ಆರಂಭವನ್ನು ಮಾಡ್ತಾರೆ. ಹಾಗೆ ಹೇಗಾಗುತ್ತಪ್ಪ ಅಂತಂದರೆ ಅಲ್ಲಿ ಲೋಕಲ್ಸ್ಗೆ, ಅಲ್ಲಿನ ಜನಗಳಿಗೆ ಹಿಂಸೆ ಆಗುತ್ತೆ, ಇದು ಅವರ ಪ್ರೈವಸಿಗೂ ಸಹ ಕಂಟಕ ಆಗುತ್ತೆ. ಹಾಗೇನು ಮಾಡ್ತಾರೆ ಅಲ್ಲಿನ ಜನಗಳೆಲ್ಲ, ಇದು ಆಶ್ಚರ್ಯಕರವಾಗಿದೆ ಸ್ನೇಹಿತರೆ, ಒಂದು ದೊಡ್ಡ ಗೋಡೆಯನ್ನು ನಿರ್ಮಿಸ್ತಾರೆ. ಅವರ ಮನೆಗಳ ಪಕ್ಕ ದೊಡ್ಡ ಗೋಡೆಯನ್ನು ನಿರ್ಮಿಸ್ತಾರೆ. ಅದ್ರ ಮೂಲಕ ಒಂದು ನಿಂತ್ಕೊಂಡು ನಾವು ರಸ್ತೆಯಲ್ಲೇ ಅದನ್ನು ಮೌಂಟ್ ಫ್ಯೂಸಿ ನೋಡ್ಬೋದಿತ್ತಲ್ವ. ಅವರು ಯಾವಾಗ ಗೋಡೆಯನ್ನು ನಿರ್ಮಿಸ್ತಾರೆ ಆಗ ಮೌಂಟ್ ಫ್ಯೂಸಿ ಕಾಣೋದಕ್ಕೆ ಕಾಣೋದಿಲ್ಲ. ಅವಾಗ ಜನ ಯಾರು ಊರಿನ ಮಧ್ಯದಲ್ಲಿ ನಿಲ್ಲೋದನ್ನು ಬಿಡ್ತಾರೆ, ಹಾಗೆ ಹೋಗಿ ನಿಗದಿತ ಸ್ಥಳದಲ್ಲಿ ಹೋಗಿ ನೋಡ್ತಾರೆ. ಹಾಗೆ ಕೆಲವು ಜಾಗಗಳಲ್ಲಿ ನಾವು ಹೇಗಿರಬೇಕು ಅನ್ನೋ ರೂಲ್ಸ್ ಇರುತ್ತೆ, ಅದನ್ನು ನಾವು ಫಾಲೋ ಮಾಡಿದ್ರೆ ಚೆಂದ. ಹಾಗೆಯೇ ಈಗೆಲ್ಲ ನಿಮಗೆ ಗೊತ್ತಿದೆ ಅಲ್ವಾ, ರೋಮ್ನಲ್ಲಿ ಹಾಗೆ ಸ್ವಿಝರ್ಲ್ಯಾಂಡಲ್ಲಿ ಇಟಲಿ ಇಲ್ಲೆಲ್ಲ ಈ ದೇಶಗಳಲ್ಲಿ ಇಷ್ಟೇ ಜನ ಟ್ರಾವೆಲರ್ಸ್ ಬರಬೇಕು ಅಂತ ಈಗ ನಿಗದಿ ಮಾಡ್ತಾ ಇದ್ದಾರೆ. ಹೆಚ್ಚಿಗೆ ಜನರನ್ನು ಅವರು ಎನ್ಕರೇಜ್ ಮಾಡ್ತಾ ಇಲ್ಲ. ವರ್ಷಕ್ಕೆ ನಮಗೆ ಅದರಿಂದ ಬರುವಂಥ ಇನ್ಕಮೇ ಬೇಡ, ಇಷ್ಟೇ ಕೆಲವೇ ಮೆಂಬರ್ಸ್ ಬರಲಿ, ಅದರ ಮೇಲೆ ಜನಗಳು ಬರೋದು ಬೇಡ ಅಂತ ಕೆಲವು ದೇಶಗಳು ಒಂದು ಕ್ಯಾಪನ್ನು ಇಟ್ಬಿಟ್ಟಿದ್ದಾರೆ. ಇದ್ರ ಮೇಲೆ ಬೇಡ ನಮಗೆ ಅಂತ ಸ್ವಿಝರ್ಲ್ಯಾಂಡಲ್ಲೂ ಆಗ್ಬೋದು, ಇಷ್ಟೇ ಜನಗಳು ಬೇಕು ಅಂತ ಒಂದು ಕ್ಯಾಪನ್ನು ಇಡ್ತಾಯಿದ್ದಾರೆ. ಬಿಕಾಸ್ ಜನಗಳು ಆ ಜಾಗಗಳು ಹೋದಾಗ ಹೇಗೆ ಇರಬೇಕು ಅನ್ನೋದನ್ನು ಅವರು ನಡ್ಕೊಂಡಿಲ್ಲ, ಮತ್ತು ಅವರ ಪ್ರೈವಸಿಗೆ ಕಂಟಕಾಗೋ ರೀತಿ ನಡ್ಕೊಂಡಿದ್ದಾರೆ. ಅದರಿಂದ ನಾವೆಲ್ಲರೂ ಸಹ ಪ್ರಜ್ಞಾಪೂರ್ವಕವಾಗಿ ಯಾವುದಾದ್ರೂ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಾಗ ಆ ಊರಿನ ನಿಯಮಗಳಿಗೆ ಗೌರವವನ್ನು ಕೊಟ್ಟು ನಾವು ಕೇವಲ ಆ ಜಾಗಗಳಿಗೆ ಹೋಗಿ ಎಂಜಾಯ್ ಮಾಡಿಕೊಂಡು ಬರೋದಷ್ಟೇ ನಾವು ಕಲಿಬೇಕಾಗುತ್ತೆ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಸುಮ್ಮನೆ ಒಂದು ಉಡುಗೊರೆ ಒಲವೇ ಕೇಳುವ, ಮಡಚಿ ಕೈಗೆ ಇಡುವೆನು ನನ್ನ ಈ ಜೀವವ. ಈ ಹೃದಯವ ಎಷ್ಟು ಚೆನ್ನಾಗಿದೆ ಅಲ್ವಾ? ನಿನಗೇನು ಗಿಫ್ಟ್ ಬೇಕು ಕೇಳು ಅಂತ ಸಿಂಪಲಾಗಿ ಕೇಳಿದ್ರೆ, ನನ್ನ ದೇಹದ ಅಂಗಾಂಗಗಳ ಪ್ರೀತಿಗೆ ಪ್ರತೀಕವಾದಂತಹ ಹೃದಯವ ನಿನಗೆ ಕೊಟ್ಬಿಡ್ತೀನಿ ಅನ್ನುವಂಥ ಪ್ರೇಮದ ಆ ಒಂದು ಅತಿರೇಕವಾದ ಭಾವ ಎಷ್ಟು ಚೆಂದ ಅಲ್ವಾ ಸ್ನೇಹಿತರೆ? ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಇಂದಿನ ಗಾನಭಜಾನ ಕಾರ್ಯಕ್ರಮದಲ್ಲಿ ಇದು ಟ್ರಿಪ್ ಟೈಮ್ ಅನ್ನುವಂಥ ವಿಷಯದ ಕುರಿತು ಮಾತನಾಡ್ತಿದ್ವಿ. ಹಾಗೆ ನಮ್ಮ ಅನೇಕ ಸ್ನೇಹಿತರ ಸಂದೇಶಗಳು ಬಂದಿದೆ, ಅವರ ಟ್ರಿಪ್ ಪ್ಲ್ಯಾನ್ ಏನಿದೆ ಅದನ್ನೆಲ್ಲ ಸಹ ನೋಡೋಣ. ದಯಾನಂದ್ ಮಾವಟ್ಕರ್ ಟಿ ಸಿ ಪಾಳ್ಯ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಿದ್ದು ಅವರು ಮೂಡ್ಲಪಾಳ್ಯದಿಂದ, ಹೌದು ನನ್ನ ಮಗ ಇವತ್ತು ಟ್ರಿಪ್ ಹೋಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದು ಟ್ರಿಪ್ ಟೈಮ್ ಅಂತ ಹೇಳಿದ್ದಕ್ಕೆ ತಕ್ಕನಾಗಿ ನಿಮ್ಮ ಮಗ ಟ್ರಿಪ್ ಹೋಗಿದ್ದಾರೆ. ಹಾಗೆ ಯಾರಿದು ನಂಬರ್ ಎಂಡಿಂಗ್ ವಿತ್ 5789 ಇವರ ಸಂದೇಶ ಬಂದಿದೆ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಮುಂದಿನ ಸಂದೇಶ ತುಮಕೂರಿನ ಭೀಮಸಂದ್ರದಿಂದ ಬಿ ಎಸ್ ವೆಂಕಟನಾರಾಯಣ ಅವರ ಸಂದೇಶ ಬಂದಿದೆ. ಪ್ರವಾಸದ ಕುರಿತು ನೀವು ನಡೆಸ್ಕೊಡ್ತಿರುವಂಥ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಪ್ರವಾಸವನ್ನು ಕುರಿತು ನನ್ನ ಒಂದು ಚಿಕ್ಕ ಕವನವನ್ನು ತಮ್ಮ ಹವಗಾವನೆಗೆ ಕಳಿಸ್ತಾ ಇದ್ದೀನಿ ಅಂತ ಒಂದು ದೊಡ್ಡ ಕವಿತೆಯನ್ನು ಕಳಿಸಿದ್ದೀರಾ. ಕೆಲವು ಸಾಲುಗಳನ್ನು ನಾನು ನೋಡ್ತೀನಿ. ಹೊಸ ಬೆಳಕ ಕಿರಣದ ಪ್ರಕಾಶದಲ್ಲಿ ಕತ್ತಲೆ ಕಳೆದು ಮನವು ಅರಳಲಿ, ನವಚಿಂತನೆ ಸಂತತಿ ಸಾವಿರವಾಗಲಿ, ಬೆಳೆಯಲಿ ಹೊಸ ಬೆಳೆ ಹಸಿರಾಗಿ ಇಳೆ, ಉಳಿಯುವುದು ಒಂದೇ ಸವಿ ನೆನಪುಗಳು ಸುಂದರ ಕ್ಷಣಗಳು, ನೆನಪಿಸುತ್ತಾ ಸವಿಯುವ ಕಾಲದೆ ನೋಡದ ಸ್ಥಳಗಳ ಕೌತುಕ ಉಳಿಸಿ ಕಾಪಿಡುತ್ತಾ ಅನ್ನುವಂಥ ಒಳ್ಳೆಯ ಸಂದೇಶವನ್ನು ಕಳಿಸಿದ್ರೆ ಧನ್ಯವಾದ. ಹಾಗೆ ಮುಂದಿನ ಸಂದೇಶ ಯಾರಿದು, ನನಗೆ ಈ ಸಮಯದಲ್ಲಿ ಕೊಡಚಾದ್ರಿ ಬೆಟ್ಟದ ಪ್ರವಾಸ ತುಂಬ ಇಷ್ಟ, ಅಕ್ಟೋಬರ್ ಕೊನೆ ವಾರದಲ್ಲಿ ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ವೈಟ್ ಫೀಲ್ಡ್ನಿಂದ ಧನ್ಯಕುಮಾರ್ ಅವರು. ಹೌದು, ಒಳ್ಳೆಯ ಜಾಗ ಕೊಡಚಾದ್ರಿಯ ಟ್ರಕ್ಕಿಂಗ್ ಆಗ್ಬೋದು, ಸೂಪರ್ಬ್. ಎಷ್ಟು ಎಂಜಾಯ್ ಮಾಡ್ತೀವಿ ಅಂತ ಅಂದರೆ ಆ ಕಡೆ ಕೊಡಚಾದ್ರಿ, ಈ ಕಡೆ ನಮ್ಮ ಕೊಡಗಿನ ಕಡೆ ಇರುವಂತಹ ಜಾಗಗಳು ಅಷ್ಟೇ ಟ್ರಕ್ಕಿಂಗ್ ಮಾಡೋದಕ್ಕೆ. ಮಾಂದಲ್ಪಟ್ಟಿ ತುಂಬ ಒಳ್ಳೆಯ ಜಾಗ, ಎಷ್ಟು ಅದನ್ನು ಬ್ಯೂಟಿಫುಲ್ಲಾಗಿ ಟ್ರಕ್ ಮಾಡಿದ್ದೀವಿ, ನೀವು ಸಹ ಮಾಡ್ತೀರಾ ಅನ್ನೋ ನಂಬಿಕೆ. ಹಾಗೆ ಯಾರಿದು ಮುಂದಿನ ಸಂದೇಶ, ನಮ್ಮ ರೇಡಿಯೋ ಮಿತ್ರ ಸಂತೋಷ್, ಬನ್ನಿ ನಾನು ಚಿತ್ರದುರ್ಗಕ್ಕೆ ಬರ್ತೇನೆ, ಅಲ್ಲಿ ನನ್ನ ಆಂಟಿ ಅಂಕಲ್ ಇದ್ದಾರೆ, ಅವರ ಹೋಟೆಲ್ ಇದೆ ಇಡ್ಲಿ ವಡೆ ತುಂಬ ಪ್ರಸಿದ್ಧವಾದ ಹೋಟೆಲ್, ಅಲ್ಲಿ ಟಿಫಿನ್ ಮಾಡಿ ಕೋಟೆ ಹತ್ತೋಣ. ವಾವ್, ಎಷ್ಟು ಒಳ್ಳೆಯ ವಿಷಯವನ್ನು ಹೇಳಿದ್ದೀರಾ, ಖಂಡಿತ ಹೋಗೋಣ. ಯಾರಿದು, ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ. ನೋಡಿ, ಬೆಟ್ಟ ಹತ್ತೋಕ್ಕೂ ಮುಂಚೆನೇ ಶಕ್ತಿ ಬರುತ್ತೆ, ಹಾಗೆ ಬೆಟ್ಟ ಹತ್ತಿ ಸುಸ್ತಾಗಿ ಬಂದಮೇಲೂ ಸಹ ನಿಮ್ಮ ಅಂಕಲ್ ಹೋಟೆಲ್ ಇದೆಯಲ್ಲ, ಖುಷಿಯಾಯಿತು. ಥ್ಯಾಂಕ್ ಯು ಇನ್ವೈಟ್ ಮಾಡಿದ್ದಕ್ಕೆ. ಹಾಗೆ ಮಂಡಿಕಲ್ ಕೃಪಾ ಉಮೇಶ್ ಅವರ ಸಂದೇಶ ಬಂದಿದೆ. ನಾನು ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾ ಕೇಳ್ತಾ ಇದ್ದೀನಿ, ಕಾರ್ಯಕ್ರಮದ ವಿಷಯ ಕೇಳಿ ನನಗೆ ತುಂಬ ಸಂತೋಷ ಆಯಿತು. ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಹೋದಂತಹ ಪ್ರವಾಸ ನೆನಪಾಯಿತು, ಅದಕ್ಕೆ ನಾವು ಯಾವ ರೀತಿ ಪ್ಲ್ಯಾನ್ ಮಾಡಿ ಹೋಗಿದ್ದೆವು ಎಂಬೆಲ್ಲ ವಿಚಾರಗಳು ಸಹ ನೆನಪಿಗೆ ಬಂತು. ನೆನಪಿಸಿದ ನಿಮಗೆ ಮತ್ತು ಪ್ರಸಾರ ಮಾಡಿದ ನಿಲಯಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸಂದೇಶಗಳಿಗೂ ಧನ್ಯವಾದಗಳು. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಆ ಸಂದೇಶಗಳನ್ನ ಖಂಡಿತ ನೋಡ್ತೀನಿ. ನಿಮ್ಮ ಸಂದೇಶಗಳು ಬರಲಿ. 2026 ನಿಮ್ಮ ಪ್ಲ್ಯಾನ್ಸ್ ಏನಿದೆ? ಹಾಗೆ ಇದು ಟೂರ್ ಟೈಮ್ ಅಲ್ವಾ, ನಿಮ್ಮ ಪ್ಲ್ಯಾನ್ಸ್ ಹೇಗಿರುತ್ತೆ ಮತ್ತು ಹೋಗಬೇಕು ಅಂದ್ಕೊಂಡಿರುವಂಥ ಜಾಗ ಯಾವುದು ಅನ್ನೋದನ್ನು ಸಹ ತಿಳಿಸ್ಕೊಡಿ. ಮತ್ತೊಂದು ಈಗ ಒಂದು ಪುಟ್ಟ ಬ್ರೇಕನ್ನು ತೆಗೆದುಕೊಳ್ಳೋಣ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ನ ಕಲಿಕೆ 2.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಉದ್ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 7:22. ಈಗ ಕೇಳಿ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸೃಷ್ಟಿಚೋದನೆಗಳಿಂ ನರನುಳಿಷ್ಟಗಳುದಯ ಇಷ್ಟ ಸಿದ್ಧಿಗೆ ಯಂತ್ರ ತಂತ್ರಗಳ ಯುಕ್ತಿ. ಸೃಷ್ಟಿಚೋದನೆಗಳಿಂ ನರನುಳಿಷ್ಟಗಳುದಯ ಇಷ್ಟ ಸಿದ್ಧಿಗೆ ಯಂತ್ರ ತಂತ್ರಗಳ ಯುಕ್ತಿ. ತ್ವಷ್ಟ್ರ ಕುಶಲದೆ ಸೃಷ್ಟಿ ವಿಕೃತಿಯಿಂತನ್ಯೋನ್ಯ ಸ್ಪೃಷ್ಟರ್ ಪ್ರಕೃತಿ ನರರು ಮಂಕುತಿಮ್ಮ. ತ್ವಷ್ಟ್ರ ಕುಶಲದೆ ಸೃಷ್ಟಿ ವಿಕೃತಿಯಿಂತನ್ಯೋನ್ಯ ಸ್ಪೃಷ್ಟರ್ ಪ್ರಕೃತಿ ನರರು ಮಂಕುತಿಮ್ಮ.

ಸೃಷ್ಟಿ ಚೋದನೆಗಳಿಂ ನರನುಳ್ ಇಷ್ಟಗಳ ಉದಯ ಇಂತ ಮುಂದುವರೆದು ಸ್ಪಷ್ಟ ಪ್ರಕೃತಿ ನರರು ಅಂತ ತಿಳಿಸಿದ್ದಾರೆ. ಸೃಷ್ಟಿ ಅಂದ್ರೆ ಸೃಷ್ಟಿಕರ್ತನ ಪ್ರಚೋದನೆ ಪ್ರೇರಣೆಯಿಂದ ಮನುಷ್ಯನಲ್ಲಿ ಬಯಕೆ ಹುಟ್ಟುತ್ತೆ. ರಸಭರಿತವಾದ ಹಣ್ಣು, ಸುಂದರವಾದ ಹೆಣ್ಣನ್ನ, ಮನಮೋಹಕವಾದ ಬಣ್ಣವನ್ನ ಸೃಷ್ಟಿಸಿ ಮನುಷ್ಯನ ಕಣ್ಣು ಮುಂದೆ ಆಡಿಸಿದರೆ, ಪ್ರಚೋದನೆ ಮಾಡಿದರೆ ಅವನಲ್ಲಿ ಅದನ್ನು ಪಡೆದುಕೊಳ್ಳುವ, ಅನುಭವಿಸುವ ಬಯಕೆ ಆಗುವುದಿಲ್ವೇ? ಬಯಕೆಗಳ ಈಡೇರಿಕೆಗಾಗಿ ಹಲವು ಬಗೆಯ ಸಾಧನಗಳನ್ನು ಬಳಸ್ತಾ ಹೋಗ್ತಾನೆ, ಉಪಾಯಗಳನ್ನು ಹುಡ್ತಾ ಹೋಗ್ತಾನೆ. ಸೃಷ್ಟಿಕರ್ತ ಬ್ರಹ್ಮನ ಕೌಶಲ್ಯದಿಂದ, ಚಾತುರ್ಯದಿಂದ, ಈ ಪ್ರಚೋದನೆಯಿಂದಲೇ ಸೃಷ್ಟಿಯು ವಿಕೃತಿ ಆಗ್ತಾ ಹೋಗಿದೆ. ಇಲ್ಲಿ ಪ್ರಕೃತಿ ಕೆಲಸ ಒಂದ್ ಕಡೆ ಹೇಳಿದ್ದಾರೆ, ಪುರುಷನ ಕೆಲಸ ಒಂದ್ ಕಡೆ ಹೇಳಿದ್ದಾರೆ. ಪ್ರಕೃತಿ ಪುರುಷ

ಇವರಿಬ್ಬರ ಅನ್ಯೋನ್ಯವಾಗಿ ಜಗತ್ತಿನಲ್ಲಿ ಜತೆಗಾರರಾಗಿದ್ದಾರೆ. ಅದರ ಬೆಳವಣಿಗೆಗೆ, ಅದರ ವಿಕೃತಿಗೆ, ವ್ಯತ್ಯಾಸಗಳಿಗೆ ಎಲ್ಲಕ್ಕೂ ಕಾರಣರಾಗಿರ್ತಕ್ಕಂಥವರು ಪ್ರಕೃತಿ ಹಾಗೂ ಈ ಸುತ್ತಲಿನ ಜನ.

ಮಂಗಳ ಪ್ರತ್ಯುಕ್ತಿ ನರಚರಿತೆ ಕಾವ್ಯ ವಿಜ್ಞಾನಗಳ್ ನಿಗಮಾನುಸರಗಳ್ ದಿವ್ಯ ಚರಿತಂಗಳ ಪ್ರತ್ಯುಕ್ತಿ ನರಚರಿತೆ ಕಾವ್ಯ ವಿಜ್ಞಾನಗಳ್ ನಿಗಮಾನುಸರಗಳ್ ನವ್ಯ ಸಂಪದ ವಾರ್ಷ ಸಂಪದುದ್ಧತವಿಂತು ಸವ್ಯ ಪೇಕ್ಷಗಳುಭಯ ಮಂಕುತಿಮ್ಮ ನವ್ಯ ಸಂಪದ ವಾರ್ಷ ಸಂಪದುದ್ಧತವಿಂತು ಸವ್ಯ ಪೇಕ್ಷಗಳುಭಯ ಮಂಕುತಿಮ್ಮ.

0: ದಿವ್ಯ ಚರಿತಂಗಳ ಪ್ರತ್ಯುಕ್ತಿ ನರಚರಿತೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇದನ್ನ ಅಂತ ಹೇಳಿದ್ರೆ, ಬಹಳ ಅದ್ಭುತವಾಗಿರ್ತಕ್ಕಂತಹ ಕಲ್ಪನೆ ಇದೆ, ಜೊತೆಗೆ ಸತ್ಯಾಂಶ ಕೂಡ ಇದೆ. ದಿವ್ಯವಾದ ರಾಮನ ಚರಿತ್ರೆ, ಶ್ರೀಕೃಷ್ಣನ ಚರಿತ್ರೆ, ರಾಮಾಯಣ, ಭಾಗವತ, ಮಹಾಭಾರತ ಇರೋ ಹಾಗೆ ಅದ್ಭುತವಾಗಿದೆ. ಭೂಲೋಕದ ಸಾಮಾನ್ಯ ಚರಿತ್ರೆನೂ ಕೂಡ ಅದ್ಭುತವಾಗಿದೆ ಅಂತ ಹೇಳ್ತಾ, ಅದು ವಿಶೇಷ. ನಾವು ಭಗವಂತ ಬೇರೆ, ಅಲ್ಲಾಗಿರ್ತಕ್ಕಂಥದ್ದು ಮನುಷ್ಯನೇ ಹೀಗೆ ಅನ್ನೋ ಯೋಚನೆ ಮಾಡ್ತೀವಲ್ವಾ, ಗುಂಡಪ್ಪನ ದೃಷ್ಟಿಕೋನ ಹಾಗಲ್ಲ. ಪ್ರತಿ ಮನುಷ್ಯನ ಚರಿತ್ರೆ ಇದೆಯಲ್ಲ, ಚರಿತ್ರೆ ಇದೆಯಲ್ಲ, ಅದು ಕೂಡ ದಿವ್ಯ ಚರಿತ್ರೆಗೆ ಪ್ರತ್ಯುಕ್ತಿ ಇದ್ದಾಗಿದೆ ಅಂತ ಹೇಳಿ. ರಾಮನಂತೆ ಇಲ್ಲಿ ಯಾರೂ ಇಲ್ವಾ, ಏಕಪತ್ನಿ ವ್ರತಸ್ಥರಿಲ್ವಾ, ಅಣ್ಣ ತಮ್ಮಂದರನ್ನ ವಿಶ್ವಾಸ ನೋಡ್ಕೊಳ್ಳೋನು ಇಲ್ವಾ, ಇದಾನೆ. ಅವನು ಬಿಲ್ಲು ಬಾಣ ಹಿಡಿದಲೇ ಇರ್ಬೋದು, ಲಂಕೆಗೆ ಹೋಗಿದ್ದಲೇ ಇರ್ಬೋದು, ಅಂದ್ರೆ ಇರ್ತಕ್ಕಂಥ ಅಲ್ಪಾಂಶವಾಗಿರ್ತಕ್ಕಂಥ ಕೆಲವು ಅಂಶಗಳಾದರೂ ಕೂಡ ನರನಲ್ಲಿ ಕಾಣಿಸುತ್ತೆ. ಕೃಷ್ಣ ಮಾಡ್ತಕ್ಕಂಥ ಪವಾಡ, ಅವನು ಮಾಡೋ ಸಂಧಾನ ಇತ್ಯಾದಿಗಳು, ಆ ಯುದ್ಧದಲ್ಲಾಗಿರ್ತಕ್ಕಂಥದ್ದು, ಒಂದೂವರೆ ಪಕ್ಷ ಮಾಡ್ತಕ್ಕಂಥದ್ದು, ಈ ಎಲ್ಲ ನೋಡಿದ್ರೆ ಆ ತರ ಜನಗಳು ಹೇಳಲ್ವೇ, ಎಲ್ಲ ಕೃಷ್ಣ ಪರಮಾತ್ಮ ಇದ್ದಾಗಿದೆ ಕಣಯ್ಯ ಅಂತ ಹೇಳ್ಬಿಡ್ತೀವಲ್ವಾ. ಅಂದ್ರೆ ಅವನ ಆ ದಿವ್ಯ ಚರಿತ್ರೆಯ ಒಂದು ಅಂಶ ಇವತ್ತಿನ ಮನುಷ್ಯನ ನಮಗೆ ಕಾಣಿಸ್ತಾ ಇದೆ. ಅಂದ್ರೆ ನಶಿದು ಹೋಗುವಂತಹದ್ದಲ್ಲ. ಹಾಗೇನೆ ಕಾವ್ಯ ವಿಜ್ಞಾನ ನಿಗಮಾನುಸರಗಳು ಅನ್ನೋ ಮಾತನ್ನು ಹೇಳಿದ್ದಾರೆ. ಕಾವ್ಯ ಅಂದ್ರೆ ಸಂಗೀತ, ಸಾಹಿತ್ಯ, ಕಲೆ, ಇದರೆಲ್ಲ ಕಾವ್ಯ ಅಂತ ಕರಿತೀವಿ. ಇದು ಬುದ್ಧಿಗೆ ಪ್ರೇರಣೆ ಕೊಡ್ತಕ್ಕಂಥದ್ದು, ಬೌದ್ಧಿಕ ಆನಂದವನ್ನು ಕೊಡ್ತಕ್ಕಂಥದ್ದು. ಇನ್ನು ವಿಜ್ಞಾನಗಳು ಯಾವುದು, ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರ, ತಂತ್ರಜ್ಞಾನ ಇತ್ಯಾದಿಗಳು ಏನ್ ಮಾಡುತ್ತೆ, ಅದು ದೇಹಕ್ಕೆ ಲೌಕಿಕ ಸೌಖ್ಯಕ್ಕೆ ಸುಖಕ್ಕೆ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು, ಸಂತೋಷವನ್ನು ಕೊಡ್ತಕ್ಕಂಥದ್ದು. ಅದು ಹೇಗೆ, ನಿಗಮಾನುಸಾರಗಳು, ವೇದಶಾಸ್ತ್ರಗಳು ಕೊಟ್ಟಿರ್ತಕ್ಕಂತಹ ಒಂದು ತತ್ವ ಸಿದ್ಧಾಂತಗಳೇನಿದೆ ಅವುಗಳು ಕೂಡ, ಇವೆಲ್ಲದರಿಂದ ಹೊಸದಾಗಿರ್ತಕ್ಕಂತಹ ಸಂಪತ್ತು ಬರುತ್ತೆ ನಮಗೆ, ಆನಂದ ಅನುಭವಿಸ್ತೇವೆ ಅಂದ್ರೆ ಹೇಳ್ತಾರೆ ಗುಂಡಪ್ಪನವರು. ಇದಿಷ್ಟೇ ಅಲ್ಲಪ್ಪ, ಇದೆಲ್ಲ ಬಂದಿರೋದು ಯಾವ್ದರಿಂದ ಅಂದ್ರೆ ಆರ್ಷ ಸಂಪದ ಉದ್ಭುತವಿಂತು. ಆರ್ಷ ಸಂಪದ, ಸಹಸ್ರಾರು ವರ್ಷಗಳಿಂದ ಏನು ನಡ್ಕೊಂಡ್ಬಂದಿರತಕ್ಕಂತಹ ಒಂದು ಋಷಿ ಮುನಿಗಳ ಒಂದು ವಾಗ್ಝರಿ ಇದೆ, ವಾಣಿ ಇದೆ, ಉಪನಿಷತ್ತಿದೆ, ವೇದಗಳಿದೆ, ಇದೆಲ್ಲದರ ಪ್ರತಿರೂಪವೇ ಆ ಸಂಪತ್ತು ಬಂದಿರತಕ್ಕಂಥದ್ದು, ಅದರಿಂದ ತತ್ಫಲವಾಗಿ ಬಂದಿರತಕ್ಕಂಥದ್ದು ಅನ್ನೋ ಮಾತನ್ನು ಹೇಳಿದ್ದಾರೆ. ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ಚಿಂತನೆ. ಹಿರಿಯರು ಮಾಡಿರ್ತಕ್ಕಂಥ ಆಲೋಚನೆಗಳೆಲ್ಲವೂ ಕೂಡ ವ್ಯರ್ಥಾನು ಮಾತಲ್ಲ. ಹಿರಿಯ ಚರಿತ್ರೆಗಳೆಲ್ಲವೂ ಕೂಡ ಯಾವುದು ಹೋದದ್ದು ಅಂತ ಪ್ರಶ್ನೆ ಅಲ್ಲ, ಇವತ್ತಿಗೂ ಕೂಡ ನಡೀತಾ ಇದೆ. ಇವತ್ತು ಹೇಳ್ತಾರೆ, ಬಹುಶಃ ನನಗೆ ರಾಮ ಕಾಣಿಸ್ದಲೇ ಇರಬಹುದು, ಕೃಷ್ಣ ಕಾಣಿಸ್ದಲೇ ಇರಬಹುದು, ಇಡೀ ವಿಶ್ವವನ್ನೇ ಚಿತ್ರ ತೆಗೆದುಕೊಂಡಾಗ ವಿಶ್ವರೂಪ ದರ್ಶನ ಅಂತ ನಾವು ನೋಡಿದಾಗ ಇಲ್ಲಿರ್ತಕ್ಕಂಥ ಎಲ್ಲ ಮನುಷ್ಯರ ಒಂದೊಂದು ಮಾಡ್ತಕ್ಕಂತಹ ಕೃತ್ಯಗಳು, ಅವರ ಶಕ್ತಿಗಳು ನೋಡಿದಾಗ ನಮ್ಗೆ ಅಗಾಧ ಅಂತ ಅನ್ಸುತ್ತೆ. ಅವನು ಮಾಡಿರ್ತಕ್ಕಂಥ ರಚನೆಗಳು ನೋಡಿದ್ರೆ ಬಹುಶಃ ಸೃಷ್ಟಿಕರ್ತ ಬ್ರಹ್ಮನೇ ಸೃಷ್ಟಿ ಮಾಡೋಕೆ ಆಗುತ್ತೋ ಇಲ್ವೋ ಅಂತ ಆಶ್ಚರ್ಯವಾಗುವಂತ ರೀತಿಯಲ್ಲಿ ಅದ್ಭುತವಾದ ಸೃಷ್ಟಿಗಳನ್ನ ಮನುಷ್ಯ ರಚನೆ ಮಾಡಿದ್ದಾನೆ. ಅವನ ಶಕ್ತಿ ಕೂಡ ಅದ್ಭುತವಾಗಿರತಕ್ಕಂಥ ಶಕ್ತಿ ಇದೆ. ಅಂದ್ರೆ ಇದೆಲ್ಲವೂ ಸೇರಿರ್ತಕ್ಕಂತಹ ಒಂದು ಇದೆಯಲ್ಲ ಆ ವಿಶ್ವರೂಪ, ಇಡೀ ಜಗತ್ತೇ ಒಂದು ಶಕ್ತಿಯಾಗಿದೆ ಅದು ಹೇಳ್ತಾರೆ. ಅದರಿಂದ ಇದೆಲ್ಲವೂ ಕೂಡ ಸವ್ಯಾಪೇಕ್ಷೆಗಳು ಉಭಯವಾಗಿರ್ತಕ್ಕಂಥದ್ದು ಅನ್ನೋ ಮಾತನ್ನು ಹೇಳಿದ್ದಾರೆ. ಇದು ತುಂಬಾ ವಿಶೇಷವಾಗಿರ್ತಕ್ಕಂಥ ಒಂದು ಚಿಂತನೆಯನ್ನು ಕೊಟ್ಟಿದ್ದಾರೆ. ಇದನ್ನೇ ಕುರಿತು ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು, ಹೊಸ ತತ್ವ ಹಳೆ ತತ್ವ ಗೊಳಗು ಉಡೆ ಧರ್ಮ ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಶಾಸ್ತ್ರೀಯತರದಿಂದಲ್ಲ, ಎರಡೂ ಸೇರಿರ್ತಕ್ಕಂಥ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು ಅಂತ ಹೇಳಿ ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್ ಗದಸಿರಿ.

0: ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮವನ್ನು ಕೇಳಿದ್ರಿ ಸ್ನೇಹಿತರೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಇದು ಟೂರ್ ಟೈಮ್ ಅನ್ನುವಂತಹ ವಿಷಯದ ಕುರಿತು ಇಂದಿನ ಗಾನಪ್ರಚಾರ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಟೂರ್ ಟೈಮ್ ಅಂತ ಏನಕ್ಕೆ ಈ ಒಂದು ತಿಂಗಳುಗಳನ್ನೇ ಆಯ್ಕೆ ಮಾಡಿಕೊಟ್ರು ಅಂತ ಹೇಳದೆ ಹಾಗೆ ಪ್ಲಾನಿಂಗ್ಸ್ ಹೇಗಿರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಥರ ಟೇಸ್ಟ್ ಇರುತ್ತೆ, ಇಂಥ ಜಾಗಗಳು ಹೋಗಬೇಕು ಅನ್ನೋದು ಪ್ಲ್ಯಾನ್ ಆಗಿರುತ್ತೆ, ಎಲ್ಲಿ ಹೇಗಿರಬೇಕು ಅನ್ನೋದನ್ನು ಸಹ ತಿಳಿಸ್ಕೊಟ್ಟೆ. ನಾವೆಲ್ಲ ಹೇಗಿರಬೇಕು ಅನ್ನೋದನ್ನು, ಹಾಗೆ ನಾವು ಏನು ಮಾಡಬಾರ್ದು ಟ್ರಿಪ್ಗಳಿಗೆ ಹೋದಾಗ ಏನು ಮಾಡಬಾರ್ದು ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಏನು ಮಾಡಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಪರಸ್ಥಳಗಳಲ್ಲಿ ಏನು ಮಾಡಬಾರ್ದು ಅನ್ನೋದೇ ಮುಖ್ಯ ಆಗುತ್ತೆ. ಯಾವುದೋ ಒಂದು ನದಿಯಲ್ಲಿ ಅದರ ಆಳ ಆಗಲ, ಯಾವುದೋ ಒಂದು ಕೆರೆಯಲ್ಲಿ ಆಳ ಆಗಲ ಗೊತ್ತಿಲ್ಲದೆ ಇಳಿಯುವಂಥದ್ದು, ಯಾವುದೋ ಗೊತ್ತಿಲ್ಲದಿರುವಂಥ ಕೆಲಸಗಳನ್ನ ಮಾಡುವಂಥದ್ದು ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಹೆಚ್ಚಿನ ಸಂದರ್ಭದಲ್ಲಿ ನಾವು ಟೂರ್ಗೆ ಹೋದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದಕ್ಕಿಂತ ಮಾಡದೇ ಇರೋದ್ರ ಕಡೆ ಜಾಸ್ತಿ ಗಮನ ಕೊಡಬೇಕಾಗುತ್ತೆ. ಕೆಲವು ನೋವುಗಳು ಜಸ್ಟ್ ನೋ ಅಷ್ಟೇ, ಅದರಲ್ಲಿ ಪ್ರಾಬಬ್ಲಿ ಏನಾದರೂ ಇರ್ಬೋದಾ ಹಾಗೆ ಹೀಗೆ ಏನೋ ಒಂದು ರಿಕ್ವೆಸ್ಟ್ ನೋ ಆಗಲ್ಲ. ಒಮ್ಮೆ ನೀವೆಲ್ಲರೂ ಮಲೆನಾಡಿಗೆ ಹೋಗಿರ್ತೀರಾ, ನೀವೆಲ್ಲ ರಸ್ತೆಯಲ್ಲೇ ಓಡಾಡಿ ಬಂದಿರ್ತೀವಿ, ಆದರೆ ಒಮ್ಮೆ ಮಲೆನಾಡಿನ ಕಾಡುಗಳ ಒಳಗಡೆ ಇಳಿದಾಗಲೇ ಗೊತ್ತಾಗುತ್ತೆ ಕಾಡಿನ ರೌದ್ರತೆ ಏನು, ಅದು ಎಷ್ಟು ಸುಂದರವಾಗಿ ಹೊರಗಡೆಯಿಂದ ಕಾಣುತ್ತೆ, ಒಳಗಡೆ ಅಷ್ಟೇ ರೌದ್ರವಾಗಿರುತ್ತೆ. ಆ ಕಾಡುಗಳ ದಾರಿಗಳಲ್ಲಿ ಒಂದು ದಾರಿಯನ್ನು ತಪ್ಪಿದ್ರೆ ಮತ್ತೆ ವಾಪಸ್ ಬರೋದು ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಕೇವಲ ಆ ಜಾಗದಲ್ಲಿ ಆ ಮಲೆನಾಡಿನ ಕತ್ತಲೆಯ ಕಾಡುಗಳ ಒಳಗಡೆ ನಡೆದವ್ರಿಗಷ್ಟೇ ಗೊತ್ತಿರುತ್ತೆ. ಕೆಲವು ಅನುಭವಗಳು ಅಲ್ಲಿನ ಲೋಕಲ್ ಏನಿದ್ದಾರೆ ಅವರ ಮಾತುಗಳನ್ನು ಕೇಳಬೇಕಾಗುತ್ತೆ. ಸೊ ಎಷ್ಟೋ ಜಾಗಗಳಲ್ಲಿ ನಾವು ಕೆಲವು ನೋವುಗಳಿಗೆ ಜಸ್ಟ್ ನೋ ಅಂತ ಗೌರವ ಕೊಟ್ಟು ಸುಮ್ಮನೆ ಇರೋದು ಒಳ್ಳೆಯದು. ಇದು ಟೂರ್ ಟೈಮ್ ಆಗಿರೋದ್ರಿಂದ, ಹಾಗೆ ಮಕ್ಕಳಿಗೆ ರಜೆಯನ್ನು ನೀಡಿರುವ ಸಂದರ್ಭ ಆಗಿರೋದ್ರಿಂದ ಫ್ಯಾಮಿಲಿ ಸಮೇತ ಎಲ್ಲರೂ ಟೂರ್ಗೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ, ಸ್ನೇಹಿತರು ಟೂರ್ಗೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಒಂದು ಮಾತನ್ನು ಹೇಳ್ಬೋದು ಏನಪ್ಪ ಅಂತಂದರೆ, ಯಾರೆಲ್ಲ ಟೂರ್ಗೆ ಪ್ಲ್ಯಾನ್ ಮಾಡಿದ್ರೆ ಎಲ್ಲರೂ ಸಹ ಒಳ್ಳೆ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ನಿಮ್ಮ ಟೂರ್ ಅದೊಂದು ಎಂಜಾಯ್ ಮಾಡುವಂಥ ಸಮಯ ಆಗಲಿ, ಯಾವುದೇ ಕಾರಣಕ್ಕೂ ಅದು ಡಿಸಾಸ್ಟರ್ ಆಗದಿರೋ ಥರ ನೋಡ್ಕೊಳ್ಳಿ. ಒಟ್ಟಿನಲ್ಲಿ ದೇಶ ಸುತ್ತಬೇಕು, ಕೋಶ ಓದಬೇಕು, ದೇಶಗಳನ್ನು ಸುತ್ತಿ ಈ ಟೂರ್ಗೆ ಹೋದಂಥ ಸಂದರ್ಭದಲ್ಲಿ ಗೂಗಲ್ ಮ್ಯಾಪ್ಗೆ ಒಂದು ನಮಸ್ಕಾರವನ್ನು ಹೇಳಿ ಕೇವಲ ಅಲ್ಲಿನ ಊರಿನ ಜನರ ಜೊತೆ ಮಾತನಾಡ್ತಾ ಹೇಗೆ ಹೋಗಬೇಕು, ಹೇಗೆ ರೂಟ್ ಹೇಳಿ ಅಂತ ನಾವು ಕೇಳೋದ್ರಿಂದ ಆ ಊರಿನ ಭಾಷಾ ವೈಶಿಷ್ಟ್ಯ ನಮ್ಗೆ ಗೊತ್ತಾಗುತ್ತೆ, ಆ ಜನಗಳ ಜೊತೆ ನಾವು ಬೆರೀತೀವಿ, ಆ ಜನಗಳು ಹೇಗೆ ಸ್ಪಂದಿಸ್ತಾರೆ ಅಂತ ನಮ್ಗೆ ಗೊತ್ತಾಗುತ್ತೆ, ಹೊರಗಿನ ಪ್ರಪಂಚ ಹೇಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ. ಆದ್ದರಿಂದ ಈ ನಮ್ಮ ಏನಿದು ಡಿಜಿಟಲ್ ಮಾಧ್ಯಮಗಳಿದ್ದಾವೆ ಅದನ್ನೆಲ್ಲ ಸೈಡಲ್ಲಿಟ್ಟು ಅಲ್ಲಿನ ಜನಗಳ ಜೊತೆ ಮಾತನಾಡೋದ್ರಿಂದ ನಮಗೂ ಒಂದು ಬಾಂಧವ್ಯ ಬೆಳೆಯುತ್ತೆ. ಮಲೆನಾಡವ್ರು ಹೇಗೆ ಮಾತಾಡ್ತಾರೆ, ಮಂಡ್ಯದವ್ರು ಹೇಗೆ ಮಾತಾಡ್ತಾರೆ, ಬೆಳಗಾವಿಯವರು ಹೇಗೆ ಮಾತಾಡ್ತಾರೆ ಅನ್ನೋದು ಗೊತ್ತಾಗಬೇಕಾದ್ರೆ ಫಸ್ಟು ನಾವು ಮಾತನಾಡಬೇಕು, ನಾವು ಮಾತನಾಡಿ ಅವರ ಜೊತೆ ಬೆರೀಬೇಕು. ಹಾಗೆ ನಿಮ್ಮ ಟೂರ್ ಪ್ಲ್ಯಾನ್ಸ್ ಏನಿದೆ ಅನ್ನೋದನ್ನು ಹಂಚಿಕೊಳ್ಳಿ. ಸ್ಟುಡಿಯೋ ಸಮಯ 7:35 ಆಗ್ತಿದೆ, 7:35ಕ್ಕೆ ನಿಮಗೆಲ್ಲ ಗೊತ್ತಾಯಿದೆಯಲ್ಲ ಸ್ನೇಹಿತರೆ, ವಾರ್ತೆಗಳಿರುತ್ತೆ, ವಾರ್ತೆಗಳ ನಂತರ ನಮ್ಮ ಭೇಟಿ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು: ಸಮಗ್ರ ಸಾರಿಗೆ ಮತ್ತು ಸರಕು ಸಾಗಣೆ

0: ಅಧಿಕಾರ ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳ ಸಮಗ್ರ ಸುಧಾರಣೆಗೆ ವಿಶ್ವಸಂಸ್ಥೆಯಲ್ಲಿ ಭಾರತ ಕರೆ. ಬ್ರಹ್ಮೋಸ್ ಅಗ್ನಿ ನಿಯಂತ್ರಣ ವ್ಯವಸ್ಥೆ ಮತ್ತು ಲಾಂಚರ್ಗಳ ಪೂರೈಕೆಗೆ ರಕ್ಷಣಾ ಸಚಿವಾಲಯ 660 ಕೋಟಿ ರೂಪಾಯಿ ಒಪ್ಪಂದ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಸ್ಥಾನದಿಂದ ಕೆಳಗಿಳಿದ ಹರ್ಮನ್ ಪ್ರೀತ್ ಕೌರ್. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ವೆಸ್ಟ್ ಇಂಡೀಸ್ ವಿರುದ್ದ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ದೇಶದ ಸಾರಿಗೆ ಮತ್ತು ಸರಕು ಸಾಗಣೆ ವಲಯವನ್ನು ಬಲಪಡಿಸಲು ಸಮಗ್ರ ಸಾರಿಗೆ ಮತ್ತು ಸರಕು ಸಾಗಣೆ ಪ್ರಾಧಿಕಾರ ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಉದ್ಯಮ ವಲಯಕ್ಕೆ ಅಗತ್ಯವಿರುವ ಸಂಶೋಧನೆ, ಯೋಜನೆ, ಮೌಲ್ಯಮಾಪನ ಮತ್ತು ಉಸ್ತುವಾರಿಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಪ್ರಾಧಿಕಾರ ದೇಶದ ಸರ್ವೋಚ್ಚ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಜಿಡಿಪಿ 7-8% ದರದಲ್ಲಿ ಬೆಳೆಯುತ್ತಿದ್ದು ಸರಕು ಸಾಗಣೆ ಬೇಡಿಕೆಯನ್ನು ಪೂರೈಸಲು 10 ವರ್ಷಗಳ ದೀರ್ಘಾವಧಿಯ ರಾಷ್ಟೀಯ ಸಾರಿಗೆ ಸಮಗ್ರ ಕ್ರಿಯಾ ಯೋಜನೆಯನ್ನು ಈ ಪ್ರಾಧಿಕಾರ ರೂಪಿಸಲಿದೆ ಎಂದರು. ಇದರ ಜೊತೆಗೆ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಹೂಡಿಕೆ ಒದಗಿಸಲು 10,000 ಕೋಟಿ ರೂಪಾಯಿಗಳ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ನಿಧಿ ಸ್ಥಾಪನೆಗೆ ಸಂಪುಟ ಅನುಮೋದನೆ ನೀಡಿದೆ. ಉತ್ತಮ ಉದ್ಯಮ ಸಾಮರ್ಥ್ಯ ಹೊಂದಿರುವ ಎಸ್ಎಂಇಗಳಿಗೆ ಈ ನಿಧಿಯಿಂದ ದೀರ್ಘಾವಧಿಯ ಬಂಡವಾಳ ಸಿಗಲಿದ್ದು, ಸಿಂಹಪಾಲು ಮೊತ್ತವನ್ನು ಉತ್ಪಾದನಾ ವಲಯದ ಉದ್ಯಮಿಗಳಿಗೆ ವಿನಿಯೋಗಿಸಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದರು. ಸಾರ್ವಜನಿಕ ಸೇವೆಯಲ್ಲಿ ಸತತ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ಕೇಂದ್ರ ಸಚಿವ ಸಂಪುಟ ಅಭಿನಂದಿಸಿದ್ದು, ಇದೇ ಸಂದರ್ಭದಲ್ಲಿ ಅಭಿನಂದನಾ ನಿರ್ಣಯವನ್ನು ಅಂಗೀಕರಿಸಿದೆ. 2001 ಅಕ್ಟೋಬರ್ 7 ಮೊದಲ ಬಾರಿಗೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2014 ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ನಾಳೆಗೆ ಅವರು ಈ 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸುತ್ತಿದ್ದಾರೆ. ಜಾಗತಿಕ ದಕ್ಷಿಣದ ರಾಷ್ಟಗಳಿಗೆ ಸೂಕ್ತ ಪ್ರಾತಿನಿಧ್ಯ ನೀಡಲು ಹಾಗೂ ಅಭಿವೃದ್ಧಿಶೀಲ ರಾಷ್ಟಗಳಿಗೆ ಕೈಗೆಟಕುವ ರೀತಿಯಲ್ಲಿ ಸುಲಭ ಹಣಕಾಸು ನೆರವು ಕಲ್ಪಿಸಲು ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳಲ್ಲಿ ಸಮಗ್ರ ಸುಧಾರಣೆ ತರುವಂತೆ ವಿಶ್ವಸಂಸ್ಥೆಯಲ್ಲಿ ಭಾರತ ಪುನರುಚ್ಚರಿಸಿದೆ. ವಿಶ್ವಸಂಸ್ಥೆ ಮಹಾಸಭೆಯ 2ನೇ ಸಮಿತಿ ಸಭೆಯಲ್ಲಿ ಭಾರತದ ಪರವಾಗಿ ಮಾತನಾಡಿದ ಬಿಜೆಪಿ ಸಂಸದ ಸಿಪಿ ಜೋಶಿ, 21ನೇ ಶತಮಾನದ ಅಗತ್ಯತೆಗಳಿಗೆ ಅನುಗುಣವಾಗಿ ಜಾಗತಿಕ ಹಣಕಾಸು ಸಂಸ್ಥೆಗಳನ್ನು ಮರುರಚನೆ ಮಾಡಬೇಕಾಗಿದೆ ಎಂದು ಪ್ರತಿಪಾದಿಸಿದರು. ಇದೇ ವೇಳೆ ಜಾಗತಿಕ ದಕ್ಷಿಣ ರಾಷ್ಟಗಳ ಅಭಿವೃದ್ಧಿಗೆ ಭಾರತ ನೀಡುತ್ತಿರುವ ಕೊಡುಗೆಗಳನ್ನು ಪ್ರಸ್ತಾಪಿಸಿದ ಅವರು, ಭಾರತ ವಿಶ್ವಸಂಸ್ಥೆ ಅಭಿವೃದ್ಧಿ ಪಾಲುದಾರಿಕೆ ನಿಧಿಗೆ ಭಾರತ $150 ದಶಲಕ್ಷ ಹೂಡಿಕೆ ಮಾಡಿದೆ. ಇದರ ಜೊತೆಗೆ ವಿಪತ್ತು ನಿರೋಧಕ ಮೂಲಸೌಕರ್ಯಗಳನ್ನು ಒಕ್ಕೂಟ ಮತ್ತು ಅಂತಾರಾಷ್ಟೀಯ ಸೌರ ಒಕ್ಕೂಟದ ಮೂಲಕ ಭಾರತ ಕೊಡುಗೆ ನೀಡುತ್ತಿದೆ ಎಂದರು. ಭಾರತೀಯ ನೌಕಾಪಡೆ ಯುದ್ದ ಹಡಗುಗಳಿಗೆ ಬ್ರಹ್ಮೋಸ್ ಅಗ್ನಿ ನಿಯಂತ್ರಣ ವ್ಯವಸ್ಥೆ ಮತ್ತು ಲಾಂಚರ್ಗಳನ್ನು ಪೂರೈಸಲು ರಕ್ಷಣಾ ಸಚಿವಾಲಯ ಬ್ರಹ್ಮೋಸ್ ಏರೋಸ್ಪೇಸ್ ಖಾಸಗಿ ಸಂಸ್ಥೆಯೊಂದಿಗೆ 660 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಒಪ್ಪಂದಕ್ಕೆ ಸಹಿ ಹಾಕಿದೆ. ನವದೆಹಲಿಯಲ್ಲಿ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಅವರ ಸಮ್ಮುಖದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಲಾಗಿತು. ಸಂಪೂರ್ಣವಾಗಿ ದೇಶೀಯ ವಿನ್ಯಾಸ ಮತ್ತು ಉತ್ಪಾದನೆಗೆ ಆದ್ಯತೆ ನೀಡುವ ಬೈ ಯೋಜನೆಯಡಿ ಈ ರಕ್ಷಣಾ ಖರೀದಿ ನಡೆಯುತ್ತಿದ್ದು, 68%ಕ್ಕೂ ಹೆಚ್ಚು ದೇಶೀಯ ಬಿಡಿ ಭಾಗಗಳನ್ನು ಬಳಸಲಾಗುತ್ತಿದೆ. ಇದರಿಂದ ಎಂಎಸ್ಎಂಇ ಸೇರಿದಂತೆ ವಿವಿಧ ಭಾರತೀಯ ಉದ್ಯಮಿಗಳಿಗೆ ಪ್ರೋತ್ಸಾಹ ಸಿಗಲಿದ್ದು, ಮುಂಬರುವ 3 ವರ್ಷಗಳಲ್ಲಿ ವ್ಯಾಪಕ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ. ಸ್ವದೇಶಿ ನಿರ್ಮಿತ ಹೈ ಆಲ್ಟಿಟ್ಯೂಡ್ ವೇದಿಕೆ ತಂತ್ರಜ್ಞಾನದ ವೈಮಾನಿಕ ಪರೀಕ್ಷಾರ್ಥ ಹಾರಾಟವನ್ನು ಇಂದು ಭಾರತೀಯ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಯಶಸ್ವಿಯಾಗಿ ನಡೆಸಿದೆ. ಭಾರತೀಯ ವಾಯುಪಡೆ, ಮಿಲಿಟರಿ ವಾಯುಯಾನ ಯೋಗ್ಯತೆ ಮತ್ತು ಪ್ರಮಾಣೀಕರಣ ಕೇಂದ್ರ, ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ, ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಪ್ರಯೋಗ ನಡೆಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಪರೀಕ್ಷೆಯ ವೇಳೆ ಸಮುದ್ರ ಮಟ್ಟದಿಂದ 21 ಕಿಲೋಮೀಟರ್ ಎತ್ತರವನ್ನು ತಲುಪಿದ ಈ ನೂತನ ವ್ಯವಸ್ಥೆ ಸುಮಾರು 20 ಕಿಲೋಮೀಟರ್ ಎತ್ತರದಲ್ಲಿ ಸತತ 30 ನಿಮಿಷಗಳಿಗೂ ಹೆಚ್ಚು ಕಾಲ ಯಶಸ್ವಿಯಾಗಿ ಹಾರಾಟ ನಡೆಸಿದೆ. ಯಶಸ್ವಿ ಪರೀಕ್ಷೆ ಕುರಿತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಂಸ್ಥೆಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತೀಯ ಚುನಾವಣಾ ಆಯೋಗ ಮತ್ತು ದೇಶದ ಇತರೆ ಸಾಂವಿಧಾನಿಕ ಸಂಸ್ಥೆಗಳನ್ನು ಪದೇ ಪದೇ ಗುರಿಯಾಗಿರಿಸಿಕೊಂಡು ಟೀಕೆ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ನಡೆ ಕುರಿತಂತೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜಕೀಯ ಪಕ್ಷಗಳು ಜನಸೇವೆಗೆ ಆದ್ಯತೆ ನೀಡಬೇಕು ಹಾಗೂ ಚುನಾವಣೆಯಲ್ಲಿ ದೊರೆಯುವ ಜನಾದೇಶವನ್ನು ಗೌರವದಿಂದ ಸ್ವೀಕರಿಸಬೇಕು ಎಂದರು. ಸಾರ್ವಜನಿಕರ ಬೆಂಬಲ ಸಿಗದಿದ್ದಾಗ ಸಾಂವಿಧಾನಿಕ ಸಂಸ್ಥೆಗಳನ್ನೇ ಪ್ರಶ್ನಿಸುವುದು ಕಾಂಗ್ರೆಸ್ ಪಕ್ಷದ ನಿಲುವಾಗಿದೆ ಎಂದು ಕಟುವಾಗಿ ಟೀಕಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಜನಸೇವೆಯೇ ದೇಶಸೇವೆ ಎಂಬ ಅಭಿಯಾನ ನಡೆಯುತ್ತಿದೆ. ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 370ನೇ ವಿಧಿ ರದ್ದತಿ, ಒಂದು ದೇಶ ಒಂದು ಸಂವಿಧಾನ ಕುರಿತ ಒಂದು ವರದಿಯಲ್ಲಿದೆ. ಸುಮಾರು 70 ವರ್ಷಗಳ ಕಾಲ ಬದಲಾಯಿಸಲಾಗದಂತೆ ಉಳಿದುಕೊಂಡಿದ್ದ ಸಂವಿಧಾನದ 370ನೇ ವಿಧಿಯನ್ನು ತೆಗೆದುಹಾಕಿದರೆ ಕಣಿವೆ ರಾಜ್ಯದಲ್ಲಿ ಹಿಂಸಾಚಾರ ಭುಗಿಲೇಳಬಹುದು ಎಂಬ ಭೀತಿಯಿಂದ ಹಿಂದಿನ ಸರ್ಕಾರಗಳು ಹಿಂಜರಿಯುತ್ತಿದ್ದವು. 2016 ಅಶಾಂತಿ ಮತ್ತು ಸುದೀರ್ಘ ಕರ್ಫ್ಯೂಗಳ ಹಿನ್ನೆಲೆಯಲ್ಲಿ ಈ ನಿರ್ಧಾರದಿಂದ ದೊಡ್ಡ ಮಟ್ಟದ ಅವ್ಯವಸ್ಥೆ ಸೃಷ್ಟಿಯಾಗಬಹುದು ಎಂದೇ ನಿರೀಕ್ಷಿಸಲಾಗಿತ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಯಾವುದೇ ಹಿಂಸಾಚಾರ ನಡೆಯದಂತೆ ಅತ್ಯಂತ ಭದ್ರ ಯೋಜನೆ ರೂಪಿಸಿತ್ತು. ರಾಷ್ಟಪತಿಯವರ ಆದೇಶ, ಸಂಸತ್ತಿನ ನಿರ್ಣಯ ಮತ್ತು ರಾಜ್ಯ ಪುನರ್ರಚನಾ ಕಾರ್ಯವನ್ನು ಒಂದೇ ದಿನ ಮಂಡಿಸಿ ಜಾರಿಗೆ ತರುವ ಮೂಲಕ ಕಣಿವೆಯಲ್ಲಿ ಶಾಂತಿ ಕಾಪಾಡಲಾಯಿತು. ತದನಂತರ ಡಿಸೆಂಬರ್ 2023 ಈ ಪ್ರಕ್ರಿಯೆಯನ್ನು ಎತ್ತಿ ಹಿಡಿದ ಸುಪ್ರೀಂಕೋರ್ಟ್ 370ನೇ ವಿಧಿ ತಾತ್ಕಾಲಿಕ ಉಪಬಂಧವಾಗಿತ್ತು ಎಂದು ಸ್ಪಷ್ಟಪಡಿಸಿತು. ಇದನ್ನು ಅನುಸರಿಸಿ 2024 ಜಮ್ಮು ಕಾಶ್ಮೀರದಲ್ಲಿ ಒಂದು ದಶಕದ ನಂತರ ಯಶಸ್ವಿ ವಿಧಾನಸಭಾ ಚುನಾವಣೆಗಳು ನಡೆದವು. 1949 ತಾತ್ಕಾಲಿಕ ಎಂದು ಹೆಸರಿಸಲ್ಪಟ್ಟಿದ್ದ ಈ ವಿಧಿಗೆ ಮುಕ್ತಿ ಸಿಗಲು 70 ವರ್ಷಗಳು ಬೇಕಾದವು. ಒಮಾನ್ ಕರಾವಳಿಯಲ್ಲಿ ಪನಾಮಾ ಧ್ವಜ ಹೊಂದಿದ್ದ ವಾಣಿಜ್ಯ ನೌಕೆ ಎಂಟಿ ಆನ್ ಪೀಸ್ ನೌಕೆ ಮೇಲಿನ ದಾಳಿಯನ್ನು ಭಾರತ ಖಂಡಿಸಿದೆ. ಈ ನೌಕೆ ಹೊರ್ಮುಜ್ ಜಲಸಂಧಿ ಮೂಲಕ ಹಾದು ಹೋಗುತ್ತಿದ್ದ ವೇಳೆ ಅದರ ಮೇಲೆ ಕ್ಷಿಪಣಿ ದಾಳಿ ನಡೆದಿದೆ. ಹಡಗಿನಲ್ಲಿದ್ದ ಒಟ್ಟು 19 ಸಿಬ್ಬಂದಿಯಲ್ಲಿ 17 ಭಾರತೀಯ ಪ್ರಜೆಗಳಾಗಿದ್ದರು. ದಾಳಿಯಲ್ಲಿ ಗಾಯಗೊಂಡಿರುವ 11 ಭಾರತೀಯ ಪ್ರಯೋಗಗಳು ಸೇರಿದಂತೆ ಒಟ್ಟು 12 ಸಿಬ್ಬಂದಿಯನ್ನು ಒಮಾನ್ ಅಧಿಕಾರಿಗಳ ನೆರವಿನಿಂದ ತಕ್ಷಣವೇ ರಕ್ಷಿಸಲಾಗಿದ್ದು ಒಮಾನ್ನ ಕಸಬ್ನಲ್ಲಿ ವೈದ್ಯಕೀಯ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಸಮಯೋಚಿತ ನೆರವು ನೀಡಿದ ಒಮಾನ್ ಸರ್ಕಾರ ಹಾಗೂ ಅಧಿಕಾರಿಗಳಿಗೆ ವಿದೇಶಾಂಗ ಸಚಿವಾಲಯ ಧನ್ಯವಾದ ತಿಳಿಸಿದೆ. ಇನ್ನೊಂದು ಘಟನೆಯಲ್ಲಿ ಕಪ್ಪು ಸಮುದ್ರ ಪ್ರದೇಶದಲ್ಲಿ ಸಂಚರಿಸಿದ್ದ ಎಂವಿ ರಾಯಡ್ ಮೊಹಮ್ಮದ್ ನೌಕೆಯ ಮೇಲಿನ ದಾಳಿಯನ್ನು ಭಾರತ ಖಂಡಿಸಿದೆ. ದಾಳಿಯಲ್ಲಿ ಭಾರತೀಯ ಪ್ರಜೆಗಳು ಗಾಯಗೊಂಡಿದ್ದು ಇಬ್ಬರು ವಿದೇಶಿ ನಾವಿಕರು ಹತ್ಯೆಗೊಳಗಾಗಿದ್ದಾರೆ. ಗಾಯಗೊಂಡವರನ್ನು ರೊಮೇನಿಯಾ ಅಧಿಕಾರಿಗಳು ರಕ್ಷಿಸಿದ್ದು ವೈದ್ಯಕೀಯ ಚಿಕಿತ್ಸೆ ನೀಡುತ್ತಿದ್ದಾರೆ. ಭಾರತ ರೊಮೇನಿಯಾದ ಸಹಾಯಕ್ಕೆ ಧನ್ಯವಾದ ತಿಳಿಸಿದೆ. ಭಾರತಕ್ಕೆ ದೊರೆತ ಏಕೈಕ ಮಹಿಳಾ ವಿಶ್ವಕಪ್ ತಂದುಕೊಟ್ಟ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಎಲ್ಲ 3 ಮಾದರಿಯ ತಮ್ಮ ಸ್ಥಾನಗಳನ್ನು ತ್ಯಜಿಸುವುದಾಗಿ ಘೋಷಿಸಿದ್ದಾರೆ. ತನ್ನ ಜವಾಬ್ದಾರಿ ಸಂಪನ್ನವಾಗಿದೆ ಮತ್ತು ಕ್ರಿಕೆಟ್ನ ಪ್ರೀತಿಗಾಗಿ ಮುಂದಿನ ಆಟ ಆಡುವುದಷ್ಟೇ ತನ್ನ ಗುರಿ ಎಂದು 37 ಹರ್ಮನ್ ಪ್ರೀತ್ ಹೇಳಿಕೊಂಡಿದ್ದಾರೆ. ಅಗ್ರ ಕ್ರಮಾಂಕದ ಇನ್ನೋರ್ವ ಭಾರತೀಯ ಆಟಗಾರ್ತಿ ಸ್ಮೃತಿ ಮಂದಾನಾ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿಯಲ್ಲಿ ವೆಸ್ಟ್ ಇಂಡೀಸ್ ವಿರುದ್ದ 2-1 ಅಂತರದಲ್ಲಿ ಸರಣಿ ಕೈವಶ ಮಾಡಿಕೊಂಡ ಭಾರತ ಇಂದಿನಿಂದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯಲ್ಲಿ ವೆಸ್ಟ್ ಇಂಡೀಸ್ ತಂಡದ ವಿರುದ್ದ ಸೆಣಸುತ್ತಿದೆ. ಉತ್ತರ ಪ್ರದೇಶದ ಏಕಾನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಟಿ20 ಸರಣಿಯ ಮೊದಲನೇ ಪಂದ್ಯದಲ್ಲಿ ಭಾರತ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡಿದೆ. ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ವೆಸ್ಟ್ ಇಂಡೀಸ್ ತಂಡ ಇತ್ತೀಚಿನ ವರದಿ ಬಂದಾಗ 7.5 ಓವರ್ಗಳಲ್ಲಿ 3 ವಿಕೆಟ್ನಷ್ಟಕ್ಕೆ 57 ರನ್ ಗಳಿಸಿ ಆಟವಾಡುತ್ತಿದೆ. ನವದೆಹಲಿಯಲ್ಲಿಂದು ಜವಳಿ ಉದ್ಯಮದ ಅಭಿವೃದ್ಧಿ ಮಂಡಳಿಯ ಮೊದಲ ಸಭೆಯನ್ನು ಜವಳಿ ಸಚಿವಾಲಯ ಆಯೋಜಿಸಿತ್ತು. ಉತ್ಪಾದನೆ, ನಾವೀನ್ಯತೆ ಮತ್ತು ಜಾಗತಿಕ ಮಾರುಕಟ್ಟೆ ಪ್ರವೇಶದ ನಿಟ್ಟಿನಲ್ಲಿ ಸಮಗ್ರ ಸರಪಳಿ ವಿಧಾನವನ್ನು ಅಳವಡಿಸಿಕೊಳ್ಳುವಂತೆ ಸಭೆಯಲ್ಲಿ ಕರೆ ನೀಡಲಾಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಗ್ರ ಸಾರಿಗೆ ಮತ್ತು ಸರಕು ಸಾಗಣೆ ಪ್ರಾಧಿಕಾರ ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಅಂತಾರಾಷ್ಟೀಯ ಹಣಕಾಸು ಸಂಸ್ಥೆಗಳ ಸಮಗ್ರ ಸುಧಾರಣೆಗೆ ವಿಶ್ವಸಂಸ್ಥೆಯಲ್ಲಿ ಭಾರತ ಕರೆ. ಬ್ರಹ್ಮೋಸ್ ಅಗ್ನಿ ನಿಯಂತ್ರಣ ವ್ಯವಸ್ಥೆ ಮತ್ತು ಲಾಂಚರ್ಗಳ ಪೂರೈಕೆಗೆ ರಕ್ಷಣಾ ಸಚಿವಾಲಯ 660 ಕೋಟಿ ರೂಪಾಯಿ ಒಪ್ಪಂದ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಸ್ಥಾನದಿಂದ ಕೆಳಗಿಳಿದ ಹರ್ಮನ್ ಪ್ರೀತ್ ಕೌರ್. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ವೆಸ್ಟ್ ಇಂಡೀಸ್ ವಿರುದ್ದ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

0: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಯುದ್ಧಭಾರತಿ ಆಕಾಶವಾಣಿ ಕನ್ನಡ. ಇಂದಿನ ಗಾನಭಜಾನ ಕಾರ್ಯಕ್ರಮದಲ್ಲಿ ಇದು ಟೂರ್ ಟೈಮ್ ಅನ್ನೋ ವಿಷಯದ ಕುರಿತು ಮಾತನಾಡಿದ್ವಿ. ಇನ್ನೇನಿದ್ರು ನಿಮ್ಮ ಸಂದೇಶಗಳನ್ನ ನೋಡುವಂತ ಸಮಯ ಸ್ನೇಹಿತರೆ, ಸಂದೇಶಗಳನ್ನ ನೋಡ್ತೀನಿ ಈ ಒಂದು ಗೀತೆಯ ನಂತರ.

ಎಂಥ ಸ್ವೀಟೆಸ್ಟ್ ಸಿಂಗಿಂಗ್ ಹರಿಹರನ್ ಅವರಿಂದ ಗಾನಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಿದಂಥ ವಿಷಯ ಇದು ಟೂರ್ ಟೈಮ್ ಅನ್ನುವಂಥ ವಿಷಯವನ್ನು ತೆಗೆದುಕೊಂಡು ಮಾತನಾಡಿದ್ವಿ. ನಿಮ್ಮ ಸಂದೇಶಗಳನ್ನ ನೋಡ್ತೀನಿ ಅಂತ ಹೇಳಿದೆ, ಈಗ ಸಂದೇಶಗಳನ್ನ ನೋಡುವಂಥ ಸಮಯ. ಅರುಣ ಮೈತ್ರಿ ಜೇಸಿನವರು ಪೋಸ್ಟ್ ಆಫೀಸ್ ರೋಡಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಗೀತೆಗಳಂತೂ ಒಂದಕ್ಕಿಂತ ಒಂದು ಇಂಪಾಗಿದೆ ಅಂತ ಸಂದೇಶವನ್ನು ಕಳಿಸಿದ್ದಾರೆ. ಅರಸೀಕೆರೆ ತಾಲೂಕಿನ ಬಾಗೇಶ್ವರದಿಂದ, ನಿಮ್ಮ ಹೆಸರೇ ಹಾಕಿಲ್ವಲ್ಲ, ಯಾರಿದು? ನಂಬರ್ 8 4 2 0 5 6 ಇವರ ಸಂದೇಶ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ ದನಿಯವರ ಸಂದೇಶ. ಗೀತೆಗಳನ್ನು ಕೇಳಲು ಖುಷಿ ಆಗ್ತಾ ಇದೆ, ಹಾಗೆ ಕೆಲವು ಗೀತೆಗಳು ಮನಸ್ಸಿಗೆ ಮುಟ್ಟಿತು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಡ್ರೈವ್ ಟೈಮ್ ಸಾಂಗ್ ಎಲ್ಲವನ್ನ ಒಟ್ಟಿಗೆ ಎಂಜಾಯ್ ಮಾಡ್ತಾ ಇದ್ದೇನೆ ಅಂತ ಕಾರ್ತಿಕ್ ಆಚಾರ್ಯ ಕೋಟ ಉಡುಪಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಇಂದಿನ ಓಲ್ಡ್ಸ್ ಗೋಲ್ಡ್ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಹಾಡುಗಳು ಒಂದಕ್ಕಿಂತ ಒಂದು ಪೈಪೋಟಿ ನೀಡುವ ಆಗಿತ್ತು ಅಂತ ಕುಮಾರ್ ಬಂಗಾರಿ ಆಟೋ ಬೆಂಗಳೂರು ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ ಇವರು. ಎನ್ ರಾಜಶೇಖರ್ ಅರ್ಕೆರೆ ಬನೇರ್ಘಟ್ಟ ರಸ್ತೆಯಿಂದ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಇಳಕಲ್ ತಾಲೂಕು ಕಂದಗಾಲಿಂದ ಶ್ಯಾಮೂರ್ತಿಯವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ದೀಪ ಮಹಾದೇವ್ ಗುಮ್ಟಿಯವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಲಿಖಿತಾ ಅವರು ತುಮಕೂರು, ಸಂಜೆಯ ಕಾಫಿಗಿಂತ ಅದ್ಭುತವಾಗಿತ್ತು ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಬಹಳ ಧನ್ಯವಾದ. ಸುಧಾ ಕನಕನಪಾಳ್ಯದಿಂದ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಚೆನ್ನಪ್ಪ ಜೆಪಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚೌಧರಿ ಎನ್ ಕಲಬುರ್ಗಿ ಅವರ ಸಂದೇಶ ಬಂದಿದೆ. ಹಾಗೆ ವಾಣಿಶಿಯವರು ಧಾರವಾಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ, ಧನ್ಯವಾದ ಹೇಗಿದ್ದೀರಾ ಅಂತ ಕೇಳಿದ್ದಕ್ಕೆ. ಹಾಗೆ ಪ್ರಭಕರ್ ವಿ ಉತ್ತರಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಹಾಗೆ ನಿರ್ಮಲ ಅವರ ಸಂದೇಶ ಬಂದಿದೆ. ಹಾಗೆ ಚಿದಾನಂದ ಅವರು ಟಿವಿ ಸರ್ಕಲ್ ವಸ್ತುರುಗದಿಂದ ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ದಾಹತ್ರಿ ಹರ್ಷ ಚಿಕ್ಕಲಸಂದ್ರದಿಂದ ಸಂದೇಶವನ್ನು ಕಳಿಸಿ ಎಂಜಾಯ್ಡ್ ದ ಪ್ರೋಗ್ರಾಮ್, ಸೆಲೆಕ್ಷನ್ ಆಫ್ ಸಾಂಗ್ಸ್ ಆರ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ, ಧನ್ಯವಾದ. ಹಾಗೆ ಬೀದರ್ ಗಣೇಶ ನಗರದಿಂದ ಮುದ್ದ ಮಹೇಶ್, ಗಣೇಶ್, ರಶ್ಮಿ, ಶಾಂಭವಿ ಹಾಗೂ ಚಂದ್ರಶೇಖರ್ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಮಾದನ ಹಿಪ್ಪರಿಗೆಯ ಶಿವಲಿಂಗಪ್ಪ ಬದ್ರಿ ಅವರ ಮೆಚ್ಚುಗೆ.

ಸಂದೇಶ ಬಂದಿದೆ. ಹಲಸೂರಿನ ರಾಜೇಶ್ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಓಲ್ಡ್ ಇಸ್ ಗೋಲ್ಡ್ ಹಾಗೂ ಗಾನಭಿಜಾನವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ನಾನು ಮತ್ತು ನನ್ನ ಸ್ನೇಹಿತರು ಪ್ರತಿ ವರ್ಷ ಆಷಾಢ ಏಕಾದಶಿಗೆ ಪಂಡರಾಪುರಕ್ಕೆ ಹೋಗುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಹ್ಯಾಪಿ ಪಿಲ್ಗ್ರಿಮೇಜ್ ನಿಮಗೆ. ಹಾಗೆ ಮುಂದಿನ ಸಂದೇಶ ಯಾರಿದು, ಹೆಬ್ಬಾಳದ ರಮೇಶ್ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ವಾಹಿನಿಯ ಮುಖಾಂತರ ವಿಚಾರಿಸಿಕೊಂಡದಕ್ಕೆ ತುಂಬ ಪ್ರೀತಿಯ ಧನ್ಯವಾದ ಅಂತ ಬಹರೇನ್ನಿಂದ ಸಂದೇಶ ಕಳಿಸಿರುವಂಥ ಪದ್ಮ ಅವರು ಹೇಳ್ತಾ, ಮುಂದೆ ಎಲ್ಲರೂ ಟೂರ್ ಮಾಡ್ಕೊಂಡು ಬರಲಿ, ಆದರೆ ಸ್ವಲ್ಪ ಸಿವಿ ಕಾಮನ್ ಸೆನ್ಸ್ ಕೂಡ ಇಟ್ಕೊಂಡು ಹೋಗಿ ಬರಲಿ. ಯಾಕೆ ಈ ಮಾತು ಕೇಳ್ತಾ ಇದ್ದೇನೆ ಅಂದರೆ, ಇತ್ತೀಚೆಗೆ ಕುವೆಂಪು ಅವರ ಕವಿಶೈಲ ನೋಡೋಕ್ಕೆ ಹೋದಾಗ ಒಂದು ಹೆಂಗಸರ ಗುಂಪು ಜೋರಾಗಿ ಮಾತಾಡ್ತಾ ನಗ್ತಾ ಒಬ್ಬರಿಗೊಬ್ಬರು ಕಿಚ್ಚಾಯಿಸ್ತಾ ಎಷ್ಟರ ಮಟ್ಟಿಗೆ ವಾತಾವರಣ ಹಾಳು ಮಾಡ್ತಾಯಿದ್ರು ಅಂದರೆ ತುಂಬ ಬೇಸರ ಆಯಿತು. ಆ ಮಹಾಚೇತನದ ಮನೆಯಲ್ಲಿ ಹೇಗಿರಬೇಕು ಅನ್ನೋ ಸಾಮಾನ್ಯ ಜ್ಞಾನ ಕೂಡ ಇಲ್ಲ. ಯಾಕೆ ಹೇಗೆ ನಮ್ಮ ಜನ ಸಾಧ್ಯವಾದಷ್ಟು ಜನರಿಗೆ ತಿಳಿವಳಿಕೆ ಮೂಡಲಿ ಅಂತ ನಿಮ್ಮ ಬಾನುಲಿ ವೇದಿಕೆ ಬಳಸಿಕೊಳ್ತಾ ಇದ್ದೇನೆ, ಕ್ಷಮೆ ಇರಲಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸತ್ಯ, ನಾನು ಇದೇ ಮಾತನ್ನು ಹೇಳಿದ್ದು. ಯಾವ ಊರುಗಳಲ್ಲಿ ಹೇಗೆ ಇರಬೇಕು ಅನ್ನೋದು ಮತ್ತು ಏನು ಮಾಡಬಾರ್ದು ಅನ್ನೋದು ಮುಖ್ಯವಾಗಿರುತ್ತೆ ನಾವು ಟೂರ್ಗೆ ಪ್ಲ್ಯಾನ್ ಮಾಡಿದಾಗ ಅನ್ನೋದನ್ನು ಹೇಳಿದೆ. ನೀವು ಅದೇ ಮಾತನ್ನು ಹೇಳಿದರೆ ಬಹಳ ಖುಷಿಯಾಯಿತು ಪದ್ಮ ಅವರೇ. ಹಾಗೆ ಮುಂದಿನ ಸಂದೇಶ, ರಾಣಿಯವರು ಹಳೆಬೀಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮದ ವಿಷಯ ಮತ್ತು ಗೀತೆಗಳು ಎಲ್ಲ ಇಷ್ಟ ಆಗ್ತಾ ಇದೆ. ನಾವು ತುಂಬ ಐತಿಹಾಸಿಕ ಸ್ಥಳಗಳನ್ನು ನೋಡಿದ್ದೇವೆ, ಆದರೆ 2 ವರ್ಷಗಳಿಂದ ಗೋವಾಗೆ ಹೋಗಬೇಕು ಅಂದ್ಕೊಂಡಿದ್ದೇವೆ, ಆದರೆ ಸಮಯ ಇನ್ನೂ ಕೂಡಿ ಬರ್ತಾ ಇಲ್ಲ. ಪ್ಲ್ಯಾನ್ ಮಾಡ್ಕೊಂಡು ಸಲ ಹೋಗಿ ಬಂದುಬಿಡಿ ರಾಣಿಯವರೇ. ಹಾಗೆ ನನ್ನ ಶಾಲಾ ಮತ್ತು ಕಾಲೇಜಿನಲ್ಲಿ ಸಾಕಷ್ಟು ಸಣ್ಣ ಸಣ್ಣ ಮತ್ತು ದೊಡ್ಡ ಪ್ರವಾಸ ಹೊರ ರಾಜ್ಯಗಳಿಗೆ ಹೋಗಿದ್ದೆ. ಜೊತೆಗೆ ಇತ್ತೀಚೆಗೆ ತಾನೇ ಮತ್ತು ಮುಂದಿನ ದಿನಗಳಲ್ಲಿ ಹೊರ ರಾಜ್ಯದ ಕ್ರಿಕೆಟ್ ಕೋಚ್ ಅವರುಗಳಿಗೆ ಭೇಟಿಯಾಗೋದಕ್ಕೋಸ್ಕರ ಇದೇ ಅಕ್ಟೋಬರ್ ತಿಂಗಳಲ್ಲಿ ಹೊರ ರಾಜ್ಯಕ್ಕೆ ಆಂಧ್ರ ಮತ್ತು ಪುಣೆಗೆ ಹೋಗುವ ಯೋಜನೆ ಹಾಕಿಕೊಂಡಿದ್ದೇನೆ. ಅಲ್ಲಿರುವ ಪವಿತ್ರ ದೇವಸ್ಥಾನಗಳನ್ನು ನೋಡಬೇಕೆಂದಿರುವಂಥ ಉಮೇಶ್ ಅವರು ಸಿರಿಗೆರೆ ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ. ಹಾಗೆ ನನಗೆ ಮಲೆನಾಡಿಗೆ ಹೋಗಬೇಕು ಅಂತ ಚಿಕ್ಕವಳಿಂದ ತುಂಬ ಆಸೆ, ಬಟ್ ಒಂದು ಸಲ ಕೂಡ ಹೋಗಿದ್ದಿಲ್ಲ. ಆ ಪ್ರಕೃತಿಯನ್ನು ಫೀಲ್ ಮಾಡಬೇಕಂತ ಇಷ್ಟ ಅಂತ ಜ್ಞಾನೇಶ್ವರಿ ಅವರು ಯಲಹಂಕ ಓಲ್ಡ್ ಟೌನಿಂದ ಹೇಳ್ತಾ ಇದ್ದಾರೆ. ಹೋಗಿ ಬನ್ನಿ ಜ್ಞಾನೇಶ್ವರಿ ಅವರೇ. ಹಾಗೆ ನಮ್ಮ ಪಯಣ ನಾಳೆ ಧರ್ಮಸ್ಥಳದ ಉಜಿರೆಯ STM ಕಾಲೇಜಿಗೆ. ಕಡೆಗೆ ನನ್ನ ಮಗನನ್ನು ನೋಡಲು ಹೋಗ್ತಾ ಇದ್ದೇನೆ. ಚಾರ್ಮಡಿ ಘಾಟ್ನಲ್ಲಿ ಪ್ರಯಾಣ ಮಾಡಲು ತುಂಬ ಸಂತೋಷವಾಗುತ್ತದೆ ಅಂತ ಧನಲಕ್ಷ್ಮಿ ಯೋಗೇಶ್ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಮುಂದಿನ ಸಂದೇಶ, ನಾನು ನಿನ್ನೆಯಷ್ಟೇ ಪ್ರವಾಸ ಮುಗಿಸಿ ಬಂದೆ. ಪ್ರವಾಸದ ಖುಷಿಯೇ ಬೇರೆ. ಇಲ್ಲೇ ಪ್ರವಾಸ ಮಾಡಿದರು, ಅಲ್ಲಿಯ ಪರಿಸರ ಹಾಗೂ ಶಿಸ್ತಿನ ಕಾಳಜಿ ಇರಲೇಬೇಕು. ಗಾನಭಜಾನದ ಪ್ರವಾಸ ಕಥನ ಮತ್ತು ಮಾಹಿತಿ ಬಹಳ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಮೋನಿಕಾ ಅವರು ಹಾಸನದಿಂದ. ಹಾಗೆ ತೀರ್ಥೇಶ್ವರ ಚನ್ನಪಟ್ಟಣದಿಂದ ಮೆಚ್ಚುಗೆಯ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಪ್ರವಾಸದ ಬಗ್ಗೆ ವಿಷಯ ತುಂಬ ಚೆನ್ನಾಗಿದೆ, ಅದರಲ್ಲೂ ನನಗೆ ಪ್ರವಾಸ ತುಂಬ ಅಚ್ಚುಮೆಚ್ಚು. ವರ್ಷದಲ್ಲಿ 2-3 ಸಾರಿ ಹೋಗಿಯೇ ಹೋಗುತ್ತೇನೆ. ಮುಂದಿನ ಯೋಜನೆ ಅಂದರೆ ಒಬ್ಬನೇ ಪ್ರವಾಸ ಹೋಗುವುದು, ಅದಕ್ಕಾಗಿ ರಾಯಲ್ ಎನ್ಫೀಲ್ಡ್ ತಗೋತಾ ಇದ್ದೀನಿ ಸಂತೋಷ್ ಅಂತ ಹೇಳ್ತಾ ಇದ್ದಾರೆ. ಕೆಂಪರಾಜ್ ನಿವೃತ್ತ ಮುಖ್ಯ ಶಿಕ್ಷಕರು ಮಾರಸಂದ್ರ ತುರುವೇಕೆರೆ ತಾಲೂಕು ತುಮಕೂರಿನಿಂದ. ಎಸ್, ಒಳ್ಳೆ ಕೆಲಸವನ್ನು ಮಾಡಿದ್ದೀರಾ. ಸೋಲೋ ರೈಡ್ಗೆ ಆಲ್ ದ ಬೆಸ್ಟ್, ಚೆನ್ನಾಗಿ ಎಂಜಾಯ್ ಮಾಡಿ. ಯಾರಿದು ಕೆಂಪರಾಜು ಅವರೇ. ಹಾಗೆ ಮೈಸೂರಿನ ವಿದ್ಯಾರಣ್ಯಪುರದ ರಾಮಪ್ರಸಾದ್ ಅವರ ಸಂದೇಶ ಬಂದಿದೆ. ವಿಷಯ ಉತ್ತಮವಾಗಿ ತಿಳಿಸ್ಕೊಡ್ತಾ ಇದ್ದೀರಾ. ಕಾರ್ಯಕ್ರಮ ಕೇಳ್ತಾ ನಾವು ಪ್ರವಾಸ ಹೊರಟಂಥ ನೆನಪುಗಳು ಮತ್ತೆ ಮರುಕಳಿಸುವಂತೆ ಮಾಡಿದ್ದೀರಿ. ಆ ನೆನಪುಗಳ ಸಂತೋಷದ ಕ್ಷಣ ಮರೆಯಲು ಸಾಧ್ಯವೇ ಇಲ್ಲ, ಮೆಲುಕು ಹಾಕುತ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಹಾಗೆ ಮಂಜುನಾಥ್ ಪಿ ಕಲ್ಲತಮ್ಮನಹಳ್ಳಿ ಇವರ ಸಂದೇಶ ಬಂದಿದೆ. ಹಾಗೆ ಪ್ರವಾಸಕ್ಕೆ ಹೋದಾಗ ನೀರಿನ ಕಡೆ ತುಂಬ ಎಚ್ಚರಿಕೆ ವಹಿಸಬೇಕು ಅಂತ ದಯಾನಂದ ಮಾವಟ್ಕರ್ ಟಿಸಿಪಾಳೆ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ. ಹಾಗೆ ನಾನು ಮೈಸೂರು ಕಡೆ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. PU ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇದೆ, ಮುಗಿದ ಮೇಲೆ ಹೋಗಬೇಕು ಅಂತ ಇದ್ದೀನಿ ಅಂತ ವರ್ಷ ಅವರು ಚಿತ್ರದುರ್ಗದಿಂದ ಹೇಳ್ತಾ ಇದ್ದಾರೆ. ಹೋಗಿ ಬನ್ನಿ ವರ್ಷ ಅವರೇ. ಹಾಗೆ ಎಸ್ ಶಾಂತರಾಜು ಅವರು ಪ್ರಸನ್ನ ಯಲಹಂಕ ಇವರ ಸಂದೇಶ ಬಂದಿದೆ, ಖಂಡಿತ ಗಮನಿಸ್ತೀವಿ. ಹಾಗೆ ಮುಂದಿನ ಸಂದೇಶ, ಇದು ಪ್ರವಾಸ ಮಾಡುವ ಸುಸಮಯ, ಯಾಕೆಂದರೆ ಮಳೆಗಾಲದ ಈ ಕಾಲದಲ್ಲಿ ಪ್ರಕೃತಿ ಅರಳಿ ಹೂ ಬನದಂತಾಗಿರುತ್ತದೆ. ಈ ಸಂದರ್ಭದಲ್ಲಿ ಪರಿಸರವನ್ನು ಆಸ್ವಾದಿಸಲು ಸಕಾಲ ಅಂತ ರವೀಂದ್ರ ಅಷ್ಟಗಿ ರವಕವಿ ಬನಹಟ್ಟಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಆ ಸಂದೇಶಗಳನ್ನ ಖಂಡಿತ ಮುಂದಿನ ಕಾರ್ಯಕ್ರಮದಲ್ಲಿ ಸಮಯ ಮಾಡಿಕೊಂಡು ಓದುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇನ್ನು ಇದಾಗಿತ್ತು ಇಂದಿನ ಗಾನಭಿಜಾನ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್.
ಇದು ನಿಮ್ಮ ಮೆಚ್ಚಿನ

ಲದ ಧಾರಾಪುರಂ ಮತ್ತು ಮಥುರಾಪುರಂನಲ್ಲಿ ಇಂದು ಉಪಚುನಾವಣೆಯ ಮತದಾನ ಶಾಂತಿಯುತವಾಗಿ ಮುಕ್ತಾಯಗೊಂಡಿದೆ. 2026ನೇ ಸಾಲಿನ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಬೆಲ್ಜಿಯಂ ಮೂಲದ ಖ್ಯಾತ ವಿಜ್ಞಾನಿ ಪ್ರೊಫೆಸರ್ ಫ್ರಾನ್ಸಿಸ್ ಹೆಲ್ಜನ್ ಅವರಿಗೆ ಲಭಿಸಿದೆ. ದಕ್ಷಿಣ ಧ್ರುವದ ದೊಡ್ಡ ಹಿಮದ ಬಂಡೆಯೊಂದನ್ನು ನ್ಯೂಟ್ರಿನೋ ಎಂಬ ಅತ್ಯಂತ ಸೂಕ್ಷ್ಮ ಕಣಗಳನ್ನು ಪತ್ತೆ ಹಚ್ಚುವ ವೀಕ್ಷಣಾಲಯವನ್ನಾಗಿ ಪರಿವರ್ತಿಸಿದ ಅಪರೂಪದ ಸಾಧನೆಗಾಗಿ ಅವರಿಗೆ ಈ ನೊಬೆಲ್ ಪ್ರಶಸ್ತಿ ನೀಡಲಾಗಿದೆ. ಒಮಾನ್ ಕರಾವಳಿಯಲ್ಲಿ ಪನಾಮಾ ಧ್ವಜ ಹೊಂದಿದ್ದ ವಾಣಿಜ್ಯ ನೌಕೆ ಎಂಟಿ ಆನ್ ಪೀಸ್ ನೌಕೆ ಮೇಲಿನ ದಾಳಿಯನ್ನು ಭಾರತ ಖಂಡಿಸಿದೆ. ಈ ನೌಕೆ ಹೊರ್ಮುಜ್ ಜಲಸಂಧಿ ಮೂಲಕ ಹಾದು ಹೋಗುತ್ತಿದ್ದ ವೇಳೆ ಅದರ ಮೇಲೆ ಕ್ಷಿಪಣಿ ದಾಳಿ ನಡೆದಿದೆ. ಹಡಗಿನಲ್ಲಿದ್ದ ಒಟ್ಟು 19 ಮಂದಿ ಸಿಬ್ಬಂದಿಯಲ್ಲಿ 17 ಮಂದಿ ಭಾರತೀಯ ಪ್ರಜೆಗಳಾಗಿದ್ದರು. ಬೆಂಗಳೂರಿನಲ್ಲಿ 5 ಪ್ರತ್ಯೇಕ ಕಮಿಷನರೇಟ್ಗಳ ರಚನೆ ಹಾಗೂ 1022 ಹೊಸ ಹುದ್ದೆಗಳ ಸೃಜನೆ ಕುರಿತಂತೆ ಅನುಮೋದನೆ ದೊರೆತಿದೆ. ಪ್ರಸ್ತುತ ಇರುವ ಪೊಲೀಸ್ ಆಯುಕ್ತರ ಹುದ್ದೆಯನ್ನು ಮುಖ್ಯ ಪೊಲೀಸ್ ಆಯುಕ್ತರು ಎಂದು ಹಾಗೂ ಜಂಟಿ ಅಥವಾ ಅಪರ ಪೊಲೀಸ್ ಆಯುಕ್ತರನ್ನು ಪೊಲೀಸ್ ಆಯುಕ್ತರು ಎಂದು ಮರುನಾಮಕರಣಕ್ಕೆ ನಿರ್ಧರಿಸಲಾಗಿದೆ. ಶಿಕ್ಷಣ, ಆರೋಗ್ಯ, ಧಾರ್ಮಿಕ ಮತ್ತು ಮೂಲಸೌಕರ್ಯ ಕ್ಷೇತ್ರಗಳಿಗೆ ಆದ್ಯತೆ ನೀಡಿ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ದಿಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಲಕ್ನೋದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ ಮೊದಲನೇ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ವೆಸ್ಟ್ ಇಂಡೀಸ್ ತಂಡ ಇತ್ತೀಚಿನ ವರದಿ ಬಂದಾಗ 11.4 ಓವರ್ಗಳಲ್ಲಿ 4 ವಿಕೆಟ್ನಷ್ಟಕ್ಕೆ 107 ರನ್ ಗಳಿಸಿ ಆಟವಾಡುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 8:04. ಈ ಸಮಯ ನಿಮ್ಮ ಆಯ್ಕೆ ಕಾರ್ಯಕ್ರಮದ ಸಮಯ. ಕರೆ ಮಾಡಿ ಹಾಡು ಕೇಳಿ

ನಿಮ್ಮ ಆಯ್ಕೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತ ಅಂದ್ಕೊಂಡಿದ್ರೆ ನಮ್ಮ ದೂರವಾಣಿ ಸಂಖ್ಯೆಯನ್ನು ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ. ದೂರವಾಣಿ ಸಂಖ್ಯೆ ಹೀಗಿದೆ: 0800-327-0799. 0800-327-0799 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಿ. ಹಾಗೆ ಒಂದು ಕೋರಿಕೆ ಎಂದಿನಂತೆ, ನೀವು ಸದ್ಯದಲ್ಲೇ ಕೆಲವು ವಾರಗಳ ಹಿಂದೆ, ಕೆಲವು ದಿನಗಳ ಹಿಂದೆ ಕರೆಯನ್ನು ಮಾಡಿದರೆ ನಿಮ್ಮ ಇತರೆ ಸ್ನೇಹಿತರಿಗೆ ಅವಕಾಶವನ್ನು ಮಾಡಿಕೊಡಿ. ಅವರು ಸಹ ಕರೆಯನ್ನು ಮಾಡಲಿ, ಅವರು ಸಹ ಅವರ ಮೆಚ್ಚಿನ ಗೀತೆಯನ್ನು ಕೇಳಲಿ. ಅವರ ಮೆಚ್ಚಿನ ಗೀತೆ ಪ್ರಾಯಶಃ ನಿಮ್ಮ ಮೆಚ್ಚಿನ ಗೀತೆಯೂ ಆಗಿರ್ಬೋದಲ್ವ? ಸೊ ಮಿಸ್ ಮಾಡಬೇಡಿ, ಅವ್ರಿಗೊಂದು ಅವಕಾಶವನ್ನು ಮಾಡಿಕೊಡಿ. ನಿಮ್ಮ ಸ್ನೇಹಿತರು ಸಹ ಕರೆಯನ್ನು ಮಾಡಲಿ. ಈಗ ಒಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ನಿಮ್ಮ ಕರೆಗಳನ್ನ ತೆಗೆದುಕೊಳ್ತಾ ಹೋಗ್ತೀನಿ. ಹಾಗೆ ಮತ್ತಷ್ಟು ಸಂದೇಶಗಳಿದೆ, ಪ್ರೀತಿಯ ಸಂದೇಶಗಳು, ಆ ಸಂದೇಶಗಳನ್ನ ಸಹ ನೋಡ್ತೀನಿ ಈ ಒಂದು ಗೀತೆಯ ನಂತರ. ಹಾಗೆ ನಿಮ್ಮ ಕರೆಗಳನ್ನ ಸಹ ತೆಗೆದುಕೊಳ್ತಾ ಇರ್ತೀನಿ.

0: ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ. ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಹಾಡು ಕೇಳಿ, ಇದು ನಿಮ್ಮದೇ ಕಾರ್ಯಕ್ರಮ, ನಿಮ್ಮದೇ ಮೆಚ್ಚಿನ ಗೀತೆಗಳನ್ನು ಕೇಳುವಂತಹ ಸಮಯ. ಒಂದು ಕರೆ ಬಂದಿದೆ, ಬನ್ನಿ ಅವರನ್ನು ಮಾತನಾಡಿಸೋಣ. ಹಲೋ.
1: ಹಲೋ ಸರ್.
0: ಹಲೋ, ನಮಸ್ತೆ. ಯಾರು ಇಲ್ಲಿಂದ? ನಮಸ್ತೆ, ಯಾರು ಇಲ್ಲಿಂದ?
1: ಚಿತ್ರದುರ್ಗದಿಂದ ನೇತ್ರಾ ನಟರಾಜ್ ಸರ್.
0: ನೇತ್ರಾ ನಟರಾಜ್ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಸರ್, ನೀವ್ ಹೇಗಿದ್ದೀರಾ ಸರ್?
0: ನಾನು ಚೆನ್ನಾಗಿದ್ದೀನಿ. ಯಾವ ಹಾಡನ್ನ ಕೇಳೋದಕ್ಕೆ ಇಷ್ಟಪಡ್ತೀರಾ
1: ಸರ್? ಬಚ್ಚನ್ ಚಿತ್ರದಿಂದ ಒಂಚೂರು ಬಗ್ಗೆ ಮಾತಾಡು, ಬಚ್ಚನು ಬಚ್ಚನು ಅಂತಿದೆ ಸರ್ ಹಾಡು, ಹಾಡ್ಬೇಕಿತ್ತು ಸರ್.
0: ಖಂಡಿತ ಪ್ರಸಾರ ಮಾಡೋಣ. ಹೇಗಿದೆ ದುರ್ಗ?
1: ಚೆನ್ನಾಗಿದೆ ಸರ್, ಬಿಸಿಲಿದೆ.
0: ಬಿಸಿಲಿದೆ.
1: ಶುಭಾಶಯಗಳು.

0: ಸೂರ್ಯನ್ಗೆ ಟಾರ್ಚ್ ಅಂದಂಗೆ ದುರ್ಗಕ್ಕೆ ಬಿಸ್ಲಾ ಅಂತ ಕೇಳಿದ್ರೆ ಹೆಂಗೆ?
1: ಕಲ್ಲಿನ ಬಂಡೆ ಅಲ್ಲ ಸರ್, ಅದಕ್ಕೆ ಬಿಸ್ಲು.
0: ಬಂಡೆ ಒಂದೇ ಅಲ್ಲ, ಬಂಡೆ ಇದ್ ಕಡೆ ಎಷ್ಟೋ ಕಡೆ ತಂಪಾಗಿರುತ್ತೆ ಅದೆಲ್ಲ. ದುರ್ಗ ಹಾಗೇನೆ, ಅದೇನೋ ನಮ್ಮ ಪುಣ್ಯಕ್ಕೆ ಬಂದಾಗ ಸ್ವಲ್ಪ ತಂಪಾಗಿಟ್ಟು ನಮ್ಮನ್ನ ಕಳಿಸಿದೆ, ಅದಕ್ಕೆ ದುರ್ಗಕ್ಕೆ ಖುಷಿ ಪಡ್ಬೇಕು ನಾವು.
1: ಹೌದು ಸರ್,
0: ಖಂಡಿತ ಪ್ರಸಾರ ಮಾಡ್ತೀನಿ. ನೇತ್ರ ನಟರಾಜ್ ಅವರೇ, ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ ಕೇಳಿ.
1: ಥ್ಯಾಂಕ್ ಯು ಸರ್.

0: ಕೊಚ್ಚಲು ಕೊಚ್ಚಲು.
1: ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಮಂಗಳವಾರದ ರಾತ್ರಿಯ ಈ ಸಮಯ ನಿಮ್ಮ ಹಾಡುಗಳನ್ನು ಕೇಳುವಂತಹ ಸಮಯ. ಮತ್ತೊಂದು ಕರೆಯದೆ ಬನ್ನಿ, ಅವರನ್ನು ಮಾತನಾಡಿಸೋಣ. ಹಲೋ,
2: ನಮಸ್ತೆ ಸರ್.
1: ನಮಸ್ತೆ, ಯಾರು, ಎಲ್ಲಿಂದ?

0: ದುರ್ಗದಿಂದ ಸರ್, ರೂಪಾ ಪಾಂಡುರಂಗರಾವ್.
1: ದುರ್ಗದಿಂದ ಮತ್ತೊಂದು ಕರೆ. ರೂಪಾ ಪಾಂಡುರಂಗರಾವ್ ಅವರೇ, ಹೇಗಿದ್ದೀರಾ?
0: ಚೆನ್ನಾಗಿದ್ದೀನಿ ಸರ್. ತಾವು?
1: ನಾನು ಚೆನ್ನಾಗಿದ್ದೀನಿ. ಯಾವ ಗೀತೆಯನ್ನ ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
0: ಸರ್, ಇವತ್ತು ರಾಜಕುಮಾರ ಫಿಲಂ ಅಲ್ಲಿ ಯಾರ್ ಇವನು ಕನ್ನಡದವನು ಅಂತ ಇದೆ ನೋಡಿ ಸರ್, ಈ ಹಾಡ್ಬೇಕಾಗಿತ್ತು.
1: ಖಂಡಿತ ಪ್ರಸಾರ ಮಾಡ್ತೀನಿ.
0: ನನ್ನ ಮಗನ್ ತುಂಬಾ ಇಷ್ಟ ಸರ್, ಶ್ರವಂತ್ ಅಂತ ಅವನ ಹೆಸರು, ಅವನಿಗಾಗಿ ಸರ್ ಕೇಳ್ತಾ
1: ಇದ್ದೀನಿ. ನಿಮ್ಮ ಮಗನ ಹೆಸರು?
0: ಶ್ರವಂತ್.
1: ಶ್ರವಂತ್ ಏನ್ ಮಾಡ್ತಾ ಇದ್ದಾರೆ? ಶ್ರವಂತ್
0: ನೈನ್ತ್ ಸ್ಟ್ಯಾಂಡರ್ಡ್.
1: ನೈನ್ತ್ ಓದ್ತಾ ಇದ್ದಾನಾ?
0: ಹೌದು ಸರ್.
1: ಓಕೆ. ಶ್ರವಂತ್ ಗೆ ಯಾರು, ಅಪ್ಪು ಇಷ್ಟನಾ?
0: ಹೌದು ಸರ್, ತುಂಬಾ ಇಷ್ಟ. ರಾಜಕುಮಾರ ಫಿಲಂ ಸಾಂಗ್ಸ್ ಅಂದ್ರೆ ಇಷ್ಟ.
1: ಎಸ್, ಬಿಕಾಸ್ ಈ ಇಸ್ ಮೈಸ್ಟರ್ ಪರ್ಫೆಕ್ಟ್ ಅಲ್ವಾ?
0: ಹೌದು ಸರ್, ಅದ್ರಲ್ಲಿ ಕ್ರಿಕೆಟ್ ಮ್ಯಾಚ್ ಬರುತ್ತಲ್ಲ ಸರ್, ಹಾಗಾಗಿ ಅವನು ಅದನ್ನ ತುಂಬಾ ಇಷ್ಟ ಪಡ್ತಾನೆ. ಹಾಗೆ ಇವಾಗ್ಲೂ ಕ್ರಿಕೆಟ್ ನೋಡ್ತಾ ಇದ್ದಾನೆ, ಹಾಗೆ ಹಾಡ್ ಕೇಳಮ್ಮ ಅದು ಅಂದ. ಹಾಗೆ ಫೋನ್ ಮಾಡಿದೆ ಸರ್.
1: ದೇಶ ಅಂದ್ರೆ ಭಾರತ, ಭಾಷೆ ಅಂದ್ರೆ ಕನ್ನಡ, ಡೈಲಾಗ್ ಇದೆಯಲ್ಲ.
0: ಹೌದು ಹೌದು,
1: ಖಂಡಿತ ಒಳ್ಳೆ ಗೀತೆಯನ್ನ ಕೇಳಿದಿರಾ. ಪ್ರಸಾರ ಮಾಡ್ತೀನಿ. ಧನ್ಯವಾದ ಕರೆಯನ್ನ ಮಾಡಿದಕ್ಕೆ.
0: ಧನ್ಯವಾದ.

0: ಇದು ನಿಮ್ಮ ಮೆಚ್ಚಿನ ಉದ್ ಭಾರತೀಯ ಆಕಾಶವಾಣಿ ಕನ್ನಡ. ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಹಾಡು ಕೇಳಿ ನಿಮ್ಮ ಮೆಚ್ಚಿನ ಗೀತೆಗಳನ್ನ ಪ್ರಸಾರವನ್ನು ಮಾಡ್ತಾ ಗೀತೆಗಳನ್ನ ಕೇಳ್ತಾ ಸಾಗೋಣ. ಮುಂದಿನ ಕರೆ ಯಾರು ಮಾಡಿದ್ರೆ ನೋಡೋಣ, ಬನ್ನಿ. ಹಲೋ
1: ಹಲೋ
0: ಹಲೋ, ನಮಸ್ತೆ, ಯಾರು, ಎಲ್ಲಿಂದ?
1: ಸರ್, ನಾವು ದೇವನಹಳ್ಳಿ ತಾಲೂಕು ಮಲ್ಲೇಪುರ
0: ಮಲ್ಲೇಪುರದಿಂದ
1: ಭಾಗ್ಯಲಕ್ಷ್ಮಮ್ಮ ಅಂತ.
0: ಮಲ್ಲೇಪುರದ ಭಾಗ್ಯಲಕ್ಷ್ಮಮ್ಮ ಅವರೇ, ನಮಸ್ಕಾರ.
1: ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್?
0: ಚೆನ್ನಾಗಿದ್ದೀನಿ, ತಾವೇಗಿದ್ದೀರಾ?
1: ಚೆನ್ನಾಗಿದ್ದೀವಿ ಸರ್.
0: ಯಾವ ಹಾಡನ್ನ ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
1: ನಾಗರಾವು ಫಿಲಿಮು ಬೆಟ್ಟ, ಇದು ಒನಕೆ ಓಬವ್ವ, ಅದು
0: ಕನ್ನಡ ನಾಡಿನ ವೀರ ರಮಣೀಯ.
1: ಹೌದು ಸರ್,
0: ಖಂಡಿತ. ಎಲ್ಲ ದುರ್ಗದ ಕಡೆಯ ಗೀತೆಗಳೇ ಬರ್ತಾ ಇದೆ, ದುರ್ಗದ ಕಾಲುಗಳು ಅಥವಾ ದುರ್ಗಕ್ಕೆ ಸಂಬಂಧಪಟ್ಟ ಗೀತೆ. ನಮ್ಮ ದುರ್ಗ ಬಹಳ ನೆನಪಿಸ್ಕೋತಾ ಇರ್ಬೋದು ನಮ್ಮನ್ನ ಇವತ್ತು ಹಾಗಾದ್ರೆ.
1: ಹೌದು ಸರ್.
0: ಸರಿ, ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ. ಧನ್ಯವಾದ ಕರೆಯನ್ನ ಮಾಡಿದ್ದಕ್ಕೆ.
1: ಧನ್ಯವಾದ ಸರ್.

ಕಪ್ಪು ಕತ್ತಲೆಯು ಮುತ್ತಿರಲು, ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು, ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು, ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು, ಆಲಿಸಿದಳು, ಎಣುಕಿದಳು, ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು.

0: ಸ್ನೇಹಿತರೆ, ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಒಂದು ಕೋರಿಕೆ, ಈಗಾಗಲೇ ಕರೆಯನ್ನು ಮಾಡಿ, ಕಳೆದ ವಾರದಲ್ಲಿ ಅಥವಾ 2 ವಾರಗಳ ಹಿಂದೆ ಕರೆಯನ್ನು ಮಾಡಿದರೆ ಕರೆ ಮಾಡೋದು ಬೇಡ, ಯಾಕಂದರೆ ನಿಮ್ಮ ಇತರೆ ಸ್ನೇಹಿತರು ಇಲ್ಲಿ ರಿಪೋರ್ಟ್ ಕೊಡ್ತಾ ಇದ್ದಾರೆ, ಇವರು ಕರೆಯನ್ನು ಮಾಡಿದರು ಅಂತ. ಆದರೆ ಅವರೇ ಕರೆಯನ್ನು ಮಾಡೋದಿಲ್ಲ, ಬೇರೆಯವ್ರು ಯಾರು ಕರೆ ಮಾಡಿದರೆ ಅವ್ರ ಮೇಲೆ ಕಂಪ್ಲೇಂಟ್ ಇರುತ್ತೆ. ಹಾಗೆ ಏನಾದರೂ ನೀವು 2 ವಾರ 3 ತಿಂಗಳ ಹಿಂದೆ ಕರೆ ಮಾಡಿದರೆ ನಿಮ್ಮ ಇತರ ಸ್ನೇಹಿತರಿಗೆ ಅವಕಾಶವನ್ನು ಮಾಡಿಕೊಡಿ, ಅಷ್ಟು ಮಾತ್ರ ಹೇಳ್ಬೋದು. ಮುಂದಿನ ಕರೆಯನ್ನು ನೋಡೋಣ. ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು ಎಲ್ಲಿಂದ
1: ಸರ್? ಕೂಡ್ಲಿಗೆ ತಾಲೂಕು ಚಿರತಗುಂಡದಿಂದ ಸರ್, ಎರಳ ನಾಯಕ ಸರ್.
0: ಎರಳ ನಾಯಕ ಅವರು ಹೇಗಿದ್ದೀರಾ
1: ಸರ್? ಆರಾಮಿದ್ದೀರಿ ಸರ್? ನೀವು ಸರ್?
0: ನಾನು ಆರಾಮಿದ್ದೀನಿ. ಯಾವ ಹಾಡನ್ನು ಕೇಳೋದಕ್ಕೆ ಇಷ್ಟಪಡ್ತೀರಾ
1: ಸರ್? ನೆನಪಿರಲು ಚಿತ್ರದಲ್ಲಿ ಸರ್, ಕೂರಕ್ಕು ಕಳ್ಳುಕೇರಿ ಅಂತಂದ ಹಾಡಿದಲ್ಲ ಸರ್, ಅದ್ ಬೇಕಾಗಿತ್ತು ಸರ್.
0: ಕೂರಕ್ಕು ಕರಳ್ಳಿಕೆರೆ.
1: ಹೌದು ಸರ್,
0: ಕೆರೆ ಹೆಸರು ಕುಕ್ರಳ್ಳಿಕೆರೆ ಅಂತ. ಸರಿ, ಖಂಡಿತ ಪ್ರಚಾರ ಮಾಡ್ತೀನಿ. ಕೇಳಿ, ಒಳ್ಳೆ ಗೀತೆಯನ್ನು ಕೇಳಿದಿರ, ಧನ್ಯವಾದ.
1: ನಮಸ್ಕಾರ ಸರ್.
0: ನಿಮ್ಮ ಮೆಚ್ಚಿನ ಗೀತೆ ಮೂಡಿ ಬರ್ತಾ ಇದೆ, ಅದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್.
2: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

0: ನಿಮ್ಮ ಕರೆಯನ್ನು ತೆಗೆದುಕೊಂಡು ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳ್ತಾ ಇದ್ದೀವಿ. ಕರೆಯನ್ನು ಮಾಡುವಂಥ ಎಲ್ಲರೂ ನನ್ನ ಸ್ನೇಹಿತರೆ. ಕೆಲವರಿಗೆ ಲೈನ್ ಸಿಗ್ತಿಲ್ಲ ಅಂತ ಬೇಸರಗೊಂಡು ಮಾತಾಡ್ತಾ ಇದ್ದಾರೆ, ಪ್ರಯತ್ನವನ್ನು ಮಾಡೋದಿಲ್ಲ. ಹಾಗೆ ಇರಲಿ, ಇನ್ನೇನು ಮಾಡೋಕ್ಕಾಗುತ್ತೆ, ಮುಂದಿನ ಕರೆಯನ್ನು ನೋಡೋಣ. ಹಲೋ
1: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ಸರ್, ನಾನು ಸರ್ ನೇರ್ಲಗುಂಡಿಯಿಂದ, ಚಂದ್ರಿಕಾ ಜಗನ್ನಾಥ್.
0: ಚಂದ್ರಿಕಾ ಜಗನ್ನಾಥ್ ಅವರು,
1: ಜಗನ್ನಾಥ್ ಅವರು? ಚೆನ್ನಾಗಿದ್ದೀನಿ ಸರ್, ತಾವ್ ಹೇಗಿದ್ದೀರಾ ಸರ್?
0: ನಾನು ಚೆನ್ನಾಗಿದ್ದೀನಿ.
1: ಊಟ ಆಯ್ತು ಸರ್?
0: ಊಟ ಇನ್ನೂ ಇಲ್ಲ. ನಿಮ್ದು?
1: ಇಲ್ಲ ಸರ್, ನಾನು ಈಗ ಉಪ್ಪಿಟ್ಟು ಮಾಡ್ಕೊಳಕ್ ರೆಡಿ ಮಾಡ್ತಾ ಇದ್ದೆ. ಹಂಗೆ ಕರೆ ಮಾಡೋಣ, ಮಾಡಿ ಬಿಸಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬಿಡೋಣ. ಹಾಡು ಕೇಳಿ ಹೆಂಗ್
0: ಹೆಂಗೆ ಇದು ಟೇಸ್ಟ್ ಜಾಸ್ತಿ ಆಗ್ಬೋದು ಮೋಸ್ಟ್ಲಿ ಉಪ್ಪಿಟ್ಟಾಗಾದ್ರೆ.
1: ಸರ್, ನನಗೆ ಹಂಗೆ ಅನ್ಸುತ್ತೆ, ನನ್ ಕೇಳದೆ ರಾಜ್ಕುಮಾರ್ ಗೀತೆಗಳು ಹಾಡು ಕೇಳ್ತಾ ಖುಷಿ ಖುಷಿಯಾಗಿ ಬಿಸಿ ಬಿಸಿ ಉಪ್ಪಿಟ್ಟು ರುಚಿ ರುಚಿಯಾಗಿ ಮಾಡ್ಕೊಂತೀನಿ.
0: ಯಾವ ಹಾಡು ಕೇಳ್ಬೇಕು ಅನ್ಕೊಂಡಿದ್ರೆ ಹಾಗಾದ್ರೆ?
1: ಸರ್, ನನ್ಗೆ ಹುಲಿ ಹಲಿನ ಮೇವಿಂದ. ಬೆಳದಿಂಗಳಾಗಿ ಬಾ ತಂಗಾಳಿಯಾಗಿ, ನಾನು ಆನಂದವ ನೀಡುವೆ ಒಂದಾಗುವೆ. ಆ ಗೀತೆ ಸರ್,
0: ಕರೆಗೊಂದು ಗೀತೆ ಆಗೋಯ್ತು ಇವಾಗ.
1: ನಿಜವಾಗ್ಲೂ ಸರ್, ಹೆಂಗಾಗ್ಬಿಟ್ಟಿದೆ ಅಂದ್ರೆ ಹಾಡನ್ನ ಕೇಳ್ತಾ ಕೇಳ್ತಾ ನಾವೇ ಮೈ ಮರ್ತು ಬಿಡ್ತೀವಿ ಸರ್. ಅಂತ ಹಾಡುಗಳು ಸಾಹಿತ್ಯ
0: ಗೀತೆ ಅದು
1: ಅಲ್ವಾ? ಹಿಂಗಾಗಿ ಅದು ಗೀತೆ ಕೇಳ್ಬೇಕು ಅಂತ ಅದು ಸಂತೋಷ ಇದಾರೆ. ಇವತ್ತು ತುಂಬಾ ಖುಷಿ ಆಗ್ಬಿಡ್ತು, ತುಂಬಾ ದಿನಗಳಿಂದ ನಿಮ್ ಜೊತೆ ಮಾತಾಡಿಲ್ಲ ಸರ್
0: ಕಾರ್ಯಕ್ರಮದಲ್ಲಿ
1: ಅಲ್ವಾ?
0: ಬಹಳ ಧನ್ಯವಾದ, ಟೈಮ್ ಮಾಡ್ಕೊಂಡು ಮಾಡಿದ್ರಿ, ಜೊತೆಗೆ ಹಾಡು ಹೇಳ್ಬಿಟ್ರಲ್ಲ.
1: ಒಳ್ಳೆ ಅವಕಾಶ ಸಿಕ್ತು ಸರ್ ಇವತ್ತು. ಅಷ್ಟು ಒಳ್ಳೆ ಗೀತೆ ಎರಡ್ ಲೈನ್ ಆಡ್ಲಿಲ್ಲ ಅಂದ್ರೆ ನೀವು ಜೊತೆಗೆ ಧ್ವನಿ ಕೊಡ್ಬೋದಿತ್ತು ಸರ್, ನಾವು ಕೇಳಿರ್ಲಿಲ್ಲ ತುಂಬಾ ದಿನದಿಂದ.
0: ಒಂದೆರಡು ಲೈನ್
1: ಸಂತೋಷ ಸರ್, ಒಂದೆರಡು ಲೈನ್ ಅಷ್ಟೇ.
0: ಕಣ್ಣಲ್ಲಿ ತುಂಬಿ ಚೆಲುವ

0: ಸಾಕ್ ಸಾಕು ಇಷ್ಟು, ಮುಂದೆ ರಾಜ್ಕುಮಾರ್ ಅವರ ವಾಯ್ಸ್ ಅಲ್ಲಿ ಕೇಳೋಣ.
1: ಚೆನ್ನಾಗಿ ಸರ್ ನೀವ್ ಹೇಳ್ತಿದ್ದೀರಾ ಕೇಳ್ಬೇಕು ಅನ್ಸುತ್ತೆ ಸರ್ ಹಾಡುಗಳನ್ನ.
0: ಥ್ಯಾಂಕ್ ಯು ಸೋ ಮಚ್,
1: ತುಂಬಾ ಚೆನ್ನಾಗಿ ಹಾಡಿದ್ರಿ ಸರ್ ನೀವು.
0: ಥ್ಯಾಂಕ್ ಯು ಸೋ ಮಚ್, ನೀವು ಆಡ್ಸಿದ್ರಿ, ನಿಮ್ಮ ಮೆಚ್ಚಿನ ಗೀತೆಯನ್ನ ಕೇಳಿದ್ರಿ, ಇಂತ ಒಳ್ಳೆ ಗೀತೆಯನ್ನ ಕೇಳಿದ್ಗೆ ನಿಮ್ಗೆ ಥ್ಯಾಂಕ್ಸ್, ಈ ಗೀತೆಯನ್ನ ಕೇಳಿ ಬನ್ನಿ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
1: ಓಕೆ ಸರ್, ಧನ್ಯವಾದ ಸರ್ ಅವಕಾಶ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನಿಮ್ಮ ಆಯ್ಕೆ ಕಾರ್ಯಕ್ರಮದ ಮುಂದಿನ ಕರೆ ನೋಡೋಣ, ಬನ್ನಿ. ಹಲೋ
3: ಹಲೋ
2: ಹಲೋ, ನಮಸ್ತೆ. ಯಾರು, ಎಲ್ಲಿಂದ?
3: ಸರ್ ನಮಸ್ತೆ, ನನ್ನ ಹೆಸರು ನಾಗಮಣಿ, ನಾನು ಚಿಕ್ಕಬಳ್ಳಾಪುರದಿಂದ ಮಾತಾಡ್ತಾ ಇದ್ದೀನಿ.
2: ನಾಗಮಣಿ ಅವರೇ, ಹೇಗಿದ್ದೀರಾ?
3: ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ?
2: ನಾನು ಚೆನ್ನಾಗಿದ್ದೀನಿ. ಯಾವ ಗೀತೆಯನ್ನ ಕೇಳೋದಕ್ಕೆ ಇಷ್ಟಪಡ್ತೀರಾ ತಾವು?
3: ಸರ್, ನಾನು ಮನಸಾರೆ ಚಿತ್ರದಿಂದ ಸಣ್ಣ ಹನಿಯೊಂದಿಗೆ ಕೆನ್ನೆ ಮಾತಾಡಿದೆ, ಈ ಹಾಡನ್ನ ಕೇಳೋದಕ್ಕೆ ಇಷ್ಟಪಡ್ತೀನಿ.
2: ಖಂಡಿತ ಪ್ರಸಾರ ಮಾಡ್ತೀನಿ. ಏನ್ ಮಾಡ್ತಾ ಇರೋದು ನಾಗಮಣಿ ಅವರು?
3: ಸರ್, ನಾನೀಗ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ.
2: ಓಹ್, ಸೂಪರ್. ಯಾವ ಸಬ್ಜೆಕ್ಟ್ ತಗೋತೀರಾ?
3: ಸರ್, ನಾನು ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ತಗೋತೀನಿ.
2: ವೆರಿ ನೈಸ್. ನಮ್ಮ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಾ?
3: ಹಾ ಸರ್, ಕೇಳ್ತಾ ಇರ್ತೀನಿ. ಸರ್, ನಿಮ್ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಮೂಡ್ ಬರುತ್ತಿರುತ್ತೆ. ಪ್ರೇಮ ಪ್ರೇಮ ನಿನ್ನದ ಪರ್ಸನಲಿ ನನ್ನ ಫೇವರೇಟ್ ಕಾರ್ಯಕ್ರಮ.
2: ಓ ನೈಸ್. ನೀವು ಮೊದಲನೇ ಬಾರಿ ಕರೆಯನ್ನ ಮಾಡಿದಿರಾ ಅನ್ಸುತ್ತೆ.
3: ಹಾ ಹೌದು ಸರ್.
2: ಧನ್ಯವಾದ ಕರೆಯನ್ನ ಮಾಡಿದ್ದಕ್ಕೆ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ.
3: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.

0: ನಿಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಮುಂದಿನ ಕರೆಯನ್ನ ಯಾರು ಮಾಡಿದ್ರೆ ಅಂತ ನೋಡೋಣ ಬನ್ನಿ. ಹಲೋ
1: ಹಲೋ
0: ಹಲೋ, ನಮಸ್ತೆ. ಯಾರು, ಎಲ್ಲಿಂದ?
1: ಸರ್ ನಮಸ್ತೆ ಸರ್, ನಿವೇದಿತಾ ಅಂತ, ಬೆಂಗಳೂರಿಂದ. ಹೇಗಿದ್ದೀರಾ ಸರ್?
0: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ನಿವೇದಿತಾ? ನಮಸ್ತೆ.
1: ತುಂಬಾ ಚೆನ್ನಾಗಿದ್ದೀನಿ ಸರ್. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ, ಫಸ್ಟ್ ಟೈಮ್ ನಾನು ಈ ತರ ಕಾಲ್ ಮಾಡಿ ಮಾತಾಡ್ತಾ ಇರೋದು.
0: ವಾವ್, ನನಗೂ ಅಷ್ಟೇ ಖುಷಿ ಆಗ್ತಿದೆ. ಯಾವ ಗೀತೆಯನ್ನ ಕೇಳೋದಕ್ಕೆ ಇಷ್ಟಪಡ್ತೀರಿ ಇದೆ ಖುಷಿಲಿ?
1: ಸರ್ ನಂಗೆ ಮೌರ್ಯ ಇಂದ ಉಸಿರಾಗುವೆ ಹಸಿರಾಗುವೆ ಸಾಂಗ್ ಬೇಕು.

0: ನೋಡಿ, ಇದು ನಮಗೆ ಖುಷಿ ಪಡಿಸ್ಬಿಟ್ರಿ ನೀವೀಗ. ತುಂಬ ಒಳ್ಳೆ ಗೀತೆಯನ್ನು ಕೇಳಿದ್ರಿ. ಏನು ಮಾಡ್ತಿರೋದು ನಿವೇದಿತಾ ಅವರು?
1: ಸರ್, ನಾನು ಇವಾಗ ಓದ್ತಾ ಇದ್ದೀನಿ ಸರ್, ಕಾಲೇಜಲ್ಲಿ.
0: ಸ್ಟೂಡೆಂಟ್, ಏನು ಓದ್ತಾ ಇದ್ದೀರಾ?
1: ಬಿ ಎ ಫಸ್ಟ್ ಇಯರು, ಎಚ್ ಪಿ ಜೆ ತಗೊಂಡಿದ್ದೀನಿ.
0: ವಾವ್, ನೈಸ್. ಹೇಗೆ ನಡೀತಾ ಇದೆ ಸ್ಟಡೀಸ್ ಎಲ್ಲ?
1: ತುಂಬ ಚೆನ್ನಾಗಿ ನಡೀತಾ ಇದೆ ಸರ್.
0: ವೆರಿ ಗುಡ್. ಅಕಾಡೆಮಿಕ್ಸ್ ಬಿಟ್ಟರೆ ಬೇರೆ ಸ್ಪೋರ್ಟ್ಸ್ ಅಲ್ಲಿ ಯಾವ್ದಾದ್ರು ಇಂಟ್ರೆಸ್ಟು?
1: ಡ್ಯಾನ್ಸು, ಸಿಂಗಿಂಗು, ಡ್ರಾಯಿಂಗು ಎಲ್ಲ ತುಂಬ ಇದೆ. ಬಟ್ ಯಾವುದಕ್ಕೂ ನಾನು ಅಂದ್ರೆ ನಮ್ಮ ಮನೆ ಕಡೆಯಿಂದ ಸಪೋರ್ಟ್ ಸಿಕ್ಲಿಲ್ಲ ಅಷ್ಟೇ. ಬಟ್ ಎಲ್ಲ ಆಸಕ್ತಿ ಎಲ್ಲ ತುಂಬಾ ಇದೆ.
0: ಓ, ಎಲ್ಲ ಬರುತ್ತೆ. ಸಕಲ ಕಲ ವಲ್ಲಭೆ ಜೊತೆ ಮಾತನಾಡ್ತಿದೀವಿ.
1: ಅಷ್ಟೊಂದಿಲ್ಲ, ಬಟ್ ಇಂಟ್ರೆಸ್ಟ್ ತುಂಬಾ ಚೆನ್ನಾಗಿ ಇಂಟ್ರೆಸ್ಟ್ ಇದೆ. ಯಾರು ಅದಕ್ಕೆ ಅವಾಗ ಆ ಟೈಮ್ ನಂಗೆ ಚಾನ್ಸ್ ಸಿಕ್ಕಿದಿದ್ರೆ ತುಂಬಾ ಚೆನ್ನಾಗಿ ನಾನು ಏನೋ ಒಂದ್ರಲ್ಲಿ ಏನಾದ್ರೂ ಮಾಡ್ತಿದ್ದೆ.
0: ಇವತ್ತು ಯಾರೆಲ್ಲ ಸಾಧನೆ ಮಾಡಿದ್ದಾರೆ ನಿವೇದಿತಾ ಅವರೇ, ಅವ್ರೆಲ್ಲರಿಗೂ ಎಲ್ಲಾರು ಸಪೋರ್ಟ್ ಮಾಡಿರ್ಲಿಲ್ಲ, ಬಟ್ ಅವರು ಸಾಧನೆ ಮಾಡಿ ತೋರಿಸಿದ್ರು. ಸೊ ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾರು ಸಪೋರ್ಟ್ ಮಾಡಲಿಲ್ಲ ಅಂತ ಇನ್ಮೇಲೆ ಕೊರಗಬೇಡಿ. ನೀವೇನ್ ಮಾಡಿದ್ರಿ ನಿಮ್ಮ ಕನಸುಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಅನ್ನೋದಷ್ಟೇ ಮ್ಯಾಟರ್ ಆಗುತ್ತೆ. ಇನ್ಮೇಲೆ ಯಾರು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಬೆನ್ನನ್ನ ನೀವೇ ತಟ್ಕೊಂಡು ನಿಮ್ಮ ಕನಸನ್ನ ಈಡೇರಿಸ್ಕೊಳ್ಳಿ. ಓಕೆನಾ?
1: ಓಕೆ ಸರ್, ಥ್ಯಾಂಕ್ ಯು ಸರ್.
0: ಓಕೆ, ಧನ್ಯವಾದ ಕರೆನ.
1: ಮಾತಾಡಿ,
0: ನನಗೂ ಅಷ್ಟೇ ಖುಷಿ ಆಯ್ತು. ಈಗ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಧನ್ಯವಾದ. ನಿಮ್ಮ ಮೆಚ್ಚಿನ ಗೀತೆ ಬರ್ತಾ ಇದೆ, ಕೇಳಿ. ಎಷ್ಟು ಒಳ್ಳೆಯ ಗೀತೆಯನ್ನು ಕೇಳಿದ್ರೆ ಎಷ್ಟು ಖುಷಿಯಾಗಬೇಡ ಹೇಳಿ, ನಮಗೂ ಸಹ ಉಸಿರಾಗುವೆ.

0: ಮಧುರ ನಮ್ಮ ಅಮರ ಪ್ರೇಮ ನಮಗೆ ಸೋಲಿಲ್ಲ ಕನಸಲ್ಲು, ಈ ಸಾಲುಗಳು ಎಲ್ಲ ಪ್ರೇಮಿಗಳ ಬಾಳಲು ನಿಜಾಗಲಿಂತ ಆಶಿಸೋಣ. ಇನ್ನು 3 ನಿಮಿಷ ಕಾಲಾವಕಾಶ, ಅದರಲ್ಲಿ ಕರೆಯನ್ನು ತೆಗೆದುಕೊಳ್ಳೋದ, ಗೀತೆಯನ್ನು ಪ್ರಸಾರ ಮಾಡೋದ, 2 ರಿಸ್ಕ್ ಬೇಡ, 1 ಸಂದೇಶಗಳನ್ನ ನೋಡಿ ಬಂದ್ಬಿಡೋಣ ಸ್ನೇಹಿತರೆ. ನಮಸ್ಕಾರ. ಸಾಯಂಕಾಲದಿಂದ ನೀವು ನಡೆಸ್ಕೊಟ್ಟಂಥ ಓಲ್ಡ್ ಇಸ್ ಗೋಲ್ಡ್ ಗಾನಭಜಾನ ಸೂಪರ್ ಆಗಿತ್ತು, ನಿಮ್ಮ ಆಯ್ಕೆ ಕೂಡ ಸೂಪರ್. ನಾನು ಈಗ ಕಾಲ್ ಮಾಡುವುದಿಲ್ಲ, ಹಾಡು ಮಾತ್ರ ಕೇಳ್ತೇನೆ. 1 ತಿಂಗಳ ಆದ ನಂತರ ಕಾಲ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ ಚಿಕ್ಕೋಡಿಯಿಂದ ಕೆಂಪಣ್ಣ ವಾಡಪ್ಪಗೋಳ. ನೋಡಿ ನಮ್ಮ ಸ್ನೇಹಿತರು ಎಷ್ಟು ಜವಾಬ್ದಾರಿ ಅವ್ರಿಗೆಲ್ವಾ. ಇನ್ನು ಕೆಲವು ಸ್ನೇಹಿತರು ಬೇಜಾರು ಮಾಡ್ಕೊತಾರೆ ಪಾಪ. ಹಾಗೆ ಯಾರಿದು ಕೌಸಲ್ಯವರು ಬನಶಂಕರಿಯಿಂದ ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ. ಮಾಧವ್ ಜಯಲಕ್ಷ್ಮಿ ಚೆನ್ನೈಯಿಂದ, ನಿಮ್ಮ ಆಯ್ಕೆ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಯಾರಿದು ಬೆಳಗಾವಿಯ ಮಹೇಶ ತುಂಬಳ ಅವರ ಸಂದೇಶ, ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಪಾಪ ಎಷ್ಟು ಸಂದೇಶಗಳನ್ನ ಕಳಿಸಿದ್ದೀರಾ ಇದೇ ಥರ. ಓ ತುಂಬ ತುಂಬ ಧನ್ಯವಾದ ಮಹೇಶ್ ಅವರೇ, ತುಂಬ ಧನ್ಯವಾದ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಹಾಗೆ ಧನ್ಯವಾದ ನಿಮ್ಮ ಅಭಿಮಾನದ ಮಾತುಗಳಿಗೆ. ಶಿವಲಿಂಗಪ್ಪ ಕಾವಲಿ, ಮನೋಜ್ ಕಾವಲಿ, ಸಮರ್ಥ ಕಾವಲಿ, ಮಂಜುಳ ಕಾವಲಿ ಅವರು ಇಳಕಲ್ ಬಾಗಲಕೋಟೆಯಿಂದ ಸಂದೇಶವನ್ನು ಕಳಿಸಿ ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ. ಸುರೇಶ್ ಭಟ್ ಅವರು ಗೌರಿಬಿದನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸನ್ನಿಧಿಯವರು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಗಾನಭಜಾನ ಕಾರ್ಯಕ್ರಮ ಹಾಗೂ ನಮ್ಮ ಆಯ್ಕೆ ಕಾರ್ಯಕ್ರಮದ ನಿಮ್ಮ ಆಯ್ಕೆ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಅಣ್ಣಪ್ಪ ಪೂಜಾರಿ ಮಹಾಲಿಂಗಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದ ನಿಮ್ಮ ಅಭಿಮಾನದ ಮಾತುಗಳಿಗೆ. ಹಾಗೆ ಮುಂದಿನ ಸಂದೇಶ, ಕುರುಬ್ರಳ್ಳಿಯಿಂದ ಕುಮಾರ್, ಕಲ್ಪನಾ, ಕಿಶನ್, ಮಾನಸ, ಇತಾಂಶ್, ಕೀರ್ತನ್ ಮತ್ತು ಕಾವ್ಯ ಅವರ ಮೆಚ್ಚುಗೆ ಸಂದೇಶ ಬಂದಿದೆ. ಪ್ರೇಮಲತಾ ವಜ್ರ ದ್ಯುತಿ ಬಿದ್ರಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಒಳ್ಳೆಯ ನಿರೂಪಣೆಯೊಂದಿಗೆ ಸುಂದರವಾದ ಹಾಡುಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಹಾಗೆ ಎಲ್ಲ ಕಾರ್ಯಕ್ರಮಗಳು ಸೊಗಸಾಗಿ ಮೂಡಿ ಬರ್ತಾ ಇದೆ ಅಂತ ಚಂದ್ರಿಕಾ ಜಗನ್ನಾಥ್ ಅವರು ನೇರ್ಲಗುಂಡಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ಉಮೇಶ್ ಅವರ ಸಂದೇಶ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇನ್ನು ಇದಾಗಿತ್ತು ಇಂದಿನ ನಿಮ್ಮ ಆಯ್ಕೆ ಕಾರ್ಯಕ್ರಮ, ಕರೆ ಮಾಡಿ ಹಾಡು ಕೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶ ಕಳಿಸಿದಂಥ ನಿಮಗೂ ಸಹ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಸ್ಟುಡಿಯೋ ಸಮಯ ಇನ್ನೇನು 9 ಗಂಟೆ ಆಗಲಿದೆ ಸ್ನೇಹಿತರೆ. 9 ಗಂಟೆಗೆ ಸರಿಯಾಗಿ ಇಂಗ್ಲೀಷ್ನಲ್ಲಿ ವಾರ್ತೆಗಳನ್ನು ಕೇಳ್ತೀರಾ. ವಾರ್ತೆಗಳ ನಂತರ ನಮ್ಮ ಭೇಟಿ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಗುಡ್ ಈವ್ನಿಂಗ್, ಆಕಾಶವಾಣಿ, ಶಗುನ್ ಚೋಪ್ರಾ ವಿತ್ ದ ನ್ಯೂಸ್ ಆಪ್ 9. The headlines. Government approves setting up of integrated transport and logistics authority to streamline multimodal planning. Clears 10,000 crore rupees small and medium enterprises growth fund. Prime Minister Narendra Modi hails decision as major boost to MSME sector. Union Cabinet congratulates Prime Minister Narendra Modi on completing 25 years of continuous leadership as head of the government. Defence Ministry inks 660 crore rupee contract to procure BrahMos fire control system and launchers for Indian Navy ships. Peaceful polling held for by-elections to 5 assembly constituencies in Tamil Nadu, Puducherry and

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 9:15 ಈ ಸಮಯ

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಇನ್ನು ಮುಕ್ಕಾಲು ಗಂಟೆಗಳ ಕಾಲ ಹಿಂದಿ ಚಿತ್ರದ ಗೀತೆಗಳನ್ನು ಕೇಳ್ತಾ ಸಾಕ್ತೀವಿ. ಹಾಗೆ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗಾಗಿ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ನೋಟ್ ಮಾಡಿಟ್ಕೊಳ್ಳಿ, 9483091029489

9 ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ. ಜೋ ಭಿ ಕಸಮ್ ಕಾಹಿತಿ ಹಮನೆ ವಾದಾ ಕಿಯಾ ಕಿ ಜೋ ಮಿಲ್ ಕಿ. ಯಾವ ಸಾಂಗ್ ಅಂತ ಗೆಸ್ ಮಾಡಿದ್ರ? ಎಸ್, ರಾಜ್ ಮೂವಿಯ ಗೀತೆ ಇದು. ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಗಾಯನದಲ್ಲಿ, ಸಮೀರ್ ರಚನೆ, ನದೀಮ್ ಶ್ರವಣ್ ಅವರ ಸಂಗೀತ.

ಮಾಡಿದ್ದೀರಾ, ಎಷ್ಟು ಅದ್ಭುತವಾದ ಸಾಲುಗಳು. ಹಾಗೆ ಮೇರಿ ಜಿಂದಗಾನಿತು, ಮೇರಿ ಕಹಾನಿತು, ತೂನೆ ಮೇರಿ ಹಾತೋಂಕಿ ರೇಖಾ, ಎಷ್ಟು ಚೆನ್ನಾಗಿ ಅಲ್ಕಾ ಯಾಜ್ಞಿಕ್ ಮತ್ತು ಕುಮಾರ್ ಸಾನು ಅವರ ಗಾಯನದಲ್ಲಿ, ಉದಿತ್ ನಾರಾಯಣ ಅವರ ಗಾಯನದಲ್ಲಿ ಅದ್ಭುತವಾಗಿ ಮೂಡಿಬಂದಂತಹ ಗೀತೆ ಇದು. ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ. ದಿಲ್ವಾಲೆ ಚಿತ್ರದ ಗೀತೆ ಇದು, ಕುಮಾರ್ ಸಾನು ಮತ್ತು ಅಲ್ಕಾ ಯಾಜ್ಞಿಕ್ ಅವರ ಗಾಯನ, ಸಮೀರ್ ರಚನೆ, ನದೀಮ್ ಶ್ರವಣ್ ಅವರ ಸಂಗೀತ. ಜೀತ ತಜಿಸಿಕೇಲಿ ಜಿಸ್ಕೇಲಿ ಮರ್ತಾ ತಾ ತುಮ್ ಐಸಿ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
2: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಮುಂದಿನ ಗೀತೆಯನ್ನ ಕೇಳುವಂತಹ ಸಮಯ. ಸಾವನ್ ಕೋ ಅನ್ನೋದು ಚಿತ್ರದ ಗೀತೆ, ಕೆ ಜೆ ಯೇಸುದಾಸ್ ಅವರ ಗಾಯನ, ಫಾಕ್ ಜೇಮಿ ಅವರ ರಚನೆ, ರಾಜ್ಕಮಲ್ ಅವರ ಸಂಗೀತ.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಈಗಾಗಲೇ ಅನೇಕ ಮೆಚ್ಚುಗೆಯ ಸಂದೇಶಗಳು ಬರ್ತಾ ಇದೆ, ನಿಮ್ಮ ಸಂದೇಶಗಳನ್ನೆಲ್ಲ ಖಂಡಿತ ನಾನು ನೋಡ್ತೀನಿ. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಧೀರೆ ಧೀರೆ ಸೆ ಮೇರಿ ಜಿಂದಗಿ ಮೇ ಆನಾ, ಆಶಿಕಿ ಚಿತ್ರದ ಗೀತೆ, ಕುಮಾರಸ್ವಾಮಿ ಮತ್ತು ಅನುರಾಧ ಪೌದ್ವಾಲ್ ಅವರ ಗಾಯನದಲ್ಲಿ, ರಾಣಿ ಮಲ್ಲಿಕ್ ಅವರ ರಚನೆ, ನದೀಮ್ ಶ್ರವಣ್ ಅವರ ಸಂಗೀತ.

ಹಿಂದೆ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದು ಭಾರತೀಯ ಆಕಾಶವಾಣಿ ಕನ್ನಡ. ಮುಂದಿನ ಗೀತೆ ಜನೆ ದೋನ ಜನೆ ಜನೆ ದೋನ. ಹೌದು, ನಮ್ಮ ಜೊತೆ ಜೊತೆಯಲ್ಲಿ ಟ್ಯೂನನ್ನು ಬಳಸಿರುವಂಥದ್ದು ನಮ್ಮ ಇಳೆಯರಾಜ ಅವರು ಚೀನಿಕಂ ಚಿತ್ರದ ಗೀತೆ ಶ್ರೇಯ ಘೋಷಾಲ್ ಅವರ ಗಾಯನದಲ್ಲಿ.

ಹಿಂದೆ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳು ಬಂದಿದೆ. ಆ ಸಂದೇಶಗಳನ್ನ ನೋಡಿ ಕಾರ್ಯಕ್ರಮದ ಕೊನೆಯ ಗೀತೆಯನ್ನ ಕೇಳಿ ಬರೋಣ. ಆಶಿಕಿ ಮೂವಿ ಬಂದಾಗ ಬಹುಶಃ ನಾನು 7th ಸ್ಟ್ಯಾಂಡರ್ಡ್ನಲ್ಲಿ ಇದ್ದೆ ಅನಿಸುತ್ತೆ, ಸರಿಯಾಗಿ ನೆನಪಿಲ್ಲ. ಆದರೆ ಈ ಚಿತ್ರ ನೋಡಿ ಸುಮಾರು ದಿನಗಳವರೆಗೆ ಈ ಚಿತ್ರದ ಹಾಡುಗಳನ್ನು ಗುಣುಗ್ತಾ ಇದ್ವಿ. ಈ ಚಿತ್ರದಲ್ಲಿ ಹೀರೋಯಿನ್ ಜಡೆಗೆ ಹಾಕಿರುವ ಟೇಪ್ ಡ್ರೆಸ್ ಎಲ್ಲ ಕಾಪಿ ಮಾಡಿದ್ವಿ. ನೈಸ್ ಸಾಂಗ್ಸ್ ಮಿತುರಾ ಅಂತ ಹೇಳ್ತಾ ಇದ್ದಾರೆ ವಣಿಶ್ ಅವರು ಧಾರವಾಡದಿಂದ. ಹಾಗೆ ಈಗ ಪ್ರಸಾರವಾದಂಥ ಜಾನಧ್ವನ ಗೀತೆಯನ್ನು ಮೆಚ್ಚಿಕೊಂಡಿದ್ದಾರೆ. ಉಮೇಶ್ ಅವರು ಸಿರಿಗೆರೆಯಿಂದ ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ. ಚೆನ್ನಪ್ಪ ಅವರು ಜೆ ಪಿ ನಗರಿಂದ. ಹಾಗೆ ರಾಣಿ ಅವರು ಹಳೆಬೀಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗೀತೆಗಳನ್ನು ಮೆಚ್ಚಿ ಹಾಗೆ ಭಾಗ್ಯಶ್ರೀ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಶಾಂತಚರ ಬಡಿಗೇರ ಕೊಕ್ಕನೂರು ಹರಿಯರ ತಾಲೂಕಿನಿಂದ ಕಾರ್ಯಕ್ರಮವನ್ನು ಬಹಳವಾಗಿ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ, ಬಹಳ ಧನ್ಯವಾದ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರ ಮೆಚ್ಚುಗೆಯ ಸಂದೇಶ. ಶಶಿಕಾಂತ ಶಿವಮೊಗ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸುಬನ್ ಕೋರೆಯವರು ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಹಾಯ್, ನನ್ನ ಹೆಸರು ಶೋಭಾ, ನಿಮ್ಮ ಆಕಾಶವಾಣಿ ವಿವಿಧ ಭಾರತಿ ಕಾರ್ಯಕ್ರಮದಲ್ಲಿ ವಿವಿಧ ಹಾಡುಗಳನ್ನು ಕೇಳಿ ನನಗೆ ತುಂಬ ಸಂತೋಷ ಆಯಿತು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸಂತೋಷವೇ ನಮ್ಮ ಸಂತೋಷ ಶೋಭಾ. ಹಾಗೆ ಶೋಭಾ ಅವರು ಚೆನ್ನೈಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಚಿತ್ರದುರ್ಗದಿಂದ ಶುರುವಾದ ಮಾತು ಚೆನ್ನಾಗಿತ್ತು, ಹಿಂದಿ ಹಾಡುಗಳು ಆಯ್ಕೆ ಚೆನ್ನಾಗಿದೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಿರಣ್ ಅವರು ಮೈಸೂರು ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾನು ಮೈಸೂರಿನಿಂದ ಈಗ ಮಾಲೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮೈಸೂರಿನವನು ಈಗ ಮಾಲೂರಿನಲ್ಲಿ ಕೆಲಸ ಮಾಡ್ತಿದ್ದೀನಿ. ಖುಷಿಯಾದ ವಿಚಾರ ಏನಂದರೆ, ಮಾಲೂರಿನಲ್ಲಿ ಒಂದು FM ತೊಗೊಂಡು ಆಕಾಶವಾಣಿ ಕೇಳ್ತಾ ಇದ್ದೀನಿ. ನಾನು ಸುಮಾರು 2007 ಕೇಳ್ತಿದ್ದೆ, ತುಂಬ ದಿನದಿಂದ ಬಿಟ್ಬಿಟ್ಟಿದ್ದೆ ಕೆಲಸದ ಒತ್ತಡದಿಂದ. ಈಗ ನನಗೆ ನನ್ನ ಸ್ನೇಹಿತ ಮತ್ತೆ ಸಿಕ್ತಂಗಾಗಿದೆ, ತುಂಬ ತುಂಬ ಖುಷಿ ಇದೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಖುಷಿ ಆಯಿತು ಮತ್ತೆ ನೀವು ರೇಡಿಯೋನ ಕೇಳೋದಕ್ಕೆ ಆರಂಭ ಮಾಡಿರೋದು. ಹಾಗೆ ವಾಸುಕಿ ಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ.

ಮುಂದಿನ ಸಂದೇಶಗಳು. ಗೋಕಾಕ್ ತಾಲೂಕಿನ ಬೈರನಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಮತ್ತು ಅವರ ಕುಟುಂಬದವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಹಾಗೆ ಗಂಗಾವತಿಯ ನಾಗರಾಜ್ ಕೊಡಕಲ್ ಗಂಗಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಂದಿನ ಸಂದೇಶ, ಈ ಹಿಂದೆ ಪ್ರಸಾರವಾದಂಥ ಗೀತೆ ಯಾವ ಚಿತ್ರದ್ದು ಅಂತ ಕೇಳಿದರೆ ಸ್ನೇಹಿತರೊಬ್ಬರು, ಚೀನಿಕಂ ಚಿತ್ರದ ಗೀತೆ ಅದು. ಮೈ ಪ್ಲೇಲಿಸ್ಟ್ ಪ್ಲೇಯಿಂಗ್ ಸೋ ಹ್ಯಾಪಿ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ನಂಬರ್ ಎಂಡಿಂಗ್ ವಿತ್ 6516. ಕೆಂಪರಾಜು ಮಾರಸಂದ್ರ ತುರುವೇಕೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಸ್ನೇಹಿತರೆ, ಕಾರ್ಯಕ್ರಮದ ಮುಂದಿನ ಗೀತೆಯಾಗಿ ಮೂಡಿ ಬರ್ತಾ ಇದೆ ಜಹೇರ್ ಚಿತ್ರದ ಈ ಗೀತೆ. ಶ್ರೇಯ ಘೋಷಲ್ ಅವರ ಗಾಯನ, ಸಯೀದ್ ಖ್ವಾದ್ರಿ ಅವರ ರಚನೆ, ರೂಪ್ ಕುಮಾರ್ ರಾಥೋಡ್ ಅವರ ಸಂಗೀತ.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಗೀತೆಗಳನ್ನ ಮೆಚ್ಚಿ ಮತ್ತಷ್ಟು ಮೆಚ್ಚುಗೆಯ ಸಂದೇಶ ಬಂದಿದೆ. ಬಾಗಲಕೋಟೆ ಜಿಲ್ಲೆ ಬನಹಟ್ಟಿಯಿಂದ ಅಂಕುಶ್ದೀಪ ಮಹಾದೇವ್ ಗುಮ್ಟೆಯವರ ಸಂದೇಶ ಬಂದಿದೆ. ಹಾಗೆ ವಿರೂಪಾಕ್ಷಪ್ಪ ಕಾವ್ಯ, ಗೌರಿ, ರೇಣುಕ, ರುದ್ರಪ್ಪ ಮಡಿವಾಳರ್ ಇಂದರಗಿ ಕೊಪ್ಪಳದಿಂದ ಸೂಪರ್ ಕಲೆಕ್ಷನ್ಸ್, ಎಲ್ಲ ಸೂಪರ್ ಸೂಪರ್ ಸಾಂಗ್ಸ್ ಕೇಳಿ ಖುಷಿಯಾಯಿತು ಅಂತ ಜ್ಞಾನೇಶ್ವರಿಯವರು ಯಲಹಂಕ ಓಲ್ಡ್ ಟೌನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಎನ್ ಎಂ ಕರ್ಜಗಿ ಮುರುಗೋಡ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಜಯಪುಟ್ಟಸ್ವಾಮಿಯವರು ಚಿಕ್ಕಮಗಳೂರಿನಿಂದ, ನಿಮ್ಮ ಆಯ್ಕೆ ಹಿಂದಿ ಮೆಲೋಡಿಸ್ ಎಲ್ಲ ಹಾಡುಗಳು ತುಂಬಾ ಸುಮಧುರವಾಗಿ ಮೂಡಿ ಬರ್ತಾ ಇದೆ, ಇಷ್ಟ ಆಯಿತು, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇನ್ನು ಇದಾಗಿತ್ತು ಇಂದಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತಹ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ದೇಶದ ಸಾರಿಗೆ ಮತ್ತು ಸರಕು ಸಾಗಣೆ ವಲಯವನ್ನು ಬಲಪಡಿಸಲು ಸಮಗ್ರ ಸಾರಿಗೆ ಮತ್ತು ಸರಕು ಸಾಗಣೆ ಪ್ರಾಧಿಕಾರ ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನ್ಯಾಯಾಂಗ ಡಿಜಿಟಲೀಕರಣಕ್ಕೆ 704 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಕ್ರಿಮಿನಲ್ ಕಾನೂನು ತಿದ್ದುಪಡಿ ಕಾಯ್ದೆ 2022 ವಿಧೇಯಕ ಹಿಂಪಡೆಯಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ರಾಜ್ಯಾದ್ಯಂತ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಠಾಣೆಗಳಾಗಿ ಮಾರ್ಪಟ್ಟಿವೆ ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಮೈಸೂರು ದಸರಾ ಮಹೋತ್ಸವ 2026 ಹಿನ್ನೆಲೆಯಲ್ಲಿ ಇದೇ 14-19 ನಾಲ್ಕು ದಿನಗಳ ಕಾಲ ಯೋಗ ದಸರಾ ನಡೆಯಲಿದೆ. ಆರೋಗ್ಯ ಸಚಿವ ಯುಟಿ ಖಾದರ್ ಯೋಗ ದಸರಾ ಉದ್ಘಾಟನೆ ಮಾಡಲಿದ್ದಾರೆ. ಇದೇ ವೇದಿಕೆಯಲ್ಲಿ ಒಂದು ದಿನದ ಯೋಗ ವೈಜ್ಞಾನಿಕ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ. ಪ್ರಸಕ್ತ ಸಾಲಿನ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಯೋಜನೆಯಲ್ಲಿ ಎಫ್ಎಕ್ಯೂ ಗುಣಮಟ್ಟದ ಸೂರ್ಯಕಾಂತಿ ಪ್ರತಿ ಕ್ವಿಂಟಾಲ್ಗೆ 8,343 ರೂಪಾಯಿ ನಿಗದಿಗೊಳಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಸಂಭವಿಸುವ ಪ್ರತಿಯೊಂದು ಜನನ ಮತ್ತು ಮರಣದ ವಿವರಗಳನ್ನು ಯಾವುದೇ ತಪ್ಪುಗಳಿಗೆ ಆಸ್ಪದ ನೀಡದಂತೆ ನಿಖರ

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ರೇಡಿಯೋ, ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತೀಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಾರ.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ ಸಮಯ 10:04. ಈ ಸಮಯ ಪ್ರೇಮ ನಿನಾದ ಕಾರ್ಯಕ್ರಮದ ಸಮಯ. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಪ್ರೇಮ ನಿನಾದ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಸ್ನೇಹಿತರೆ? ಪ್ರೇಮದ ವಿವಿಧ ಭಾವಗಳನ್ನು ಹೊತ್ತಂದು ಆ ಭಾವದ ಕುರಿತು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೊಂದಿಗೆ ಗೀತೆಗಳೊಂದಿಗೆ ಕಾರ್ಯಕ್ರಮ ಸಾಗುತ್ತೆ. ಇನ್ನು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತ ಅಂದ್ಕೊಂಡಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ ಹಾಗೂ ದೂರವಾಣಿ ಸಂಖ್ಯೆಯನ್ನು ನೋಟ್ ಮಾಡ್ಕೊಳ್ಳೋಕೆ ರೆಡಿಯಾಗಿ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9483091029 9483091029. ಹಾಗೆ ಕರೆ ಮಾಡಿ ಮಾತನಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 08032370799. ಮತ್ತೊಮ್ಮೆ ಹೇಳ್ತೀನಿ: 08032370799. ಏನಿವತ್ತು ವಾಟ್ಸಪ್ ಸಂಖ್ಯೆ ಹಾಗೆ ದೂರವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ವಿಷಯ ಆಗಿದೆ ಇವತ್ತಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಇದು ಟೂರ್ ಟೈಮ್ ಅಂತ ಟೂರ್ ಬಗ್ಗೆ ಮಾತನಾಡಿದ್ವಿ. ಹೌದು, ಟೂರ್ಗೂ ಪ್ರೇಮ ನಿನಾದಕ್ಕೂ ಏನು ಸಂಬಂಧ ಅಂತ ನೀವು ಅನ್ಕೋತಾ ಇರ್ಬೋದು. ಪ್ರೇಮ ನಿನಾದ ಕಾರ್ಯಕ್ರಮಕ್ಕೆ ಅದಕ್ಕೂ ಸಂಬಂಧ ಇದೆ. ಏನಪ್ಪ ಅಂತ ಅಂದರೆ, ನಿಮ್ಮ ಪ್ರೇಮವನ್ನು, ಅಂದರೆ ನಿಮ್ಮ ಪ್ರೇಮಿಯನ್ನು, ನಿಮ್ಮ ಪ್ರೇಯಸಿಯನ್ನು ಯಾವುದಾದ್ರೂ ಒಂದು ಡೆಸ್ಟಿನೇಷನ್ಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ. ಆ ಡೆಸ್ಟಿನೇಷನ್ ಯಾವುದು ಮತ್ತು ಅಲ್ಲಿಗೆ ಕರ್ಕೊಂಡು ಹೋದಾಗ ಯಾವುದಾದ್ರೂ ಒಂದು ಮಾತನ್ನು ಹೇಳಬೇಕು ಅಂತ ಅಂದ್ಕೊಂಡಿರ್ತೀರ. ಆ ಒಂದು ಮಾತು ಯಾವುದು, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತಿಳಿಸಿ. ಅಥವಾ ನೀವು ಈಗಾಗಲೇ ನಮ್ಮ ಸೀನಿಯರ್ಸ್ಗಳೆಲ್ಲ ಯಾರಾದರೂ ಇದ್ದರೆ, ನೀವೆಲ್ಲ ಈಗಾಗಲೇ ಹೋಗಿ ಬಂದು ನೀವು ಯಾವುದಾದ್ರೂ ಒಂದು ವಿಶೇಷವಾದ ಜಾಗ ಕರ್ಕೊಂಡು ಹೋಗಿರ್ತೀರ, ಅಲ್ಲಿ ವಿಶೇಷವಾದ ಮಾತನ್ನು ಹೇಳಿರ್ತೀರ, ಅಂಥ ಮಾತನ್ನು ನಮ್ಮ ಹತ್ರ ಹಂಚ್ಕೊಳ್ಬೋದು. ನೀವು ಈಗ ಆಲ್ರೆಡಿ ಹೇಳಿದ್ದೀರಾ ಅಂಥ ಮಾತನ್ನು ಹಂಚ್ಕೊಳ್ಬೋದು. ಅಥವಾ ಮುಂದೆ ಯಾರಾದರೂ ನನ್ನ ಪ್ರೇಮಿಯನ್ನು, ನನ್ನ ಪ್ರೇಯಸಿಯನ್ನು ಇಂತಹ ಜಾಗ ಕರ್ಕೊಂಡು ಹೋಗಬೇಕು, ಅಲ್ಲಿ ಈ ಮಾತನ್ನು ಹೇಳಬೇಕು ಅಂತ ಅನಿಸ್ತಿರತ್ತಲ್ಲ, ಆ ಮಾತು ಯಾವುದು? ಬರೀ ಟೂರು ಎಲ್ಲರಿಗೂ ಸೀಮಿತ ಆಗಿರುತ್ತೆ, ನಾವು ಪ್ರೇಮಿಗಳಿಗೂ ಸೀಮಿತಗೊಳಿಸಿ ನೋಡೋಣ. ನಿಮ್ಮ ಫೇವ್ರೆಟ್ ಡೆಸ್ಟಿನೇಷನ್ ಯಾವುದು, ಆ ಒಂದು ಜಾಗದಲ್ಲಿ ನಿಮ್ಮ ಪ್ರೇಮಿಗೆ ನೀವು ಹೇಳಬೇಕು ಅಂದ್ಕೊಂಡಂಥ ಮಾತು ಯಾವುದು ಅನ್ನೋದನ್ನು ಹಂಚ್ಕೊಳ್ಳಿ. ಒಂದು ಗೀತೆಯ ಕಾಲಾವಕಾಶ.

0: ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರೇಯಸಿ ಅಥವಾ ಪ್ರೇಮಿಯನ್ನು ಯಾವುದೋ ಒಂದು ಜಾಗಕ್ಕೆ, ನಿಮ್ಮ ಇಷ್ಟವಾದ ಜಾಗಕ್ಕೆ, ಯಾವುದಾದ್ರೂ ಆಗ್ಬೋದು ಜಾಗ, ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿರ್ತೀರಾ. ಅಲ್ಲಿ ಅಂತಹ ಜಾಗದಲ್ಲಿ ನಿಮ್ಮ ಪ್ರೇಯಸಿಗೆ ನೀವು ಹೇಳಿದಂಥ, ಪ್ರೇಮಿಗೆ ಹೇಳಿದಂಥ ಮಾತು, ಅಥವಾ ಮುಂದೆ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡ್ರವರು ಹೇಳಬೇಕು ಅಂದ್ಕೊಂಡಿರುವಂಥ ಮಾತು ಯಾವುದು ಅಂತ ತಿಳಿಸ್ಕೊಡಿ. ಒಂದು ಕರೆ ಇದೆ, ಬನ್ನಿ ಅವರನ್ನು ಮಾತನಾಡ್ಸೋಣ. ಹಲೋ
1: ಹಲೋ
0: ಹಲೋ ನಮಸ್ತೆ, ಯಾರು ಎಲ್ಲಿಂದ?
1: ನಮಸ್ಕಾರ ಸರ್.
0: ಯಾರು ಎಲ್ಲಿಂದ?
1: ನನ್ನ ಹೆಸರು ಚಂದ್ರು ಅಂತ ಹೇಳಿ, ಬೆಂಗಳೂರಿಂದ, ಜೀವನ್ ಭೀಮಾ ನಗರದಿಂದ.
0: ಹೇಗಿದ್ರ ಚಂದ್ರು ಅವ್ರೆ?
1: ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ?
0: ನಾನು ಚೆನ್ನಾಗಿದ್ದೀನಿ. ನಿಮ್ಮ ಕಾರ್ಯಕ್ರಮದ ವಿಷಯ ಗೊತ್ತಲ್ಲ.
1: ಗೊತ್ತ ಸರ್.
0: ನಿಮ್ಮ ಮಾತು?

0: ನಾವು ನಮ್ಮ ಪ್ರಿಯಸಿಯನ್ನ ನಾವು ಒಂದು ಸ್ಥಳಕ್ಕೆ ಕರ್ಕೊ ಹೋದಾಗ ನಮ್ಮ ಅಂದ್ರೆ ನಮ್ಮ ನನ್ನ ಮಾತಾಡೋದವ್ರೆ, ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ, ಐ ಲವ್ ಯು, ನಾನು ನಿನ್ನ ಮದುವೆ, ನೀನ್ ಇಷ್ಟಪಟ್ರೆ ನಾನು ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಹೇಳ್ಬೋದು.
1: ಅದೇ ಜಾಗ ಯಾವುದು ಅಂತ ಹೇಳಲಿಲ್ಲ ನೀವು.
0: ಊಟಿ ಸರ್, ಊಟಿ.
1: ಊಟಿನಲ್ಲಿ ಕರ್ಕೊಂಡೋಗಿ ಈ ಮಾತನ್ನ ಹೇಳ್ಬೇಕು ಅಂತ ಅನ್ಕೊಂಡಿದ್ರ ಹೇಳಾಗಿದ್ಯಾ? ಹೇಳ್ಬಿಟ್ರ? ಸೂಪರ್, ಕಂಗ್ರಾಚುಲೇಷನ್ಸ್. ಇರ್ಲಿ ಸರ್, ಹಳೇದಾದ್ರೆ ಏನಂತೆ, ಓಲ್ಡ್ ಇಸ್ ಗೋಲ್ಡನ್ ಅಲ್ವಾ ನಾವು.
0: ಹೌದೌದು, ಹಳೆ ಮ್ಯಾರೇಜ್. ಹಾಗಾಗಿ ಅಲ್ಲಿಗೆ ನಾವು ಊಟಿಗೆ ಹೋಗಿದ್ವಿ ಸರ್, ಊಟಿಗೆ. ಎಲ್ಲ ಫಿಕ್ಸ್, ಆಕ್ಚುಲಿ ಮ್ಯಾರೇಜಿನ ಫಿಕ್ಸ್ ಆಗಿರ್ಲಿಲ್ಲ. ಹಾಗೆ ನಾವು ಹಾಗೆ ಹೋಗಿದ್ವಿ. ಅವಾಗ ನಮ್ಗೆ ಅಪಾಯಿಂಟ್ ಆಗಿತ್ತು ಸರ್, ಸಿಟಿ ಸಿವಿಲ್ ಕೋರ್ಟ್. ನಾನು ವರ್ಕ್ ಮಾಡ್ತಿರೋದು ಸಿವಿಲ್ ಕೋರ್ಟ್ ಬೆಂಗಳೂರು. ಹಾಗಾಗಿ ನಾವು ಊಟಿಗೆ ಹೋಗಿದ್ವಿ ಸರ್, ಸಿಟಿ ಎಲ್ಲ ರೌಂಡ್ ಹಾಕೊಂಡು ಮಾತಾಡಿದೆ ನಾನು. ಅದಕ್ಕೆ ಅವ್ರು ಒಪ್ಕೊಂಡ್ರು, ಅವ್ರು ಹೇಳ್ಬೇಕು ಅಂತ ಮನ್ಸಲ್ಲಿ, ಬಟ್ ಅವ್ರಿಗೆ ಭಯ ಹೇಳಿ ನಾನು
1: ಹೇಳ್ಕೊ. ಕಂಗ್ರಾಚುಲೇಷನ್ಸ್, ನೀವೇ ಫಸ್ಟ್ ಸ್ಟೆಪ್ ತಗೊಂಡಿದ್ದೀರಾ, ಆ ಸ್ಟೆಪ್ಪು ಒಳ್ಳೆ ಒಳ್ಳೆಯ ರಿಸಲ್ಟ್ ಅನ್ನ ಕೊಟ್ಟಿದೆ.
0: ಹೌದು ಸರ್.
1: ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ ಚಂದ್ರು ಅವ್ರೆ.
0: ಖುಷಿ ಆಯ್ತು,
1: ಈಗ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಧನ್ಯವಾದ. ಓಕೆ, ಮುಂದಿನ ಗೀತೆಯನ್ನು ಕೇಳಿ ಬರೋಣ. ಕಾರ್ಯಕ್ರಮದ ವಿಷಯ ಇಷ್ಟೇ ಸ್ನೇಹಿತರೆ, ಯಾವ್ದಾದ್ರು ಒಂದು ಫೇವ್ರೆಟ್ ಡೆಸ್ಟಿನೇಷನ್ ಅಂತ ಇರುತ್ತೆ, ಆ ಡೆಸ್ಟಿನೇಷನ್ಗೆ ನಿಮ್ಮ ಪ್ರೇಯಸಿ ಅಥವಾ ಪ್ರೇಮಿಯನ್ನು ಕರ್ಕೊಂಡು ಹೋಗಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿರುತ್ತೆ. ಏ, ನಾನು ಅವನನ್ನು ಅವಳನ್ನು ಅಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಅಲ್ಲಿ ಕರ್ಕೊಂಡು ಹೋಗ್ತೀರಾ. ಆ ಹೋದ ಸಂದರ್ಭದಲ್ಲಿ ಹೇಳುವಂಥ ಯಾವುದಾದ್ರೂ ಒಂದು ಇಷ್ಟವಾದ ಮಾತು ಏನಾದರೂ ಇದ್ದರೆ ಅಂತಹ ಮಾತನ್ನು ಹಂಚಿಕೊಡಿ, ಅಥವಾ ಹೇಳಾಗಿದ್ದರೆ ನಮ್ಮ ಚಂದ್ರವ್ರು ಹೇಳ್ದಂಗೆ ನೀವು ಅಂಥ ಮಾತುಗಳನ್ನು ಹಂಚಿಕೊಡಿ. ಮತ್ತೊಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ನಿಮ್ಮ ಸಂದೇಶಗಳು, ನಿಮ್ಮ ಮಾತುಗಳನ್ನೆಲ್ಲ ಕೇಳ್ತಾ ಸಾಗೋಣ. ಇದು ನಿಮ್ಮ ಮೆಚ್ಚಿನ ವಿಧ ಭಾರತೀಯ ಆಕಾಶವಾಣಿ.

ನಂದಿತ್ ಅವರ ವಾಯ್ಸಲ್ಲಿ ಒಂದು ಮ್ಯಾಜಿಕ್ ಇದೆ ಸ್ನೇಹಿತರೆ. ಎಷ್ಟು ಖುಷಿ ಕೊಡುತ್ತೆ ಅವ್ರ ವಾಯ್ಸ್ ಕೇಳ್ತಾ ಇದ್ರೆ ಅಂದರೆ. ನಾಗತಿಯಲ್ ಚಂದ್ರಶೇಖರ್ ಅವರು ಅದ್ಭುತವಾದಕ್ಕೆ ಸಾಲುಗಳನ್ನು ಬರೆದಿದ್ದಾರೆ. ಇಲ್ಲಿ ಎಷ್ಟು ಚೆನ್ನಾಗಿ ಕೇಳ್ತಾನೆ ನೋಡಿ, ಪ್ರೇಯಸಿ ಪ್ರೇಮಿ ಗೆಳತಿ ಭಾಳು ಧನ್ಯವಾಯ್ತಾ, ಪೂರ್ಣ ಆಯ್ತಾ ಅಂತ ಅನಿಸುತ್ತಾ, ಪರಿಪೂರ್ಣ ಆಯಿತು ಅಂತ ಅನಿಸುತ್ತಾ ಅಂತ ಕೇಳೋ ಮಾತು ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆ ಇನ್ನೊಂದು ಕಡೆ ಪರಿಪೂರ್ಣತೆ ಬೆನ್ನತ್ತಿ ಹೋಗಿರ್ತೀವಿ, ಪರಿಪೂರ್ಣರಾಗಿರಲೇಬೇಕಾ. ಕೆಲವು ಕಡೆ ಅಪೂರ್ಣವೂ ಚೆಂದ, ಅರ್ಧ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾನಲ್ವಾ. ಪೂರ್ಣತೆಯ ಬೆನ್ನತ್ತಿ ಎಷ್ಟು ಪ್ರೇಮಗಳು ಏನೇನಾಗಿದೆಯೋ ಗೊತ್ತಿಲ್ಲ. ಮುಂದಿನ ಕರೆಯನ್ನು ನೋಡೋಣ ಸ್ನೇಹಿತರೆ. ಹಲೋ,

ಹಲೋ, ಕರೆ ಕಟ್ಟಾಗಿದೆ. ಕೆಲವು ಸಂದೇಶಗಳನ್ನ ನೋಡ್ಬೋಣ. ಆಗಿಂದ ತುಂಬಾ ಸಂದೇಶಗಳು ಬರ್ತಾ ಇದೆ. ಯಾರ ಸಂದೇಶವನ್ನು ಮೊದಲಿಗೆ ನೋಡೋದು ಅಂತ ಅಂದರೆ, ಉಮೇಶ್ ಅವರು ಸಿರಿಗೆರೆಯಿಂದ. ನಮ್ಮದು ಹಳೆ ಕಾಲದ ಅವರ ಪ್ರೇಮ ಪುರಾಣ. ಮದುವೆಯಾದ ವಸತರಲ್ಲಿ ಬರೀ ಪುಣ್ಯಕ್ಷೇತ್ರಗಳ ದೇವಸ್ಥಾನಕ್ಕೆ ಬಸ್ನಲ್ಲಿ ಇಬ್ಬರು ಹೋಗುತ್ತಿದ್ದಾಗ ಕೆಲವೊಂದು ಪ್ರೇಮದ ಸಿನಿಮಾದ ಪ್ರೇಮದ ಡೈಲಾಗ್ಗಳನ್ನು ಹೇಳಿ ನನ್ನ ಶ್ರೀಮತಿಗೆ ಸಂತಸಪಡಿಸ್ತಿದೆ ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಅವರು ಸಿರಿಗೆರೆಯಿಂದ. ಓಕೆ, ಆದರೆ ಒಂದು ಡೆಸ್ಟಿನೇಷನ್ ಹೇಳ್ತಾ ಇದ್ದೀನಿ, ಅಲ್ಲಿ ಆ ಜಾಗದಲ್ಲಿ ನಿಂತು ಹೇಳುವಂಥ ಮಾತು ಯಾವುದು ಅಂತ ನಾನು ಕೇಳ್ತಾ ಇದ್ದೀನಿ ಸ್ನೇಹಿತರೆ. ನಾಗೇಂದ್ರ ದೊಡ್ಡವಳ್ಳ ಆರ್ತಿ ಚಳ್ಳಕೆರೆ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದರೆ, ನಾನು ಮತ್ತು ನನ್ನ ಸ್ನೇಹಿತರು ಎಲ್ಲ ವಾಣಿವಿಲಾಸ ಸಾಗರಕ್ಕೆ ಹೋಗಿದ್ದೆವು. ನಾನು ನನ್ನ ಪ್ರೇಯಸಿಯೊಡನೆ ಮಾತನಾಡಲು ಅವಕಾಶ ಸಿಗುತ್ತಿರಲಿಲ್ಲ. ಒಬ್ಬರ ಮುಖ ಮತ್ತೊಬ್ಬರು ನೋಡುತ್ತಾ ಮತ್ತು ಮುಗುಳು ನಗೆ ಹಾಗೆ ಇತ್ತು. ಮಾತಾಡಲು ಅವಕಾಶ ಸಿಗಲಿಲ್ಲ. ಮಾತಾಡಲು ನಮ್ಮ ಕಾರಣ ನಮ್ಮ ಸ್ನೇಹಿತರು ಇದ್ದರು. ಅದೊಂದು ದೃಶ್ಯ ನೆನಪಾಯಿತು ಅಂತ ಹೇಳ್ತಾ ಇದ್ದಾರೆ. ಓಕೆ, ಭಾಗ್ಯಶ್ರೀ ಅವರು, ವಿಷಯ ಅದ್ಭುತವಾಗಿದೆ. ಆದರೆ ನಾವು ಆ ಅನುಭವ ಪಡೆದಿಲ್ಲ. ಆದಾಗ ತಿಳಿಸುವೆ ಹಾಡುಗಳು ಅದ್ಭುತ ಶುಭರಾತ್ರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅನುಭವ ಆಗಿಲ್ಲ ಅಂದ್ರೆ ಪರವಾಗಿಲ್ಲ. ಆ ಒಂದು ಡೆಸ್ಟಿನೇಷನ್ಲಿ ಹೇಳಬೇಕು ಅಂದ್ಕೊಂಡಿರುವಂಥ ಮಾತು ಯಾವುದು ಅಂತ ಕೇಳಿದೆ ನಿಮ್ಮನ್ನು. ವಿಷಯ ಇಷ್ಟೇ ಸ್ನೇಹಿತರೆ, ಒಂದು ಡೆಸ್ಟಿನೇಷನ್ ಪ್ರೇಮ ಅಥವಾ ಪ್ರೇಮಿ ಅಥವಾ ಪ್ರೇಯಸಿಯ ಮನಸ್ಸಲ್ಲಿರುತ್ತೆ. ಆ ಡೆಸ್ಟಿನೇಷನ್ಗೆ ಹೋದಾಗ ನನ್ನ ಪ್ರೇಯಸಿ ಅಥವಾ ಪ್ರೇಮಿಗೆ ಈ ಮಾತನ್ನು ಹೇಳಬೇಕು ಅನ್ನೋದು ಇಬ್ಬರಲ್ಲೂ ಇರುತ್ತೆ. ಆ ಮಾತು ಯಾವುದು, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತಿಳಿಸಿ. ಅಲ್ಲಿ ನೀವು ಏನು ಕೊಟ್ರಿ, ಹೇಗಿದ್ರಿ, ಇದೆಲ್ಲ ಬೇಡ. ಜಸ್ಟ್ ಒಂದು ಮಾತು, ಕೇವಲ ಯಾವುದೋ ಒಂದು ಡೆಸ್ಟಿನೇಷನ್ ಟೂ ಸ್ಪಾಟ್, ಆ ಸ್ಪಾಟಲ್ಲಿ ನೀವು ಹೇಳಬೇಕು ಅಂದ್ಕೊಂಡಿದ್ದಂಥ ಮಾತು, ಆ ಮಾತು ಯಾವುದು. ನಿಮಗೆ ಟೂರ್ ಸ್ಪಾಟ್ ಅಂತ ಯಾವ ಸ್ಥಳ ಆದರೂ ಅನ್ನಿಸ್ಬೋದು, ಅದು ವಿಶೇಷವಾದ ಸ್ಥಳ ಆಗಿರ್ಬೋದು, ಎಂತಹ ಸ್ಥಳ ಆದರೂ ಪರವಾಗಿಲ್ಲ. ಆ ಸ್ಥಳದಲ್ಲಿ ನೀವು ಹೇಳದಂಥ ಮಾತು ಮುಖ್ಯ ಆಗುತ್ತೆ, ಜಾಗ ಮುಖ್ಯ ಆಗುತ್ತೆ. ಅದು ಯಾವುದು ಅಂತ ತಿಳಿಸಿ. ಮತ್ತೊಂದು ಗೀತೆಯ ಕಾಲಾವಕಾಶ ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂತಹ ವಿಷಯ, ಪ್ರೇಮಿ ಅಥವಾ ಪ್ರೇಯಸಿ ಯಾವುದಾದ್ರು ಒಂದು ಡೆಸ್ಟಿನೇಷನ್, ಟೂರಿಂಗ್ ಡೆಸ್ಟಿನೇಷನ್ ಇರುತ್ತೆ. ಆ ಡೆಸ್ಟಿನೇಷನ್ ಅವರ ಮನಸ್ಸಿನಲ್ಲಿ ಚಿಕ್ಕ ವಯಸ್ಸಿಂದ ಅಥವಾ ಅವರ ಒಂದು ಭಾವನೆ ಬಂದಾಗಿಂದ ಇರುತ್ತೆ. ಆ ಒಂದು ಜಾಗದಲ್ಲಿ ತನ್ನ ಪ್ರೇಯಸಿ ಅಥವಾ ಪ್ರೇಮಿಗೆ ಒಂದು ಮಾತನ್ನು ಹೇಳಬೇಕು ಅಂದ್ಕೊಂಡಿರ್ತಾರೆ. ಆ ಮಾತು ಯಾವುದು ಅಂತ ನಾನು ಕೇಳ್ತಾ ಇದ್ದೀನಿ. ಆ ಮಾತು ಯಾವುದು ಅಂತ ಹಂಚಿಕೊಡಿ. ಹಾಗೆ ನಮ್ಮ ದೂರವಾಣಿ ಸಂಖ್ಯೆಯನ್ನು ಕಳಿಸಿ ಅಂತ ಮತ್ತಷ್ಟು ಸ್ನೇಹಿತರ ಸಂದೇಶವನ್ನು ಕಳಿಸಿದ್ದಾರೆ. ದೂರವಾಣಿ ಸಂಖ್ಯೆ ಹೇಗಿದೆ ಮತ್ತೊಮ್ಮೆ ಹೇಳ್ತೀನಿ, ನೋಟ್ ಮಾಡಿಟ್ಕೊಳ್ಳಿ. 0802-327-3799. ಮತ್ತೊಮ್ಮೆ ಹೇಳ್ತೀನಿ, 0802-327-0799. ಈ ಸಂಖ್ಯೆಗೆ ಕರೆ ಮಾಡಿ. ಹಾಗೆ ಸಂದೇಶಗಳಿಗೆ ಗೊತ್ತೇ ಇದೆ ಅಲ್ವಾ, 9443-1029-4830-9-1029. ಹಾಗೆ ಮುಂದಿನ ಸಂದೇಶ, ಅನಿಲ್ ಬಿಷ್ಟಣ್ಣನ ವರ್ಷ ಮೇನವಾಡಿ ಚಿಕ್ಕೋಡಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. 1996 ನನ್ನ ಸಂಗಾತಿಯೊಂದಿಗೆ ಕರ್ನಾಟಕ ಟೂರ್ 10 ದಿನ ಮಾಡಿದ್ದೆ. ಈ ಟೂರಲ್ಲಿ ಅವಳಿಗೆ ಒಂದು ವಿಶೇಷ ಉಡುಗೊರೆ ನೀಡುವ ಗುರಿ ಇತ್ತು. ಅದು ಮೈಸೂರು ಸಿಲ್ಕ್ ಸ್ಯಾರಿ ಗಿಫ್ಟ್ ನೀಡಿದ್ದೆ. ಆ ಕ್ಷಣ ನನ್ನ ಸಂಗಾತಿಗೆ ಆದ ಖುಷಿ ಇಡೀ ಜೀವನದಲ್ಲಿ ಕಾಣಿಸಿಲ್ಲ ಎಂದು ನನಗನಿಸುತ್ತದೆ. ಹಳೆಯ ನೆನಪು ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ನೀವು ಗಿಫ್ಟನ್ನು ಹೇಳ್ತಾ ಇದ್ದೀರಾ, ನಾನು ಮಾತನ್ನು ಕೇಳ್ತಾ ಇದ್ದೀನಿ. ಹಾಗೆ ಬೇರೆನಿಂದ ಪದ್ಮ ಅವರು, ಇದೇನು ಪ್ರೇಮ ನಿನಾದವೋ ಪ್ರೇಮ ನಿವೇದನೆಯೋ? ಹೌದು, ನಿವೇದನೆಯಾಗುತ್ತೆ, ಪ್ರೇಮ ನಿನಾದ ಅಲ್ವಾ? ಪ್ರೇಮದ ಸಕಲ ಭಾವಗಳು ಇಲ್ಲಿರ್ತವೆ. ಹಾಗೆ ನೀವು ನಿಮ್ಮ ಮಾತನ್ನು ತಿಳಿಸಿದ್ರೆ ಚೆನ್ನಾಗಿರೋದು. ಪದ್ಮ ಅವರೇ, ಮುಂದಿನ ಸಂದೇಶ ಸೌದತ್ತಿಯಿಂದ ಪ್ರಸನ್ನ ಆಶಾ ಪ್ರಜೆಕ್ಟ್ ಪ್ರತೀಕ್ಷಾ ಅವರ ಸಂದೇಶ ಬಂದಿದೆ. ಬೆಳಗಾವಿಯ ಮಹೇಶ್ ತುಂಬಳ ಅವರ ಸಂದೇಶ ಬಂದಿದೆ. ನಿಮ್ಮ ಸಂದೇಶಗಳಿಗೆ ಧನ್ಯವಾದ. ಹಾಗೆ ಮುಂದಿನ ಸಂದೇಶ ಯಾರಿದು, ರಬಕವಿ ಹೊಸೂರಿನ ಮಹಾಲಿಂಗ ಮೇಘಾಡಿ ಬಾಳಸಂಗಾತಿ ಭಾರತಿ ಮೇಘಾಡಿ ಇವರ ಸಂದೇಶ. ಕಾರ್ಯಕ್ರಮವನ್ನು ಮೆಚ್ಚಿ ಇವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಶೋಭಾ ಅವರು ಯಾದಗಿರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಪ್ರೇಮಿಗೆ, ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೇನೆ, ನೀನು ಇದಕ್ಕೆ ಒಪ್ಪಿಗೆ ಕೊಟ್ಟರೆ ಜೀವನದ ಸಂಗಾತಿ ಆಗ್ತೇನೆ ಎಂದು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜಾಗ ಯಾವುದಾದರೂ ಒಂದು ಸುಂದರವಾದ ನೇಚರ್ ಇರುವಂಥ ಜಾಗ ಅಂತ ಹೇಳ್ತಾ ಇದ್ದಾರೆ.

ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಯಾವುದಾದ್ರೂ ಒಂದು ಟೂರಿಂಗ್ ಡೆಸ್ಟಿನೇಷನ್ ನಮ್ಮ ಮೈಂಡಲ್ಲಿರುತ್ತೆ, ಅದನ್ನು ನಾವು ನಮ್ಮ ಪ್ರೇಮಿ ಅಥವಾ ಪ್ರೇಯಸಿಗೆ ಆ ಜಾಗದಲ್ಲಿ ಕರ್ಕೊಂಡೋಗಿ ಒಂದು ಮಾತನ್ನು ಹೇಳಬೇಕು ಅಂತ ಇಷ್ಟ ಇರುತ್ತೆ. ಆ ಒಂದು ಮಾತು ಯಾವುದು ಅಂತ ನೀವು ಹಂಚ್ಕೊಳ್ಳಿ. ಈಗಾಗಲೇ ಹೇಳಾಗಿದ್ರೆ ಆ ಮಾತು ಯಾವುದು ಅಂತ ತಿಳಿಸಿ ಹೇಳಬೇಕು ಅಂದ್ಕೊಂಡಿದ್ರೆ ಏನು ಮಾತು ಅಂತ ತಿಳಿಸಿ

ಜಾಗ ಯಾವುದು ಅಂತಲೂ ತಿಳಿಸಿ ಅಂತ ಹೇಳ್ತಾ ಮುಂದಿನ ಸಂದೇಶ ಶಾಂತಚರಬಡಿಗರ ಕೊಕ್ಕನೂರು ಹರಿಹರದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಬಹಳವಾಗಿ ಮೆಚ್ಚಿಕೊಂಡಿದ್ದಾರೆ, ಅದರ ಅನುಭವವನ್ನು ಹಂಚಿಕೊಂಡಿಲ್ಲ. ಇಟ್ಸ್ ಓಕೆ. ಮುಂದಿನ ಸಂದೇಶ ಯಾರಿದು ಒಂದು ದಿನ ನಾನು ಪ್ರೀತಿಸುವವರನ್ನು ಕರೆದುಕೊಂಡು ಬೆಟ್ಟದ ಮೇಲೆ ಹೋಗಿ ಕಾಣದ ಸ್ವರ್ಗ ಕಲ್ಪನೆ ಮಾಡಿಕೊಂಡು ನನಸಾಗದ ಕನಸುಗಳನ್ನು ಕಟ್ಟಿಕೊಂಡು ಬದುಕುವುದಕ್ಕಿಂತ ನಮಗೆ ಪ್ರತ್ಯಕ್ಷವಾಗಿ ಕಾಣುತ್ತಿರುವ ಈ ನಿಸರ್ಗವನ್ನೇ ಸ್ವರ್ಗದಂತೆ ರೂಪಿಸಿಕೊಂಡು ನಾವು ಸುಂದರವಾದ ಜೀವನ ಸಾಗಿಸೋಣ ಅಂತ ಹೇಳಿದೆ. ಆ ಮಾತಿಗೆ 25 ವರ್ಷವಾಯಿತು. ಆ ಜಾಗವೇ ಇಂದಿನ ನಮ್ಮ ತೋಟ, ನೆಮ್ಮದಿಗೊಂದು ನೆಲೆ, ಪ್ರಕೃತಿಯ ಮಡಿಲಲ್ಲಿ ನೆಮ್ಮದಿಯನ್ನು ಕಾಣುವುದು ಅಂತ ಹೇಳ್ತಾ ಇದ್ದಾರೆ. ಮುನವಳ್ಳಿಯಿಂದ ರಾಜೀವ ವೈಷ್ಣವಿ. ವಾವ್, ರಾಜೀವ ವೈಷ್ಣವಿ ಅವರೇ, ಬಹಳ ಇಷ್ಟ ಆಯಿತು ನನಗೆ ನಿಮ್ಮ ಸಂದೇಶ. ನೀವು ಹೇಳಿದ ರೀತಿನೂ ಇಷ್ಟ ಆಯಿತು, ಹೇಳಿದ ಮಾತು ಇಷ್ಟ ಆಯಿತು. ಸೂಪರ್. 25 ವರ್ಷಕ್ಕೆ ಶುಭಾಶಯಗಳು. ಮುಂದಿನ ಸಂದೇಶ ಡಾಕ್ಟರ್ ಸುರೇಶ್ ಅವರು ತುಮಕೂರಿನಿಂದ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ. ನಿಮ್ಮ ಆ ಒಂದು ಅನುಭವಗಳನ್ನು ಹೇಳಬೇಕು ಅಂದ್ಕೊಂಡಿರುವಂಥ ಮಾತು ಯಾವುದು ಅಂತ ಹೇಳಿದರೆ ಆ ಮಾತು ಏನು ಅಂತ ತಿಳಿಸ್ಕೊಡಿ. ಹಾಗೆ ಜಾಗ ಯಾವುದು ಅನ್ನೋದನ್ನು ಸಹ ತಿಳಿಸ್ಕೊಡಿ. ಮತ್ತೊಂದು ಗೀತೆಯ ಕಾಲಾವಕಾಶ ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಮತ್ತೊಂದು ಕರೆ ಇದೆ, ಬನ್ನಿ ನೋಡೋಣ. ಹಲೋ
1: ಸರ್, ನಮಸ್ತೆ.
0: ನಮಸ್ತೆ, ಯಾರು, ಎಲ್ಲಿಂದ?
1: ಮೈಸೂರಿಂದ ಕುಮಾರಸ್ವಾಮಿ ಮಾತನಾಡ್ತಾ ಇರೋದು.
0: ಹೇಗಿದ್ರ ಕುಮಾರಸ್ವಾಮಿ ಅವರೇ?
1: ಸರ್, ಹೇಗಿದ್ರೆ? ನೀವ್ ಹೇಗಿದ್ರ?
0: ನಾನ್ ಚೆನ್ನಾಗಿದ್ದೀನಿ, ನಿಮ್ಮ ಸಂದೇಶಗಳು ನೋಡ್ತಾ ಇರ್ತೀನಿ.
1: ಓಕೆ ಸರ್, ಇವತ್ತು ಕರೆ ಮಾಡೋಣ ಅಂತ ಮಾಡಿದೆ ಆಕ್ಚುಲಿ.
0: ಥ್ಯಾಂಕ್ ಯು ಕರೆ ಮಾಡಿ, ನಿಮ್ಮ ಜೊತೆ ಮಾತಾಡೋ ಅವಕಾಶ ಮಾಡಿಕೊಟ್ರಲ್ಲ. ಹೇಗಿದೆ ಮೈಸೂರೆಲ್ಲ ಇವಾಗ? ಜಗಮಗಿಸ್ತಾ ಇದೆ.
1: ಹ್ಞೂ ಸರ್, ತುಂಬಾ ಲೈಟಿಂಗ್ಸ್ ಎಲ್ಲ ಶುರುವಾಗಿದೆ. ನೀವು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ, ನೋಡ್ಬೋದು.
0: ಖಂಡಿತ. ಎಲ್ಲಿರೋದು ನೀವು ಮೈಸೂರಲ್ಲಿ?
1: ಸರ್, ಕುವೆಂಪು ನಗರ. ಮೇಘ ಮೆಡಿಕಲ್ ಹತ್ರ ಬರುತ್ತೆ ಮನೆ.
0: ಓಕೆ ಓಕೆ,
1: ಅಲ್ಲೇ ಇದ್ದೀನಿ ಸರ್.
0: ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಲ್ಲ ತಮ್ಗೆ?
1: ಹ್ಞೂ ಗೊತ್ತಾಯ್ತು ಸರ್. ಅವರು ಎಲ್ಲರೂ ಹೋಗಿದ್ದಾಗ ಯಾತ್ರಾ ಸ್ಥಳಕ್ಕೆ ಹೋದಾಗ.
0: ಯಾತ್ರಾ ಸ್ಥಳ, ಎನಿ ಪ್ಲೇಸ್, ಟೂರ್ ಟೂರ್ ವಿಷಯ ಮಾತಾಡಿದ್ವಿ ಗಾನ ಭಜನದಲ್ಲಿ, ಅದಕ್ಕೆ ಎನಿ ಪ್ಲೇಸ್, ಹೇಳ್ಬೇಕಂತ ಅನ್ಕೊಂಡಿದ್ ಮಾತು ಹೇಳಾಗಿದ್ರೆ ಏನು, ಅದು ಹೇಳ್ಬೇಕು ಅನ್ಕೊಂಡಿದ್ರೆ ಏನು, ಅದು ಜಾಗ ಯಾವ್ದು, ಇಷ್ಟ ಹೇಳಿ ಸಾಕು. ಹೇಳಿ, ಲೈನಲ್ಲಿ ಇದ್ದೀರಾ?
1: ಅಂದ್ರೆ ನಾನು ಟೂರಿಸ್ಟ್ಗೆ ಅಂತಂದ್ರೆ ಮೊಟ್ಟ ಮೊದಲನೇಗಾಗಿ ಅವರ ನಮ್ಮ ಗೆಳತಿಯವರು ಹೊಸದಾಗಿ ಅಪಾಯಿಂಟ್ ಆದಾಗ, ಅದು ಗದಗ ಜಿಲ್ಲೆಯಲ್ಲಿ ವರ್ಕ್ ಮಾಡ್ತಾ ಇದ್ರು ಅವರು. ಆ ಗದಗ ಜಿಲ್ಲೆಗೆ ಹೋದಾಗ ಬಿಜಾಪುರ ಗೋಲ್ ಗುಂಬಜ್ಗೆ ಹೋಗೋಣ ಅಂತ ಹೇಳಿ ಬಿಜಾಪುರಕ್ಕೆ ಕರ್ಕೊಂಡು ಹೋದ್ರು ಅವರು. ಅವಾಗ ಆ ಗೋಲ್ ಗುಂಬಜ್ಗೆ ಹೋದಾಗ ಅಲ್ಲಿ ವಿಸ್ಮಯ ಹೋಗುತ್ತೆ ಸರ್, ಏಳು ಸರಿ ಪ್ರತಿಧ್ವನಿ ಬರುತ್ತೆ. ಅವರು ನನ್ನ ಏನ್ ಅಪೇಕ್ಷೆ ಪಟ್ರು ಅಂತಂದ್ರೆ, ನೀವೇನು ಹೇಳೋದ್ ಮಾತು ಬೇಡ ನಂಗೆ, ಆ ನಾಡಗೀತೆ ಇದೆಯಲ್ಲ, ಜೈ ಭಾರತ ಜನನೀಯ ತನ ಜಾತಿ ಏನದನ್ನ ನಿಮ್ಮ ಧ್ವನಿಲಿ ಹಾಡಿ ಅಂತ ಕೇಳಿದ್ರು ಅವರು. ಅದನ್ನ ನಾನು ಪ್ರೆಸೆಂಟ್ ಮಾಡಿದೆ ಸರ್, ಅದು ನೆನಪಾಗ್ತಾ ಇತ್ತು ಈಗ ನನಗೆ. ಅದು ಏಳು ಸರಿ ಪ್ರತಿಧ್ವನಿ ಬಂತು. ಅವರು ತುಂಬಾ ನಿಂತ್ಕೊಂಡು ತುಂಬಾ ಕೇಳಿಸ್ಕೊಂಡ್ರು ಅವರು. ಒಂದು ನಿಮಿಷ ಪಲ್ಲವಿಯನ್ನ ಹಾರಿಸಿದ್ರು ನನ್ನ ಕೈಲಿ ಅವರು. ನಿಮ್ಮದು ನಿಮ್ಮದೇ ಆದ ಧ್ವನಿಯಲ್ಲಿ ಆ ಜೈ ಭಾರತ ಜನನೀಯ ತನ ಜಾತಿ ಅಶ್ವತ್ಥ ಟ್ಯೂನ್ ಆಡ್ತಿರಲ್ಲ, ಅದನ್ನ ಹಾಡಿ ನೀವು ಇಲ್ಲಿ ನಾನು ಕೇಳಿಸ್ಕೊತೀನಿ ಅಂತ ಅಂದ್ರು. ನಾನು ಮಾತಾಡ್ತೀನಿ, ಏನೋ ಒಂದು ಮಾತಾಡ್ಬೇಕು ಅಂದಿದ್ದಕ್ಕೆ, ಯಾವ ಮಾತು ಹೇಳದ್ ಬೇಡ, ಇಂತ ಪ್ರಶಾಂತವಾಗಿರತಕ್ಕಂಥ ಸ್ಥಳದಲ್ಲಿ ಈ ಗೀತೆಯನ್ನ ಕೇಳಿದ್ರೆ ನಂಗೆ ನೀವು ಮಾತು ಹೇಳ್ದಂಗೆ ಆಗುತ್ತೆ ಅಂತ ಹೇಳಿದ್ರು ಅವರು. ಅದು ನೆನಪಾಗ್ತು ಸರ್ ಈಗ ನನಗೆ. ನೀವು
0: ಪ್ರತಿಯೊಬ್ರು ವಿಶೇಷ ಅನ್ನೋದು ಇದಕ್ಕೇನೆ, ಎಷ್ಟು ಎಲ್ಲರೂ ಡಿಫ್ರೆಂಟ್ ಆಗಿ ಏನೋ ಒಂದು ಮಾಡಿರ್ತಾರೆ ಅವ್ರ ಬದುಕಲ್ಲಿ, ನೀವು ಸಹ ವಿಶೇಷವಾಗಿ ವಿಭಿನ್ನವಾಗಿ ಒಟ್ಟಿನಲ್ಲಿ ಪಲ್ಸಿ ಜೊತೆಲಿ ಇದ್ದೀರಲ್ಲ, ಅದೇ ಖುಷಿ.
1: ಓಕೆ ಸರ್, ಅದು ತುಂಬಾ ಇಷ್ಟವಾಯ್ತು, ಅದು ನೆನಪಾಯ್ತು ನನಗೆ ಮಾತು. ನೀವು ಕೇಳ್ತಿರುವಾಗ ಮಾತನಾಡ್ತಿರುವಾಗ
0: ಬಹಳ ಧನ್ಯವಾದ. ಆ ಮಾತುಗಳನ್ನ ಹಂಚ್ಕೊಂಡ್ರಲ್ಲ ನಮ್ಮ ಹತ್ರ, ಬಹಳ ಧನ್ಯವಾದ ಕರೆ ಮಾಡಿದ್ದಕ್ಕೆ. ಧನ್ಯವಾದ ಮೈಸೂರಿಗೆ.
1: ಧನ್ಯವಾದ. ಬನ್ನಿ, ನೀವು ಬನ್ನಿ, ಚೆನ್ನಾಗಿರುತ್ತೆ. ನಿಮ್ಗೆ ಬೇಕು ಅಂದ್ರೆ ನಾನು ನಿಮ್ಗೆ ರೂಮ್ ಬುಕ್ ಮಾಡ್ಕೊಡ್ತೀನಿ.
0: ಅಯ್ಯೋ ಅಯ್ಯೋ ಅಯ್ಯೋ, ಥ್ಯಾಂಕ್ ಯು ಸೋ ಮಚ್. ಮೈಸೂರಿಗೆ ಬರ್ತಾನೆ ಇರ್ತೀವಿ ಸರ್ ನಾವು. ಥ್ಯಾಂಕ್ ಯು ಸೋ ಮಚ್. ಬರ್ತಾನೆ ಇರ್ತೀನಿ ನಾನು. ಧನ್ಯವಾದ, ಥ್ಯಾಂಕ್ ಯು ಇನ್ವೈಟ್ ಮಾಡಿದ್ದಕ್ಕೆ. ಸ್ನೇಹಿತರೆ, ನೀವು ಸಹ ನಿಮ್ಮ ಮಾತುಗಳನ್ನ ಹಂಚಿಕೊಳ್ಳಿ. ಮತ್ತೊಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ಸಂದೇಶಗಳನ್ನ ಸಹ ನೋಡೋ ಪ್ರಯತ್ನ ಮಾಡ್ತೀನಿ ನಾನು.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಿರುವಂತಹ ವಿಷಯ ಏನಪ್ಪ ಅಂತ ಅಂದರೆ, ಪ್ರೇಮಿ ಅಥವಾ ಪ್ರೇಯಸಿ ಅವರ ಫೇವ್ರೆಟ್ ಡೆಸ್ಟಿನೇಷನಲ್ಲಿ ತಮ್ಮ ಪ್ರೇಮಿ ಅಥವಾ ಪ್ರೇಯಸಿಗೆ ಹೇಳಬೇಕು ಅಂದ್ಕೊಂಡಿರುವಂಥ ಮಾತು, ಹೇಳಿರುವಂಥ ಮಾತು, ಆ ಒಂದು ಮಾತು ಯಾವುದು ಅಂತ ಕೇಳಿದೆ. ಮತ್ತಷ್ಟು ಸಂದೇಶಗಳಿದೆ, ಆ ಸಂದೇಶಗಳನ್ನ ನೋಡೋಣ. ಮುಂದೊಂದು ದಿನ ದೇವರು ಆಸ್ಪದ ಕೊಟ್ಟರೆ ಆ ರಾಧಾಕೃಷ್ಣರ ಸನ್ನಿಧಿ ಬೃಂದಾವನದಲ್ಲಿ ನಿನ್ನೆಲ್ಲ ಕೋಪತಾಪಗಳ ಸಹಿಸುತ್ತಾ ನಿನ್ನೆಲ್ಲ ಏಳು ಬೀಳಿನಲ್ಲಿ ನೋವು ನಲುವಿನಲ್ಲಿ ನೆರಳಿನಂತೆ ನಿನ್ನ ಜೊತೆಯಾಗಿರುವೆ. ಆದರೊಂದು ಕೋರಿಕೆ, ಬದುಕಿನ ಪ್ರತಿ ಹೆಜ್ಜೆಯನ್ನು ನನ್ನ ಕೈ ಹಿಡಿದು ನಡೆಸು. ಬದುಕಿನ ಈ ಪಯಣದಲ್ಲಿ ಅರ್ಥದಾರಿಯಲ್ಲಿ ಏಕಾಂಗಿಯಾಗಿ ಮಾತ್ರ ಬಿಟ್ಟು ಹೋಗದಿರು ಎಂದು ಹೇಳಬೇಕು ಎಂದುಕೊಂಡಿರುವೆ ಅಂತ ಹೇಳ್ತಾ ಇದ್ದಾರೆ ಸನ್ನಿಧಿಯವರು. ಒಳ್ಳೆಯ ಸಂದೇಶ. ಹಾಗೆ ಮುಂದಿನ ಸಂದೇಶ, ಸವಿ ನೆನಪುಗಳನ್ನು ಇಂದಿನ ಪ್ರೇಮನಾದ ಕಾರ್ಯಕ್ರಮ ಸವಿಯುವ ಸುಸಮಯ ಇದಾಗಿದೆ. ನನ್ನ ಅಣ್ಣನ ಸಹಪಾಠಿ ಯಾವಾಗಲಾದರೂ ಮನೆಗೆ

ಬರ್ತಾ ಇದ್ರು. ತುಂಬ ಒಳ್ಳೆಯ ಹುಡುಗ, ಗುಣವಂತ, ರೂಪವಂತ, ಬುದ್ಧಿವಂತ, ಹೃದಯವಂತ. ಇಬ್ಬರ ಮನೆಯವರು, ಹಿರಿಯರು ಒಪ್ಪಿ ಈ ಸಂಬಂಧವನ್ನು ಬೆಳೆಸಲು ಮುಂದಾದರು. ಆಗ ಹುಡುಗ ನನ್ನನ್ನು ಮದುವೆಯಾಗಲು ನಿಮಗೆ ಒಪ್ಪಿಗೆ ಇದೆ ಅಂತ ಕೇಳಿದ್ರು. ಅದಕ್ಕೆ ನಾನು ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ಇಲ್ಲ ಎಂದು ಹೇಳಿದೆ. 36 ವರ್ಷವಾಗಿದೆ ಮದುವೆಯಾಗಿ, ಸಂತಸದಿಂದ ಇದ್ದೇವೆ, ಹೃತ್ಪೂರ್ವಕ ಧನ್ಯವಾದಗಳು ಅಂತ ಪಿ ಬಿಂದುಮತಿ ಯಲಹಂಕದಿಂದ ಹೇಳ್ತಾ ಇದ್ದಾರೆ. ಬಹಳ ಖುಷಿಯಾಯಿತು ನಿಮ್ಮ ಸಂದೇಶವನ್ನು ನೋಡಿ, ಆ ಸುಂದರವಾದ ಪ್ರೇಮವನ್ನು ನೋಡಿ, ಫಲಿಸಿದಂಥ ಪ್ರೇಮವನ್ನು ನೋಡಿ. ಹಾಗೆ ಮುಂದಿನ ಸಂದೇಶ ನೀವು ಹೇಳಬೇಕು ಸ್ನೇಹಿತರೆ. ತೀರ್ಥೇಶ್ವರ ಚನ್ನಪಟ್ಟಣದಿಂದ ಮೆಚ್ಚುಗೆ ಸಂದೇಶವನ್ನು ಕಳಿಸಿದ್ದಾರೆ. ನನ್ನನ್ನು ಇಷ್ಟಪಟ್ಟವರು ಆಗ ಸೂಳೆಕೆರೆ ಹತ್ತಿರದ ದಂಡೆಯಲ್ಲಿ ಹೇಳಿದ ಮಾತು, ನನ್ನ ಮದುವೆಯಾಗು ಅಂಗೈಲಿಟ್ಟು ಸಾಕುವೆ ಅಂತ ಹೇಳಿದರು. ಆದರೆ ನೆನಪೊಂದು ನೆನಪಾಗಿ ನೆನಪಿಸಿದ ನೆನಪನ್ನು ನೆನಪಿನ ಮಳೆಯಲ್ಲಿ ಮಿಂದಿಯೇನು, ನಾವಾಡಿದ ಮಾತು, ನಾವು ಹೋದ ಜಾಗ ನೆನಪಾಗಿ ಉಳಿದಿದೆ. ಈಗ ಅವನಾರೋ ಪಾಲೋ, ನಾನ್ಯಾರ ಪಾಲೋ ಅಂತ ಹೇಳ್ತಾ ಇದ್ದಾರೆ ಚಂದ್ರಿಕಾ ಅವರು ನೇರ್ಲಗುಂಡಿಯಿಂದ. ಓಕೆ, ರಾಣಿಯವರು ಹಳೆಬೀಡಿನಿಂದ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಚರ ಬಿಡಿಗಿರ ಹರಿಹರ ಕೊಕ್ಕನೂರಿನಿಂದ, ನಮ್ಮ ಮದುವೆಯಾಗಿ 26 ವರ್ಷಗಳು ಕಳೆದಿವೆ. ಮದುವೆಯಾದ ಆರಂಭದ ದಿನಗಳಲ್ಲಿ ನನ್ನ ಮಡದಿಯನ್ನು ಕರೆದುಕೊಂಡು ನಮ್ಮ ಮನೆ ದೇವರ ದರ್ಶನಕ್ಕೆ ಹೋಗಿದ್ದೆವು. ಆ ಸಂದರ್ಭದಲ್ಲಿ ನಾನು ಅವಳಿಗೆ ಜೀವನದಲ್ಲಿ ಏನೇ ಕಷ್ಟ ಬಂದರೂ ನನ್ನ ಜೊತೆಯಲ್ಲಿ ಇರುತ್ತೀಯಾ ಎಂದು ಕೇಳಿದ್ದೆ. ಅದಕ್ಕೆ ಅವಳು ನಗುತ್ತಾ ಒಪ್ಪಿಗೆ ಸೂಚಿಸಿದ್ದಳು. ಇಂದು ನಿಮ್ಮ ಕಾರ್ಯಕ್ರಮದಲ್ಲಿ ಆ ಮಾತು ಮತ್ತು ಆ ಸುಂದರ ಕ್ಷಣ ಮತ್ತೆ ನೆನಪಾಯಿತು. ಇಷ್ಟು ವರ್ಷಗಳ ನಂತರವೂ ಆ ಒಂದು ಮಾತು ನಮ್ಮ ದಾಂಪತ್ಯ ಜೀವನದ ಸಿಹಿ ನೆನಪಾಗಿ ಉಳಿದಿದೆ. ಆ ನೆನಪನ್ನು ಮತ್ತೆ ಜೀವಂತಗೊಳಿಸಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಂಚಿಕೊಂಡಂತೆ ನಿಮಗೆ ಪ್ರೀತಿಯ ಧನ್ಯವಾದಗಳು. ನಾಗರಾಜ್ ಕೊಡಕಲ್ ಗಂಗಾವತಿಯಿಂದ 50 ವರ್ಷಗಳ ಹಿಂದೆ ಮದುವೆಯಾದ ಪ್ರಥಮ ಸಲ ಶ್ರೀಮತಿಯ ತವರೂರು ಸೋಲಾಪುರಕ್ಕೆ ಹೋದಾಗ ಸೋಲಾಪುರದ ಆರಾಧ್ಯ ದೈವ ಶ್ರೀ ಸಿದ್ದರಾಮೇಶ್ವರ ಮಂದಿರಕ್ಕೆ ಇಬ್ಬರು ಹೋಗಿದ್ದೆವು. ಅಲ್ಲಿ ನನ್ನ ಶ್ರೀಮತಿಗೆ ಬಂಗಾರದ ಮನುಷ್ಯ ಚಿತ್ರದ ಹಾಡಿನ ಸಾಲು, ನನ್ನೆದೆಯು ನಿನ್ನ ಸೆರೆಮನೆಯ ಚಿನ್ನ ಅದರಿಂದ ಎಂದು ಬಿಡುಗಡೆಯು ಸಿಗದು ಎಂದು ತಿಳಿಸಿದ ಅಷ್ಟಕ್ಕೆ ನಾಚಿ ನೀರಾದಳು ನನ್ನವಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ. ಹಾಗೆ ನಂಬರ್ ಎಂಡಿಂಗ್ ವಿತ್ 5 7 4 6 8 ಇವರ ಸಂದೇಶ, ಟಾಪಿಕ್ ಚೆನ್ನಾಗಿದೆ. ನಾನು ಹುಟ್ಟಿದ್ದು ಮೈಸೂರು, ಸೊ ಫಸ್ಟ್ ನಾನು ಅವರನ್ನು ಚಾಮುಂಡಿ ಹಿಲ್ಸ್ಗೆ ಕರ್ಕೊಂಡು ಹೋಗ್ತೀನಿ. ಬೆಟ್ಟ ಹತ್ತುವಾಗ ಬಸವಣ್ಣ ಸ್ಟ್ಯಾಚು ಸಿಗುತ್ತೆ, ಅದರ ಮುಂದೆಯೇ ನಾನು ಅವರಿಗೆ ನನ್ನ ಫಸ್ಟ್ ಆ್ಯಂಡ್ ಲಾಸ್ಟ್ ಲವ್ ಎರಡು ನೀನೇ, ಕೊನೆವರೆಗೂ ನನ್ನ ಜೀವನದ ಜೊತೆಗಾರ ಆಗಿರು, ಲವ್ ಯು ಅಂತ ಹೇಳ್ತೀನಿ. ಆಮೇಲೆ ಇಬ್ಬರು ಖುಷಿಯಾಗಿ ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬೈರನಿಂದ ಪದ್ಮ ಅವರ ಸಂದೇಶ, ಇಲ್ಲ ನಾನು ಯಾಕೆ ನಗಲಿ. ನಾವು ಮದುವೆಯಾದ ಬಳಿಕ ಮುಂಬೈಗೆ ಹೋಗಿದ್ದೆವು. ನನ್ನ ಗಂಡನ ಬಳಿ ಒಂದು ಕನ್ನಡ ಹಾಡು ಹೇಳಿ ಎಂದೆ. ಆ ಮನುಷ್ಯ ಗಂಟಲು ಸರಿಪಡಿಸ್ಕೊಂಡು ಇದು ಯಾರು ಬರೆದ ಕಥೆಯೋ ಅಂತ ಶುರು ಮಾಡೋದೆ, ನಾನು ಯಾವುದೋ ರೊಮ್ಯಾಂಟಿಕ್ ಹಾಡು ಬರುತ್ತೆ ಅಂತ ಕಾದರೆ ಮುಸುಕು ಹಾಕಿ ಮಲಗಿದವಳು ಬೆಳಗ್ಗೆವರೆಗೂ ಮುಸುಕು ತೆಗೀಲಿಲ್ಲ. ನನಗೇನು ಗೊತ್ತು, ಇವರಿಗೆ ಎರಡು ಕನಸು ಫಿಲ್ಮ್ ಈ ಹಾಡು ಇಷ್ಟ ಅಂತ. ಮದುವೆಯಾಗಿ 30 ವರ್ಷ ಆಯಿತು, ಆಮೇಲೆ ಅಪ್ಪಿತಪ್ಪಿನೋ ಹಾಡಿ ಅಂತ ಕೇಳಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಎಂತಹ ಸ್ವಾರಸ್ಯಕರವಾದ ಘಟನೆಗಳನ್ನು ಹಂಚ್ಕೊತೀರಾ. ನನಗೆ ಭಾಳ ಖುಷಿಯಾಯಿತು ನಿಮ್ಮ ಸಂದೇಶವನ್ನು ನೋಡಿ ಪದ್ಮ ಅವರೇ. ಹಿರೇಕೆರೂರು ತಾಲೂಕಿನ ಹಿಮ್ಮಿಗನೂರು ಗ್ರಾಮದಿಂದ ಯುವರಾಜ್ ಅವರ ಸಂದೇಶ ಬಂದಿದೆ. ಓಕೆ, ಇನ್ಮೇಲೆ ಕರ್ಕೊಂಡೋಗಿ, ಬೇಸರ ಮಾಡ್ಕೋಬೇಡಿ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ವಸ್ತುರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲಾ ಕಡಗಂಚಿಯಿಂದ ಧರ್ಮಣ್ಣ ಧನ್ಯ ಅವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಮತ್ತಷ್ಟು ಸಂದೇಶಗಳಿದೆ ಸ್ನೇಹಿತರೆ, ಆ ಸಂದೇಶಗಳನ್ನ ನೋಡೋಣ ಈ ಒಂದು ಗೀತೆಯ ನಂತರ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಂಥ ವಿಷಯ ನಿಮ್ಮ ಪ್ರೇಯಸಿ ಅಥವಾ ಪ್ರೇಮಿಗೆ ನಿಮ್ಮ ಫೇವ್ರೇಟ್ ಡೆಸ್ಟಿನೇಷನ್ ಯಾವುದೋ ಒಂದು ಜಾಗ ಇರುತ್ತೆ, ಆ ಡೆಸ್ಟಿನೇಷನ್ ಕರ್ಕೊಂಡು ಹೋದಾಗ ನೀವು ಹೇಳಬೇಕು ಅಂದ್ಕೊಂಡಿರುವಂತಹ ಹೇಳಿರುವಂತಹ ಆ ಒಂದು ಮಾತು ಮತ್ತು ಆ ಜಾಗ ಯಾವುದು ಅಂತ ಕೇಳಿದೆ. ಮತ್ತಷ್ಟು ಸಂದೇಶಗಳಿದೆ, ಆ ಸಂದೇಶವನ್ನು ನೋಡೋಣ ಸ್ನೇಹಿತರೆ. ಕಾರ್ಯಕ್ರಮವನ್ನು ಮೆಚ್ಚಿ ಸುಮಾ ಅವರು ಸುಂಕದ ಕಟ್ಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬಿ ವಿರೂಪಾಕ್ಷಪ್ಪ, ಶಿಲ್ಪಾ, ಮಂಜುನಾಥ್ ಹೊಸಪೇಟೆ ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮೈಸೂರು ಟು ಗದಗ, ಟು ಬಿಜಾಪುರ, ಟು ಗೋಳಗುಂಬಸ್, ಇಲ್ಲಿ ನಾಡಗೀತೆ ಕೇಳಿದ್ದು ಕುತೂಹಲ, ಧನ್ಯವಾದಗಳು ಅಂತ ವಿರೂಪಾಕ್ಷಪ್ಪ, ಕಾವ್ಯ, ಗೌರಿ, ರೇಣುಕಾ, ರುದ್ರಪ್ಪ, ಮಡಿವಾಳ, ರೀಂದ್ರಿಗೆ, ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಮಾದನ ಇಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆಯವರ ಮೆಚ್ಚುಗೆಯ ಸಂದೇಶ ಬಂದಿದೆ. ಹಾಗೆ ಮುಂದಿನ ಸಂದೇಶ, ನಾನು ಮತ್ತು ನನ್ನ ಪತ್ನಿ ಕೇರಂ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಮೈಸೂರಿಗೆ ಹೋಗಿದ್ದೆವು. ನನ್ನ ಪತ್ನಿ ಎದುರಾಳಿ ತಂಡದಲ್ಲಿ ಕೇರಂ ಆಡಲು ಸಿದ್ಧಳಾಗಿದ್ದಳು. ನಾನು ಕೂಡ ಆಡಲು ತಯಾರಾದಾಗ ಅವಳು ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದಳು. ಏನಾಗುತ್ತಿದೆ ಎಂದು ನಾನು ಕೇಳಿದಾಗ ನಾನು ಗೆಲ್ಲಬೇಕೆಂದು ಅವಳು ಪ್ರಾರ್ಥಿಸುತ್ತಿರುವುದಾಗಿ ಹೇಳಿದಳು. ಆಗ ನಾನು ಅವಳ ಪ್ರೀತಿಯನ್ನು ಅರ್ಥ ಮಾಡಿಕೊಂಡೆ ಅಂತ ಎ ಹರಿಹರನ್ ಅವರು

ವಿದ್ಯಾನಗರದಿಂದ ಹೇಳ್ತಾ ಇದ್ದಾರೆ. ಎಂತಹ ಒಳ್ಳೆಯ ಅನುಭವಗಳನ್ನು ಹಂಚ್ಕೊತಾ ಇದ್ದಾರೆ ನೋಡಿ ನಮ್ಮ ಸ್ನೇಹಿತರು. ಮುಂದಿನ ಸಂದೇಶ ಯಾರಿದು, ಮೋನಿಕಾ ಅವರು ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ಶ್ಯಾಮ್ಲವರು ಒಂದು ಕರೆಕ್ಷನನ್ನು ಮಾಡಿದ್ದಾರೆ. ಎಸ್, ಯು ಆರ್ ರೈಟ್. ಹಾಗೆ ಮುಂದಿನ ಸಂದೇಶ ವಿಜಯಕುಮಾರ್ ಮುಳೆ ಶಿರಾಳಕೊಪ್ಪದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾವು ಮದುವೆ ಆದದ್ದು 2002, ಆಗ KSRTC ವಾರದ ಪಾಸ್ ಚಲಾವಣೆಯಲ್ಲಿ ಇತ್ತು. ಆಗ ನಾವಿಬ್ಬರು ಪಾಸ್ ತೆಗೆದುಕೊಂಡು ದಕ್ಷಿಣ ಕನ್ನಡದ ಕಡೆಗೆ ಹೋಗಿದ್ದೆವು. ನಮಗೆ ಎಂತಲ್ಲೇ ಹೋಗಬೇಕು ಅಂತ ಇರಲಿಲ್ಲ, ಯಾವ ಬಸ್ ಸಿಗುತ್ತೋ ಆ ಬಸ್ ಹತ್ತಿಕೊಂಡು ಹೋಗುತ್ತಾ ಇದ್ದೆವು. ಆಗ ನನ್ನ ಅವಳು ಕೇಳಿದ್ದಳು, ಪ್ರತಿ ವರ್ಷ ಹೀಗೆ ಬರೋದ ಅಂತ. ನನ್ನ ಅವಳಿಗೆ ನಾನು ನಗುತ್ತಾ, ಮದುವೆ ಸಮಯದಲ್ಲಿ ಹಗಲೆಲ್ಲ ನಕ್ಷತ್ರ ಅರುಂಧತಿ ತೋರಿಸೋದಿಲ್ವೇ, ಇದು ಹಾಗೆ ಅಂತ ತಮಾಷೆ ಮಾಡಿದ್ದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಚೆನ್ನಾಗಿದೆ, ಹೀಗೆ ನಗ್ನಗ್ತಾ ಖುಷಿಯಾಗಿರಿ ಅನ್ನೋದೇ ಆಶಯ. ಇಂದಿನ ಪ್ರೇಮಹೀನಾದ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರೇಮಿ ಅಥವಾ ಪ್ರೇಯಸ್ಸಿಗೆ ನಿಮ್ಮ ಫೇವ್ರೆಟ್ ಡೆಸ್ಟಿನೇಷನ್ನಲ್ಲಿ ಕರೆದುಕೊಂಡು ಹೋಗಿ ಹೇಳುವಂಥ ಆ ಒಂದು ಮಾತು, ಆ ಡೆಸ್ಟಿನೇಷನ್ ಯಾವುದು ಅಂತ ಕೇಳಿದ್ದೆ. ನಮ್ಮ ಅನೇಕ ಸ್ನೇಹಿತರು ಅವರ ಪ್ರೀತಿಯ ಮಾತುಗಳನ್ನು ಹಂಚಿಕೊಂಡರು. ನಿಮ್ಮೆಲ್ಲರ ಮಾತುಗಳಿಗೆ ಪ್ರೀತಿಯ ಧನ್ಯವಾದಗಳು. ಸ್ನೇಹಿತರೆ, ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಈ ಒಂದು ಗೀತೆ.

ಇದಾಗಿತ್ತು ಇಂದಿನ ಪ್ರೇಮನಿನಾದ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತಹ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ, ಕರೆ ಮಾಡಿ ಭಾಗವಹಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 11 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ನೌಕಾಪಡೆ ಯುದ್ದ ಹಡಗುಗಳಿಗೆ ಬ್ರಹ್ಮೋಸ್ ಅಗ್ನಿ ನಿಯಂತ್ರಣ ವ್ಯವಸ್ಥೆ ಮತ್ತು ಲಾಂಚರ್ಗಳನ್ನು ಪೂರೈಸಲು ರಕ್ಷಣಾ ಸಚಿವಾಲಯ ಬ್ರಹ್ಮೋಸ್ ಏರೋಸ್ಪೇಸ್ ಖಾಸಗಿ ಸಂಸ್ಥೆಯೊಂದಿಗೆ 660 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಒಪ್ಪಂದಕ್ಕೆ ಸಹಿ ಹಾಕಿದೆ. ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣ ದೃಷ್ಟಿಯಿಂದ ಉತ್ತರ ಕರ್ನಾಟಕದ ಭಾಗದಲ್ಲಿ 9600 ಅರ್ಹ ಮಹಿಳಾ ಫಲಾನುಭವಿಗಳಿಗೆ ಶೇಕಡ 25% ಸಹಾಯಧನದಲ್ಲಿ ಮಿಶ್ರತಳಿ ಹಸು ಸುಧಾರಿತ ಎಮ್ಮೆ ಖರೀದಿಸಲು ಪ್ರೋತ್ಸಾಹಧನ ನೀಡುವ ಕುರಿತಂತೆ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಹಾಸನ ಜಿಲ್ಲೆಯ ಅಭಿವೃದ್ದಿಗೆ ಕೇಂದ್ರ ಸರ್ಕಾರ ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದ್ದರೂ ರಾಜ್ಯ ಸರ್ಕಾರ ಸರಿಯಾಗಿ ಸ್ಪಂದಿಸದ ಕಾರಣ ಅಭಿವೃದ್ದಿ ಯೋಜನೆಗಳು ಮರೀಚಿಕೆಯಾಗಿವೆ ಎಂದು ಮಾಜಿ ಸಚಿವ ಎಚ್ಡಿ ರೇವಣ್ಣ ದೂರಿದ್ದಾರೆ. ಬರದ ಛಾಯೆ ಆವರಿಸಿದ್ದ ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಇಂದು ಧಾರಾಕಾರ ಮಳೆಯಾಗಿದೆ. ಮಳೆ ಅಭಾವದಿಂದ ಬರಿದಾಗಿದ್ದ ನಲ್ಲೂರು ಅಮಾನಿಕೆರೆಗೆ ಜೀವಕಳೆ ಬಂದಂತಾಗಿದೆ. ಪರಿಸರ ಸಂರಕ್ಷಣೆ ಕೇವಲ ಅರಣ್ಯ ಇಲಾಖೆಯ ಜವಾಬ್ದಾರಿಯಲ್ಲ. ಪರಿಸರ ಹಾಗೂ ವನ್ಯಜೀವಿಗಳ ರಕ್ಷಣೆಯಲ್ಲಿ ಸಮಾಜದ ಪ್ರತಿಯೊಬ್ಬರೂ ತಮ್ಮ ಹೊಣೆಗಾರಿಕೆಯನ್ನು ಅರಿತು ಕೈಜೋಡಿಸಬೇಕು ಎಂದು ಯಾದಗಿರಿಯ ಹಿರಿಯ ಸಿವಿಲ್ ನ್ಯಾಯಾಧೀಶ ಮರಿಯಪ್ಪ ಕರೆ ನೀಡಿದ್ದಾರೆ. ರೇಬಿಸ್ ಹಾಗೂ ಹಾವು ಕಡಿತದಿಂದ ಸಂಭವಿಸುವ ಸಾವುಗಳನ್ನು ತಡೆಗಟ್ಟಲು ತಕ್ಷಣದ ಚಿಕಿತ್ಸೆ, ಅಗತ್ಯ ಲಸಿಕೆ ಮತ್ತು ಹಾವಿನ ವಿಷ ನಿರೋಧಕಗಳ ಲಭ್ಯತೆ ಖಚಿತಪಡಿಸಿಕೊಳ್ಳಬೇಕು ಎಂದು ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಹಿಳಾ ಏಷ್ಯಾಕಪ್ ಏಷ್ಯನ್ ಗೇಮ್ಸ್ನಲ್ಲಿ ಅತ್ಯುತ್ತಮ ಪ್ರದರ್ಶನಗಳ ಆಧಾರದ ಮೇಲೆ ಭಾರತ ಕ್ರಿಕೆಟ್ ತಂಡದ ಆಟಗಾರ್ತಿಯರಾದ ಶಫಾಲಿ ವರ್ಮಾ ಮತ್ತು ಶ್ರೀಚರಣಿ ಹಾಗೂ ಶ್ರೀಲಂಕಾ ತಂಡದ ನಾಯಕ ಚಮ್

ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ 11:03:28. ಸ್ನೇಹಿತರೆ, ಸಂಜೆಯಿಂದ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಹಾಗೆ ಸಂಜೆಯಿಂದ ಪ್ರಸ್ತುತಪಡಿಸಿದಂಥ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಮೆಚ್ಚುಗೆಯಾಗಿದೆ ಅಂತ ನಾನು ಭಾವಿಸ್ತೀನಿ. ಆಂಬ್ಯುಲೆನ್ಸ್ಗೆ ದಾರಿ ಬಿಡೋಣ, ಜೀವ ರಕ್ಷಣೆಗೆ ಸಹಾಯ ಮಾಡೋಣ. ಸಮಾನತೆಯ, ಸಂಪ್ರೀತಿಯ, ಸಂತೃಪ್ತಿಯ ಜೀವನ ನಿಮ್ಮದಾಗಲಿ. ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.